0: ವಂದೇ ಮಾತರಂ.
1: ವಂದೇ ಮಾತರಂ ಸುಜಲ ಸುಫಲ ಮಲಯಜ ಶೀತಲ.

ನಮಸ್ಕಾರ, ಶುಭೋದಯ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇಂದು 1946 ಶಕವರ್ಷ, ಆಷಾಢ ಮಾಸದ 27 ದಿನ, ಅಂದರೆ 2026 ಇಸ್ವಿ ಜುಲೈ ತಿಂಗಳ 18 ತಾರೀಕು ಶನಿವಾರ. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:58:20. ಶನಿವಾರದ ಬೆಳಗಿನ ಈ ಪ್ರಸಾರ ಕಾರ್ಯಕ್ಕೆ ನಿಮಗೆಲ್ಲ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಈ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗ್ತಾ ಇದ್ದೇನೆ ನಾನು, ಚಂದು ಬಾನುಲಿ ಬಂಧು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮುಂಬರುವ ಸಂಸತ್ತಿನ ಮುಂಗಾರು ಅಧಿವೇಶನದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ನಾಳೆ ಸಂಸತ್ತಿನ ಉಭಯ ಸದನಗಳ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರ ಸಭೆ ಕರೆದಿದೆ. ಸಂಸತ್ತಿನ ಮುಂಗಾರು ಅಧಿವೇಶನ ಇದೇ 20ರಿಂದ ಆರಂಭವಾಗಲಿದ್ದು ಮುಂದಿನ ತಿಂಗಳ 13ರವರೆಗೆ ಮುಂದುವರಿಯಲಿದೆ. ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಇಪಿಎಫ್ಒ ನಷ್ಟ ಪರಿಹಾರ ಮತ್ತು ದಂಡ ವಿಧಿಸುವಿಕೆಗೆ ಸಂಬಂಧಿಸಿದ ವಿವಾದಗಳನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಲು ವಿಶ್ವಾಸ್ 2026 ಎಂಬ ಒಂದು ಬಾರಿಯ ಪರಿಹಾರ ಯೋಜನೆಯನ್ನು ಆರಂಭಿಸಿದೆ. ವಿಶ್ವಾಸ್ 2026 ಯೋಜನೆಯು ಅಧಿಸೂಚನೆ ಪ್ರಕಟವಾದ ದಿನಾಂಕದಿಂದ 6 ತಿಂಗಳ ಕಾಲ ಜಾರಿಯಲ್ಲಿ ಇರಲಿದೆ. ಗೋವಾ ಸರ್ಕಾರ ಕ್ಯಾಸಿನೋಗಳ ಕಾರ್ಯಾಚರಣೆಗೆ ಸಂಬಂಧಿಸಿದ ನಿಯಮಗಳನ್ನು ಮತ್ತಷ್ಟು ಕಠಿಣಗೊಳಿಸಿದ್ದು 21 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿಗೆ ಕ್ಯಾಸಿನೋ ಆಟದ ಪ್ರದೇಶಗಳಿಗೆ ಪ್ರವೇಶ ನಿಷೇಧಿಸಿ ಗೃಹ ಇಲಾಖೆ ಅಧಿಸೂಚನೆ ಹೊರಡಿಸಿದೆ. ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 256,678 ಮತದಾರರಿದ್ದು ಶೇಕಡ 100ರಷ್ಟು ಗಣತಿ ನಮೂನೆಗಳನ್ನು ವಿತರಣೆ ಮಾಡಲಾಗಿದೆ. ಈವರೆಗೆ 84,028 ನಮೂನೆಗಳನ್ನು ಗಣಕೀಕರಣವಾಗಿ ಕಾರ್ಯ ಮುಂದುವರೆದಿದೆ ಎಂದು ಉತ್ತರ ಕ್ಷೇತ್ರದ ಮತದಾರರ ನೋಂದಣಾಧಿಕಾರಿ ಉದಯ್ಕುಮಾರ್ ಟಿ ತಿಳಿಸಿದ್ದಾರೆ. ಪ್ಲಾಸ್ಟಿಕ್ ನಿಷೇಧವನ್ನು ಸಮರ್ಪಕವಾಗಿ ಜಾರಿಗೊಳಿಸದಿದ್ದರೆ ಉತ್ಪಾದಕರು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಮತ್ತು ನಿಯಮ ಉಲ್ಲಂಘಿಸುವವರ ವಿರುದ್ದ ಪರಿಸರ ಕಾನೂನಿನಡಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಯಾದಗಿರಿ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶ ಮರುಳ ಸಿದ್ದಾರಾಧ್ಯ ಎಚ್ಚರಿಸಿದ್ದಾರೆ. ಈ ತಿಂಗಳ 20ರಿಂದ ಆಸ್ಟ್ರೇಲಿಯಾದಲ್ಲಿ ನಡೆಯಲಿರುವ ರಾಯಲ್ ಆಸ್ಟ್ರೇಲಿಯನ್ ಏರ್ಫೋರ್ಸ್ ಬಹುದೇಶೀಯ ಸಮರಾಭ್ಯಾಸದಲ್ಲಿ ಪಾಲ್ಗೊಳ್ಳಲು ಭಾರತದ ರಾಫೆಲ್ ಯುದ್ದ ವಿಮಾನ ಹಾಗೂ C-17 ಸಾರಿಗೆ ವಿಮಾನ ನೌಕೆ ಸೇರಿದಂತೆ 120 ವಾಯುಪಡೆ ಸಿಬ್ಬಂದಿ ಆಸ್ಟ್ರೇಲಿಯಾ ತಲುಪಿದ್ದಾರೆ. ದೇಶದಲ್ಲಿ ಹಾಕಿ ಕ್ರೀಡೆಯ ಅಭಿವೃದ್ದಿ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಹಾಕಿ ಇಂಡಿಯಾ ಇಂದಿನಿಂದ ದೇಶವ್ಯಾಪಿ ತರಬೇತಿ ಮತ್ತು ಕ್ರೀಡಾ ರೆಫರಿಗಳ ಶಿಕ್ಷಣ ಪಥ ಕಾರ್ಯಾಗಾರಗಳನ್ನು ಆರಂಭಿಸಲಿದೆ. ಈ ಉಪಕ್ರಮ ತರಬೇತಿ ಮತ್ತು ತಾಂತ್ರಿಕ ಅಧಿಕಾರಿಗಳ ಜ್ಞಾನ ಮತ್ತು ಕೌಶಲ್ಯವನ್ನು ವೃದ್ಧಿಸುವುದರ ಜೊತೆಗೆ ದೇಶಾದ್ಯಂತ ವ್ಯವಸ್ಥಿತ ಹಾಕಿ ಶಿಕ್ಷಣವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳನ್ನು 7 ಗಂಟೆಗೆ ಕೇಳಲಿದ್ದೀರಿ.

ಕೇಳ್ತಾ ಇದ್ದೀರಾ 107.9 ಎಫ್ಎಂ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನ ಮಾಡಿಕೊಳ್ಳೋಣ. ಕೇಳುಗ್ರೆ, ನಿಮ್ಗೆಲ್ಲ ತಿಳಿದಿರುವಂತೆ ಇನ್ನು ಮುಂದೆ ನಾದೋಪಾಸನೆ ಭಕ್ತ ಗೀತೆಗಳ ಪ್ರಸಾರವನ್ನ ಕೇಳ್ತೀರಿ 7 ಗಂಟೆಯವರೆಗೆ. ಹಾಗೆ 7:15 ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ಅನಂತರ ಭಾವಗೀತೆಗಳನ್ನ ಕೇಳುತ್ತೀರಿ. ಭಾವಗೀತೆಗಳ ನಂತರ ಇಂದಿನ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ 9:00. 9:00 ನಂತರ 10:02 ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಪ್ರಸಾರ ಮಾಡ್ತೇವೆ. ಅದಾದ ನಂತರ 11:00 ಶನಿವಾರ ಹೊಸ ಹಾಡುಗಳನ್ನು ಬಿತ್ತರಿಸುತ್ತೇವೆ. 11:30 ಕಲಾಭಾರತಿ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. 12:05 ಕರೆಗೊಂದು ಹಾಡು. ನೀವು ಕರೆ ಮಾಡಿ ನಿಮ್ಮಿಷ್ಟದ ಹಾಡುಗಳನ್ನು 102.9 FM ವಿವಿಧ ಭಾರತಿ ಆಕಾಶವಾಣಿ ಕೇಂದ್ರದಿಂದ ಕೇಳುತ್ತೀರಿ. ಶನಿವಾರದ ಮಧ್ಯಾಹ್ನದ ಪ್ರಸಾರದಲ್ಲಿ 1:20 ಸಂದೇಶ ನಮಗೆ, ಸಂಗೀತ ನಿಮಗೆ. ವಾಟ್ಸಪ್ ಮೂಲಕ ನೀವು ನಿಮ್ಮಿಷ್ಟದ ಹಾಡುಗಳನ್ನು ಕೇಳಬಹುದು. ಸಂದೇಶ ಕಳಿಸಿ ನಿಮ್ಮಿಷ್ಟದ ಹಾಡನ್ನು ಕೇಳುವ ಅವಕಾಶ ಶನಿವಾರ ಮತ್ತು ಭಾನುವಾರ. ಮಧ್ಯಾಹ್ನ 2:40 to 3:00 ಚಿತ್ರತಾಣ ಒಂದೇ ಚಿತ್ರದ ಹಾಡುಗಳನ್ನು ಕೇಳುತ್ತೀರಿ. ಅನಂತರ 3:00 ಸಖಿ ಸಹೇಲಿ ಹಿಂದಿ ಕಾರ್ಯಕ್ರಮವನ್ನು ಕೇಳುತ್ತೀರಿ. 4:00 ಪರಿಮಳ ಮುಕ್ತ ಮಾತುಕತೆಯ ವೇದಿಕೆಯಲ್ಲಿ ಕಾರ್ಯಕ್ರಮ ಮೂಡಿಬರಲಿದೆ. ನಮ್ಮ ಸಂಜೆ ಪ್ರಸಾರದಲ್ಲಿ 5:02 ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳು. ಇದರಲ್ಲಿ 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 5:40 ಕಾನೂನು ಅರಿವಿನ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ನಂತರ 6:02 ಸೇಫ್ ಡ್ರೈವ್ ಗಾನಭಜನಾ ಕಾರ್ಯಕ್ರಮ ಪ್ರಸಾರವಾಗುತ್ತೆ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರವನ್ನ ಕೇಳುತ್ತೀರಿ. ಕಗ್ಗದಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಈ ರಾತ್ರಿ 8:02 ಶನಿವಾರದ ವಿಶೇಷ ಪ್ರಸಾರ ಚಲನಚಿತ್ರ ಧ್ವನಿವಾಹಿನಿ. ಇಂದು ಹೃದಯ ಪಲ್ಲವಿ ಚಿತ್ರದ ಧ್ವನಿವಾಹಿನಿಯನ್ನ ನೀವು ಆಲಿಸುತ್ತೀರಿ. 9:15 ಹಿಂದಿ ಮೆಲಡೀಸ್, ಹಿಂದಿ ಚಿತ್ರಗೀತೆಗಳ ಪ್ರಸಾರ. 10:02 ಪ್ರೇಮ ನಿನಾದ, ಪ್ರೇಮ ಗೀತೆಗಳ ಪ್ರಸಾರ. ಇದಿಷ್ಟು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ.

ಇನ್ನೀಗ ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರವನ್ನ ಕೇಳಿ ಕಾರ್ಯಕ್ರಮದ ಆರಂಭಕ್ಕೆ ಪೂಜಾ ರಾವ್ ಹಾಗೂ ಪಾವನಿ ಕಾಶಿನಾಥ್ ಅವರು ಹಾಡಿರುವ ಭಕ್ತಿ ರಚನೆ ಸಾಹಿತ್ಯ ಡಾಕ್ಟರ್ ಎನ್ ರಘು ಅವರದ್ದು.

ನಾದೋಪಾಸನೆ ಭಕ್ತಿ ಸಂಗೀತವನ್ನ ಕೇಳ್ತಾ ಇದ್ದೀರಾ. 18ನೇ ತಾರೀಕು ಜುಲೈ ತಿಂಗಳು ಶನಿವಾರ ಈ ಭಕ್ತಿ ಸಂಗೀತ ನಾದೋಪಾಸನೆ 107.9 FM ವಿವಿಧ ಭಾರತಿ ಆಕಾಶವಾಣಿ ಕೇಂದ್ರದಿಂದ ಆಲಿಸ್ತಾ ಇದ್ದೀರಿ. ಜಗನ್ನಾಥದಾಸರ ರಚನೆಯನ್ನ ಕೇಳಿದ್ರಿ. ಎಂಟಿ ಸೆಲ್ವನಾರಾಯಣ ಮತ್ತು ಆರ್ ಚಂದ್ರಿಕಾ ಅವರ ಧ್ವನಿಯಲ್ಲಿ ಅಪಮೃತ್ಯು ಪರಿಹರಿಸು ಅನ್ನುವ ಗೀತೆ, ಅದಾದ ನಂತರ ಮಹಿಪತಿ ದಾಸರ ರಚನೆ ಪಿಎಸ್ ವಸಂತ ಅವರ ಸಂಗೀತ ಸಂಯೋಜನೆಯಲ್ಲಿ ವೃಂದಗಾನದಲ್ಲಿ ಭಕ್ತಿಗೀತೆಯನ್ನ ಆಲಿಸಿದ್ರಿ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: 6:23 ಸಮಯಾಗಿದೆ. ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಮುಂದೆ ಕೇಳೋಣ ಪುರಂದರದಾಸರ ರಚನೆ ಎಂಎನ್ ರತ್ನ ಅವರ ಹಾಡುಗಾರಿಕೆಯಲ್ಲಿಯೇ.

0: ಒಳ್ಳೆಯ ಆಲೋಚನೆಗಳು ನಮ್ಮನ್ನು ಒಳ್ಳೆಯ ಕೆಲಸಗಳತ್ತ ಒಯ್ಯುತ್ತವೆ. ನಮ್ಮಲ್ಲಿ ಮಾನವೀಯತೆ ಬೆಳೆಯಬೇಕೇ? ಸದಾ ಒಳ್ಳೆಯ ಆಲೋಚನೆಗಳನ್ನೇ ಮಾಡೋಣ. ನಾವು ಸದ್ಯ ಏನಾಗಿರುವವೋ ಅದು ನಮ್ಮ ಯೋಚನೆಗಳ ಫಲ. ಇದು ಗೌತಮ ಬುದ್ಧ ಹೇಳಿರುವ ಮಾತು.
1: ಮಾನವೀಯತೆ ಮೂಡಬೇಕಾಗಿರುವುದು ಅಂತರಂಗದಿಂದ. ಪ್ರೀತಿ, ಕಾರುಣ್ಯ, ಏಕತೆ, ಸೋದರತೆ ಹಾಗೂ ನೋವಿಗೆ ಮಿಡಿಯುವ ಗುಣ, ಇವುಗಳನ್ನು ವೃದ್ಧಿಸಿಕೊಂಡರೆ ನಮಗೂ ಸುಖ, ಸುತ್ತಮುತ್ತಲಿನವರ ಬಾಳು ಸುಖಮಯ.

0: ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರ 102.9 ಎಫ್ಎಂ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಕೇಳ್ತಾ ಇದ್ದೀರಾ. ಸಮಯ ಆಗಿದೆ 6:30.
1: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಇನ್ನೀಗ ನುಡಿಮುತ್ತಿನೊಂದಿಗೆ ನಾದೋಪಾಸನೆ. ನೆಲ್ಸನ್ ಮಂಡೇಲಾ ಅವರು ಹೇಳಿರುವಂತಹ ನುಡಿಮುತ್ತುಗಳನ್ನು ಆಲಿಸಿ, ಪ್ರಪಂಚವನ್ನು ಬದಲಾಯಿಸಲು ನೀವು ಬಳಸಬಹುದಾದ ಅತ್ಯಂತ ಶಕ್ತಿಶಾಲಿ ಅಸ್ತ್ರವೆಂದರೆ ಶಿಕ್ಷಣ. ವಿಜೇತರೆಂದರೆ ಎಂದಿಗೂ ಬಿಟ್ಟುಕೊಡದ ಕನಸುಗಾರರು. ಗುಲಾಮಗಿರಿ ಮತ್ತು ವರ್ಣಭೇದ ನೀತಿಯಂತೆ ಬಡತನ ಸಹಜವಲ್ಲ, ಇದು ಮಾನವ ನಿರ್ಮಿತ ಎನ್ನುತ್ತಾರೆ ಡಾಕ್ಟರ್ ನೆಲ್ಸನ್ ಮಂಡೇಲಾ. ಇನ್ನೀಗ ಚಿತ್ರಗೀತೆಗಳಿಂದ ಆರಿಸಿದ ಭಕ್ತಿ ರಚನೆಗಳನ್ನು ಕೇಳ್ತಾ ಸಾಗೋಣ. ಬೆಳ್ಳಿಮೋಡ ಚಿತ್ರಕ್ಕಾಗಿ ವಿಜಯಭಾಸ್ಕರ್ ಅವರು ದರಾಬೇಂದ್ರಿಯವರ ಕವಿತೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ. ಧ್ವನಿಯಾಗಿದ್ದಾರೆ ಎಸ್ ಜಾನಕಿ.

ನಮ್ಮ ಮಕ್ಕಳು ಚಿತ್ರಕ್ಕಾಗಿ ಆರ್ ಎನ್ ಜಯಗೋಪಾಲ್ ಅವರು ರಚಿಸಿದ ಈ ಗೀತೆ ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆಯಲ್ಲಿ ಪಿಬಿ ಶ್ರೀನಿವಾಸ್, ವಿಕೆ ಸುಮಿತ್ರ, ಅಂಜಲಿ ಹಾಗೂ ಕೌಸಲ್ಯ ಅವರ ಧ್ವನಿಯಲ್ಲಿ ಕೇಳಿದ್ರಿ. 6:38 ಸಮಯ ಆಗಿದೆ. ನಾದೋಪಾಸನೆ ಭಕ್ತಿ ಗೀತೆಗಳ ಪ್ರಸಾರವನ್ನ 102.9 ವಿವಿಧ ಭಾರತಿಯಿಂದ ಕೇಳ್ತಾ ಇದ್ದೀರಿ. ಶನಿವಾರದ ಬೆಳಗಿನ ನಾದೋಪಾಸನೆಯನ್ನ ಆಲಿಸ್ತಾ ಇದ್ದೀರಿ. ನುಡಿಮುತ್ತಿನೊಂದಿಗೆ ನಾದೋಪಾಸನೆ. ಈ ಭೂಮಿ ಮೇಲೆ ಗಿಡ, ಮರ, ಪ್ರಾಣಿಗಳು, ಪಕ್ಷಿಗಳು, ಕ್ರಿಮಿ ಕೀಟ, ನದಿಗಳು, ಬೆಟ್ಟ, ಗುಡ್ಡ, ಸರೋವರ, ಜಲಪಾತ ಸೇರಿದ ಹಾಗೆ ಅನೇಕ ರೀತಿಯ ರಚನೆಗಳು, ಇದರ ಜೊತೆಗೆ ಮಾನವನ ಸಂತತಿ. ಎಲ್ರಿಗೂ ಅದೇ ನೀರು, ಅದೇ ಗಾಳಿ, ಅದೇ ಬೆಂಕಿ, ಅದೇ ಆಕಾಶ. ಹೇಗಿದ್ರೂ ಕೂಡ ಈ ಮಾನವ ಜಗತ್ತಿನಲ್ಲಿ ಅನೇಕ ಭೇದಗಳನ್ನು ಜಗತ್ತಿನ ಎಲ್ಲ ದೇಶಗಳಲ್ಲೂ ಕಾಣಬಹುದು. ನಾನು ಹೆಚ್ಚು, ನೀನು ಕಮ್ಮಿ, ನಾನು ಶ್ರೇಷ್ಠ, ನೀನು ಕನಿಷ್ಠ, ನಾನು ಕೆಂಪು, ನೀನು ಕಪ್ಪು ಅನ್ನುವ ತಾರತಮ್ಯ ಕೂಡಿದೆ. ಇಂತಹ ಅಸಮಾನತೆಯನ್ನು ತೊಡೆದು ಹಾಕೋದಕ್ಕೆ ಜಗತ್ತಿನಾದ್ಯಂತ ಅನೇಕ ಸಾಧುಗಳು, ಸಂತರು, ಸಮಾಜ ಪರಿವರ್ತಕರು ಕೂಡ ಉದಯಿಸಿದರು. ಅವರು ಸಾಕಷ್ಟು ನುಡಿ ಮುತ್ತುಗಳನ್ನು ಹೇಳಿದ್ದಾರೆ. ಹಾಗೆಯೇ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಿಮ್ಮನ್ನು ನೀವು ದುರ್ಬಲ ಅಂತ ಪರಿಗಣಿಸುವುದೇ ದೊಡ್ಡ ಪಾಪ. ಒಂದು ರಾಷ್ಟ್ರವು ಜನರ ಶಿಕ್ಷಣ ಮತ್ತು ಬುದ್ಧಿವಂತಿಕೆಯಿಂದ ಅಭಿವೃದ್ಧಿ ಹೊಂದುತ್ತದೆ. ಹಾಗೆಯೇ ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ. ಯಾರಿಗೆ ತನ್ನ ಮೇಲೆ ನಂಬಿಕೆ ಇರೋದಿಲ್ವೋ ಅವನೇ ನಾಸ್ತಿಕ. ಅನುಭವ ಜಗತ್ತಿನ ಶ್ರೇಷ್ಠ ಶಿಕ್ಷಕ. ಉಸಿರಾಡುವವರೆಗೂ ಕಲಿಕೆ ಮುಂದುವರಿಯಲಿ ಅಂತ ಹೇಳಿದವರು ಸ್ವಾಮಿ ವಿವೇಕಾನಂದರು. 6:40:30 ಸಮಯ ಆಗಿದೆ. ನಾದೋಪಾಸಿನಿ ಚಿತ್ರಗೀತೆಗಳಿಂದ ಆರಿಸಿದ ಭಕ್ತಿ ರಚನೆಗಳ ಕಾರ್ಯಕ್ರಮದಲ್ಲಿ ರಾಘವೇಂದ್ರ ಸ್ವಾಮಿಗಳ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ, ಎಸ್ ಜಾನಕಿಯವರ ಧ್ವನಿಯಲ್ಲಿದೆ 2 ಕನಸು ಚಿತ್ರದ ಈ ಗೀತೆ.

0: ಧನ್ಯನಾಗು ಜಗಮಾನ್ಯನಾಗು ಘನ ಸೌಭಾಗ್ಯ ಕೊಡುವ ಪರಪರ ಹರಿ ವಿಠಲ.
1: ಭಕ್ತ ಕುಂಬಾರ ಚಿತ್ರದ ಗೀತೆ, ಹುಣಸೂರು ಕೃಷ್ಣಮೂರ್ತಿಗಳ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ, ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಕೇಳಿಬಂತು. 107.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 6:48:40. ಪ್ರತಿ ವ್ಯಕ್ತಿಯೂ ಶ್ರೇಷ್ಠ, ಪ್ರತಿ ಕಾಯಕ, ಪ್ರತಿ ಕೆಲಸವೂ ಕೂಡ ಶ್ರೇಷ್ಠ. ನಾವು ಮಾಡುವ ಕೆಲಸದಲ್ಲಿಯೇ ಭಗವಂತನನ್ನು ಕಾಣೋದಕ್ಕೆ ಸಾಧ್ಯ ಇದೆ ಅಂತ 12ನೇ ಶತಮಾನದಲ್ಲೇ ಭಕ್ತಿ ಭಂಡಾರಿ ಬಸವಣ್ಣ ಅವರು ಸಾರಿದರು. ಅವರ ವಚನಗಳು ಎಂದೆಂದಿಗೂ ಪ್ರಸ್ತುತ. 12ನೇ ಶತಮಾನದಲ್ಲೇ ಇವರು ಇವನಾರವ ಅನ್ನದೆ ಇವ ನಮ್ಮವ ಅಂದನಿಸಯ್ಯ ಅಂತ ಒಂದು ಸಮಾಜದ ಕನಸನ್ನು ಕಂಡರು. ಅನುಭವ ಮಂಟಪದ ಮೂಲಕ ಎಲ್ಲರಿಗೂ ಧಾರ್ಮಿಕ ಸಾಮಾಜಿಕ ಸಮಾನತೆಯನ್ನು ನೀಡಿದ ಶ್ರೇಷ್ಠ ವ್ಯಕ್ತಿ ಬಸವಣ್ಣನವರು. ಎಲ್ಲರಿಗೂ ಕೂಡ ಒಂದು ಅಸಮಾನತೆಯನ್ನು ತೊಡೆದು ಹಾಕುವ ಗುರಿಯನ್ನು ಹೊಂದಿದ್ರು. ಸಾಮಾನ್ಯ ಕುಲಿಕರಾಗಿರಲಿ, ಯಾರೇ ಆದರೂ ಕೂಡ ಎಲ್ಲರೂ ಒಂದೇ ಅನ್ನುವ ಭಾವ ಬರುವ ಹಾಗೆ ಅವರ ಪ್ರಯತ್ನ ಸಾಗಿತ್ತು. ಕಾಯಕವೇ ಕೈಲಾಸ ಅನ್ನುವ ತತ್ವದ ಮೂಲಕ ಅವರು ಮಾಡುವಂತಹ ಕೆಲಸಕ್ಕೆ ದೈವತ್ವವನ್ನು ಕೊಟ್ಟರು. ಯಾವ ಕೆಲಸವೂ ಕೀಳಲ್ಲ, ಯಾವ ಕೆಲಸವೂ ಮೇಲಲ್ಲ. ದೇವ ಸಹಿತ ಭಕ್ತ ಮನೆಗೆ ಬಂದರೆ ನಿಮ್ಮ ಕಾಯಕ ಆವುದೆಂದು ಬೆಸಗೊಂಡೆಯಾದರೆ ನಿಮ್ಮಾಣಿ ನಿಮ್ಮ ಪ್ರಮಥ ರಾಣಿ ತಲೆದಂಡ ಅಂತ ಹೇಳ್ತಾ ಕಾಯಕ ತತ್ವಕ್ಕೆ ಹೊಸ ವ್ಯಾಖ್ಯಾನವನ್ನು ನೀಡಿದರು. ತಾವು ಮಾಡುವ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಸಾಕ್ಷಾತ್ ದೇವರೇ ಬಂದರೂ ಕೂಡ ನಾವು ಮಾಡುವಂಥ ಕೆಲಸನೇ ಮುಖ್ಯ ಅನ್ನುವುದು ಬಸವಣ್ಣನವರ ನಿಲುವಾಗಿತ್ತು. ಹೆಣ್ಣು ಗಂಡು ಯಾವುದೇ ರೀತಿಯ ತಾರತಮ್ಯ ಬೇಡ, ಅವರಿಬ್ಬರೂ ಬೇರೆ ಬೇರೆ ಅಲ್ಲ, ಸಮಾನರು ಅಂತ ಹೇಳಿ ಅವರ ಕಾಲದಲ್ಲಿ ಎಲ್ಲ ರೀತಿಯ ಕೆಲಸ ಮಾಡುವಂಥ ಹೆಣ್ಮಕ್ಳಿಗೂ ಕೂಡ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋದಕ್ಕೆ ಅನುಭವ ಮಂಟಪದಲ್ಲಿ ಅವಕಾಶವನ್ನು ಕೊಟ್ಟರು. ಹಾಗಾಗಿಯೇ ಇವತ್ತಿಗೂ ನಾವು ಅನೇಕ ರೀತಿಯ ವಚನಕಾರರ ವಚನಗಳನ್ನು ಗಮನಿಸೋದಕ್ಕೆ ಸಾಧ್ಯ ಇದೆ. ಮುಂದೆ ಕೇಳಿ ಯಾವ ಜನ್ಮದ ಮೈತ್ರಿ ಚಿತ್ರಕ್ಕಾಗಿ ಎಸ್ ಜಾನಕಿ, ಎಲ್ ಆರ್ ಆಂಜಲಿ ಮತ್ತು ಸಂಗಡಿಗರು ಹಾಡಿರುವ ಗೀತೆ, ಗೀತಪ್ರಿಯ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ.

ಗರುಡು ರೇಖೆ ಚಿತ್ರಕ್ಕಾಗಿ ಆರ್ ಎನ್ ಜಯಗೋಪಾಲ್ ಅವರು ಬರೆದ ಗೀತೆ, ಸತ್ಯಂ ಅವರ ಸಂಗೀತ, ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ ಇತ್ತು. ಈ ಹಾಡಿನೊಂದಿಗೆ ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರ ಮುಕ್ತಾಯವಾಯಿತು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ನಾಳೆಯಿಂದ ಇದೇ 25ರವರೆಗೆ ಮೋಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮಾನಿಯಾಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿವಿ ಜಾರ್ಜ್ ತಿಳಿಸಿದ್ದಾರೆ. ಇದು ಮೋಲ್ಡೋವಾ ಗಣರಾಜ್ಯ ಮತ್ತು ಉತ್ತರ ಮ್ಯಾಸಿಡೋನಿಯಾಗೆ ಭಾರತದ ರಾಷ್ಟ್ರಪತಿಯವರ ಮೊದಲ ದ್ವಿಪಕ್ಷೀಯ ಭೇಟಿಯಾಗಿದೆ. ಅಲ್ಲದೆ ರೊಮಾನಿಯಾಗೆ 3 ದಶಕಗಳಲ್ಲಿ ಭಾರತದ ರಾಷ್ಟ್ರಪತಿಯವರ ಮೊದಲ ಭೇಟಿಯಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆಯ ಆರ್ಥಿಕ ಸಲಹೆಗಾರರ ಕಚೇರಿ ಒಇಎ 2022-23 ಹೊಸ ಆಧಾರ ವರ್ಷವಾಗಿಟ್ಟುಕೊಂಡು ಪರಿಷ್ಕೃತ ಮೂಲ ಕೈಗಾರಿಕೆಗಳ ಸೂಚ್ಯಂಕ ಐಸಿಐ ಸರಣಿಯನ್ನ ಇದೇ 20ರಂದು ಬಿಡುಗಡೆ ಮಾಡಲಿದೆ. ಈ ಪರಿಷ್ಕೃತ ಸರಣಿಯು ಪ್ರಸ್ತುತ ಜಾರಿಯಲ್ಲಿರುವಂತಹ 2011-12 ಆಧಾರ ವರ್ಷದ ಸರಣಿಯನ್ನ ಬದಲಿಸಲಿದೆ. ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದಾದ್ಯಂತ ಈವರೆಗೆ 1,90,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ನಗದುರಹಿತ ಚಿಕಿತ್ಸಾ ಸೇವೆ ಒದಗಿಸಲಾಗಿದ್ದು ಇದು ವಿಶ್ವದ ಅತಿದೊಡ್ಡ ಆರೋಗ್ಯ ಭರವಸೆ ಯೋಜನೆಯಾಗಿ ಹೊರಹೊಮ್ಮಿದೆ ಎಂದು

ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ರಾಜ್ಯ ಸಚಿವ ಪ್ರತಾಪ್ ರಾವ್ ಜಾಧವ್ ತಿಳಿಸಿದ್ದಾರೆ. ಕೇಂದ್ರ ಸಿಬ್ಬಂದಿ ಸಾರ್ವಜನಿಕ ಕೊರತೆ ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಇಂದು ನವದೆಹಲಿಯಲ್ಲಿ ನಡೆಯಲಿರುವ ಎರಡನೇ ರಾಷ್ಟೀಯ ಪಿಂಚಣಿ ವ್ಯಾಜ್ಯಗಳ ಕಾರ್ಯಾಗಾರದ ಸಮಾರೋಪ ಅಧಿವೇಶನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಬೆಳಗಾವಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 252,937 ಮತದಾರರಿದ್ದು 100% ಗಣತಿ ನಮೂನೆಗಳನ್ನು ವಿತರಣೆ ಮಾಡಲಾಗಿದೆ. ಈವರೆಗೆ 114,020 ಫಾರ್ಮ್ಗಳ ಗಣಕೀಕರಣ ಆಗಿದ್ದು ಕಾರ್ಯ ಮುಂದುವರೆದಿದೆ ಎಂದು ದಕ್ಷಿಣ ಕ್ಷೇತ್ರದ ಸಹಾಯಕ ಮತದಾರರ ನೋಂದಣಾಧಿಕಾರಿ ಡಾ ಸಿದ್ದು ಹುಲ್ಲುಹುಳಿ ತಿಳಿಸಿದ್ದಾರೆ. ಬೆಲ್ಜಿಯಂ ಮತ್ತು ನೆದರ್ಲ್ಯಾಂಡ್ಸ್ನಲ್ಲಿ ಮುಂದಿನ ತಿಂಗಳು ನಡೆಯಲಿರುವ ಎಫ್ಐಎಚ್ ಮಹಿಳಾ ಹಾಕಿ ವಿಶ್ವಕಪ್ 2026 ಪಂದ್ಯಾವಳಿಗೆ 20 ಸದಸ್ಯರ ಭಾರತ ತಂಡವನ್ನು ಪ್ರಕಟಿಸಲಾಗಿದೆ. 12 ವರ್ಷದ ಒಳಗಿನ ಎಎಫ್ಸಿ ಮಹಿಳಾ ಏಷ್ಯನ್ ಕಪ್ ಫುಟ್ಬಾಲ್ನ 2027 ಅರ್ಹತಾ ಪಂದ್ಯಾವಳಿಯ ಈ ಗುಂಪಿನ ಪಂದ್ಯದಲ್ಲಿ ಭಾರತ, ಮಲೇಷ್ಯಾ, ಸಿರಿಯಾ ಮತ್ತು ಇರಾಕ್ ತಂಡಗಳೊಂದಿಗೆ ಸ್ಥಾನವನ್ನು ಪಡೆದಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಮತ್ತು 7:30 ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
1: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
3: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, 102.9 FM. ಶನಿವಾರದ ಬೆಳಗಿನ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಈಗ ಸಮಯ 7:05. ಇನ್ನೀಗ ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ, ಧಾರವಾಡ ಕೇಂದ್ರದ ಸಹ ಪ್ರಸಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಘಟಿಕೋತ್ಸವ ಇಂದು, ಸುಧಾಮೂರ್ತಿ ಅವರಿಗೆ ಗೌರವ ಡಾಕ್ಟರೇಟ್. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಧಾರವಾಡ ಜಿಲ್ಲೆಯಲ್ಲಿ 46.67% ಅರ್ಜಿಗಳ ಗಣಕೀಕರಣ. ದುರಸ್ತಿ ಹಾಗೂ ವಿದ್ಯುತ್ ಬಿಲ್ ಬಾಕಿ ಹಿನ್ನೆಲೆ ರಾಜ್ಯದ 145 ಏತ ನೀರಾವರಿ ಯೋಜನೆಗಳು ಸ್ಥಗಿತ. ಸಂಸದ ಬಸವರಾಜ ಬೊಮ್ಮಾಯಿ ಕಳವಳ. ರಾಜ್ಯದ ರೈಲ್ವೆ ಯೋಜನೆಗಳಿಗೆ ಕೃಷಿ ಭೂಮಿ ನೀಡುವ, ರೈತರ ಹಿತ ಕಾಯುವಂತೆ ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಸೂಚನೆ. ಈಗ ವಾರ್ತೆಗಳ ವಿವರ. ದಶಕದ ಹೊಸ್ತಿಲಲ್ಲಿರುವ ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ 7ನೇ ಘಟಿಕೋತ್ಸವ ಇಂದು ಮಧ್ಯಾಹ್ನ 3 ಗಂಟೆಗೆ ಆಯೋಜಿತವಾಗಿದೆ. ಧಾರವಾಡ ಐಐಟಿಯ ಮೊದಲ ಗೌರವ ಡಾಕ್ಟರೇಟ್ ರಾಜ್ಯಸಭಾ ಸಂಸದರಾದ ಇನ್ಫೋಸಿಸ್ ಪ್ರತಿಷ್ಠಾನದ ಧರ್ಮದರ್ಶಿ ಡಾ ಸುಧಾಮೂರ್ತಿಯವರಿಗೆ ಪ್ರದಾನಿಸಿ ಗೌರವಿಸಲಾಗುತ್ತಿದೆ. ಹೊಸದಿಲ್ಲಿಯ ಅನುಸಂಧಾನ ರಾಷ್ಟ್ರೀಯ ಸಂಶೋಧನಾ ಪ್ರತಿಷ್ಠಾನದ ಪ್ರೊಫೆಸರ್ ಭೀಮಸಿಂಗ್ ಘಟಿಕೋತ್ಸವ ಭಾಷಣ ಮಾಡಲಿದ್ದಾರೆ. ಘಟಿಕೋತ್ಸವದಲ್ಲಿ 2 ಚಿನ್ನದ ಪದಕ 10 ಬೆಳ್ಳಿ ಪದಕಗಳನ್ನು ನೀಡಲಾಗುವುದು ಎಂದು ಧಾರವಾಡ ಐಐಟಿ ನಿರ್ದೇಶಕ ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ ತಿಳಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಅಂಗವಾಗಿ ಮತಗಟ್ಟೆ ಅಧಿಕಾರಿಗಳ ಮೂಲಕ ಗಣತಿ ನಮೂನೆಗಳನ್ನು ವಿತರಿಸಿ 96.99% ಗುರಿ ಸಾಧಿಸಲಾಗಿದೆ ಎಂದು ಧಾರವಾಡ ಜಿಲ್ಲೆ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಆಕಾಶವಾಣಿ ಧಾರವಾಡ ಕೇಂದ್ರ ಆಯೋಜಿಸಿದ್ದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ನೇರ ಫೋನ್ಇನ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. 46.67% ಅರ್ಜಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದರು.
1: ಮತಗಟ್ಟೆ ವ್ಯಾಪ್ತಿಯ ಮತದಾರರ ಪಟ್ಟಿ ಏನಿದೆ ಅದು ಒಂದು ಪಬ್ಲಿಕ್ ಡಾಕ್ಯುಮೆಂಟ್ ಇದ್ದಾಗೆ, ಇದು ಎಲ್ಲಾನು ಕೂಡ ಆನ್ಲೈನ್ ನಲ್ಲಿ ಲಭ್ಯ ಇರುತ್ತೆ. ಈ ಸಂದರ್ಭದಲ್ಲಿ ನಾವು ಯಾವುದೇ ಡಾಕ್ಯುಮೆಂಟ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇಲ್ಲ. ಅರ್ಜಿದಾರರು ಏನಾದರೂ ಮಾಹಿತಿಯನ್ನ ಸರಿಯಾಗಿ ಫಿಲ್ ಮಾಡಿಲ್ಲ ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಅಂದ್ರೆ, ಆ ಮತದಾರರಿಗೆ ನಾವು ಕ್ಲೇಮ್ಸ್ ಅಂಡ್ ಆಬ್ಜೆಕ್ಷನ್ ಪೀರಿಯಡ್, ನಮ್ಮ ಬಿಎಲ್ಒಗಳು 8 ಆಗಸ್ಟ್ ವರ್ಗೂ ಮನೆ ಮನೆಗೆ ಹೋಗಿ ಫಾರ್ಮ್ಸ್ಗಳನ್ನ ಕೊಟ್ಟು ಅದನ್ನ ವಾಪಸ್ ಕೂಡ ತೆಗೆದುಕೊಳ್ತಾರೆ. ಆದರೆ ಈ ಫಾರ್ಮ್ಸ್ಗಳು ಏನವರು ಫಿಲ್ ಮಾಡಿ ಕೊಟ್ಟಿರ್ತಾರಲ್ಲ, ಅವುಗಳ ಪರಿಷ್ಕರಣೆಯಾಗಿ ಡ್ರಾಫ್ಟ್ ಮತದಾರರ ಪಟ್ಟಿ 17 ಆಗಸ್ಟ್ಗೆ ಪಬ್ಲಿಷ್ ಆಗುತ್ತೆ. 17 ಆಗಸ್ಟ್ ರಿಂದ 16.09 ಕ್ಲೇಮ್ಸ್ ಅಂಡ್ ಆಬ್ಜೆಕ್ಷನ್ಸ್ ಅಂತ ಒಂದು ಪೀರಿಯಡ್ ಇರುತ್ತೆ. ಈ ಸಮಯದಲ್ಲಿ ಅವರು ಏನಾದರೂ ತಿದ್ದುಪಡಿಗಳ ಮಾಡಬೇಕಿದ್ರೆ ಮತದಾರರು ಆಕ್ಷೇಪಣೆಗಳನ್ನ ಸಲ್ಲಿಸಬಹುದು. ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಫಿಲ್ ಮಾಡಿರುವಂತ ಮಾಹಿತಿಯಲ್ಲಿ ಲೋಪದೋಷಗಳಿದ್ರೆ ನಮ್ಮ ಇಆರ್ಒ ಏನಿರ್ತಾರೆ, ಚುನಾವಣಾ ಅಧಿಕಾರಿಗಳೇನಿರ್ತಾರೆ, ಅವರು ಅವರಿಗೆ ನೋಟಿಸ್ ಅನ್ನ ಜನರೇಟ್ ಮಾಡಿ ಕಳಿಸ್ಕೊಡ್ತಾರೆ. ನೋಟಿಸ್ ಗೆ ಅವರು ಉತ್ತರ ಕೊಡುವಾಗ ಅವರು ಕೆಲವೊಂದು ದಾಖಲೆಗಳನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಆ ದಾಖಲೆಗಳೇನಿದೆ ಅದೆಲ್ಲೂ ಕೂಡ ಪಬ್ಲಿಕ್ ಆಗೋದಿಲ್ಲ, ಅದು ಗೌಪ್ಯವಾಗಿ ಇಡಲಾಗುತ್ತದೆ.
0: ಅಮೃತ ಯೋಜನೆಯಡಿ ಮೇಲ್ದರ್ಜೆಗೇರಿಸಲಾದ ರಾಜ್ಯದ 4 ರೈಲು ನಿಲ್ದಾಣಗಳ ಪೈಕಿ ಕೊಪ್ಪಳ ರೈಲು ನಿಲ್ದಾಣದ ಉದ್ಘಾಟನಾ ಸಮಾರಂಭದಲ್ಲಿ ಮುನಿರಾಬಾದ್ ಕಾಡ ಅಧ್ಯಕ್ಷ ಹಸೇನ್ ಸಾಬ್ ದೋಟಿಹಾಳ ಹಾಗೂ ಪದ್ಮಶ್ರೀ ಭೀಮವ್ವ ಸಿಳ್ಳೆಖ್ಯಾತ ಹಾಗೂ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಪಾಲ್ಗೊಂಡಿದ್ದರು. ಜಿಲ್ಲಾಡಳಿತ ಹಾಗೂ ನೈಋತ್ಯ ರೈಲ್ವೆ ಪರವಾಗಿ ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ಹಾಗೂ ರೈಲ್ವೆ ಸಚಿವಾಲಯದ ಹಿರಿಯ ಅಧಿಕಾರಿಗಳು ಸನ್ಮಾನಿಸಿ ಗೌರವಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದಲ್ಲಿ ಮೇಲ್ದರ್ಜೆಗೇರಿಸಲಾದ ಅಮೃತ್ ಭಾರತ್ ರೈಲು ನಿಲ್ದಾಣದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಂಸದ ಬ್ರಿಜೇಶ್ ಚೌಟ, ವಿಧಾನ ಪರಿಷತ್ತಿನ ಶಾಸಕ ಕಿಶೋರ್ ಕುಮಾರ್ ಪುತ್ತೂರು ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಅಮೃತ್ ಯೋಜನೆ ಅಡಿ ಪುನರ್ ಅಭಿವೃದ್ಧಿಪಡಿಸಲಾದ ದೇಶದ 75 ರೈಲು ನಿಲ್ದಾಣಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವರ್ಚುವಲ್ ವೇದಿಕೆ ಮೂಲಕ ಲೋಕಾರ್ಪಣೆಗೊಳಿಸಿದರು. ಆಗುಂಬೆ ಘಟ್ಟದ ರಸ್ತೆ ಹಾಗೂ ಸುರಂಗ ಮಾರ್ಗ ಯೋಜನೆಗೆ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಸಂಬಂಧಿತ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾಹಿತಿ ಪಡೆದಿದ್ದು, ರಸ್ತೆಯ ವಿಸ್ತರಣೆಗೆ 420 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ. ಶಿವಮೊಗ್ಗ ವಿಜ್ಞಾನ ಕೇಂದ್ರದ ಕಟ್ಟಡ ನಿರ್ಮಾಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಬಳಿಕ ಮಾತನಾಡಿದ ಅವರು, ವಿಜ್ಞಾನ ಕೇಂದ್ರದಲ್ಲಿ ಜೀವ ವೈವಿಧ್ಯ, ಖನಿಜ ಸಂಪನ್ಮೂಲ, ಕಡಲ ಜೀವಶಾಸ್ತ್ರದ ವಸ್ತು ಪ್ರದರ್ಶಿನಿ ಸ್ಥಾಪಿಸಲು ಯೋಜಿಸಲಾಗಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೃತಕ ಬುದ್ಧಿಮತ್ತೆಯೊಂದಿಗೆ ಸಮನ್ವಯ ಸಾಧಿಸುವುದೊಂದೇ ಮಾರ್ಗ ಎಂದು ಬೆಂಗಳೂರು ವಿಶ್ವವಿದ್ಯಾಲಯದ ವಿಶ್ರಾಂತ ಉಪಕುಲಪತಿ ಪ್ರೊಫೆಸರ್ KR ವೇಣುಗೋಪಾಲ ಪ್ರತಿಪಾದಿಸಿದ್ದಾರೆ. ಬೆಂಗಳೂರು ನಗರ ಡಾ ಮನಮೋಹನ್ ಸಿಂಗ್ ವಿಶ್ವವಿದ್ಯಾಲಯ, ಮೌಂಟ್ ಕಾರ್ಮೆಲ್ ಡೀಮ್ಡ್ ವಿಶ್ವವಿದ್ಯಾಲಯ ಹಾಗೂ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಬಿಸಿನೆಸ್ ಸ್ಟಡೀಸ್ ಸಹಯೋಗದಲ್ಲಿ ಸೆಂಟ್ರಲ್ ಕಾಲೇಜಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಆಯೋಜಿಸಿದ್ದ AI ಚಾಲಿತ ನಿರ್ವಹಣೆ ಮತ್ತು ಸುಸ್ಥಿರ ವ್ಯಾಪಾರ ಪರಿವರ್ತನೆ ವಿಷಯದ ಅಂತಾರಾಷ್ಟೀಯ ಸಮ್ಮೇಳನದಲ್ಲಿ ಅವರು ದಿಕ್ಸೂಚಿ ಭಾಷಣ ಮಾಡಿದರು. ಕ್ವಾಂಟಮ್ ಕೃತಕ ಬುದ್ಧಿಮತ್ತೆ ಸಂಘರ್ಷದಿಂದ ಸಹಕಾರ ಮತ್ತು ಸಹಭಾಗಿತ್ವದ ಹಂತದಾಟಿ ಇದೀಗ ಸ್ಪರ್ಧೆಯ ಘಟ್ಟ ತಲುಪಿದೆ. 2000

2045ರ ವೇಳೆಗೆ ಮಾನವ ಯಂತ್ರ ಏಕರೂಪತೆಯ ಸನ್ನಿವೇಶ ಸೃಷ್ಟಿಯಾಗಲಿದೆ ಎಂದರು. ರಾಜ್ಯದ 145 ಏತ ನೀರಾವರಿ ಯೋಜನೆಗಳು ದುರಸ್ತಿ ಹಾಗೂ ವಿದ್ಯುತ್ ಬಿಲ್ ಬಾಕಿ ಹಿನ್ನೆಲೆ ಸ್ಥಗಿತಗೊಂಡಿವೆ ಎಂದು ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಗದಗ್ ನಗರದ ಹಿರೇಹಂದಿಗೋಳ ರಸ್ತೆಯ ಗಂಗಿಮಡಿ ಗ್ರಾಮದ ರೈತರ ಹೊಲಗಳಿಗೆ ತೆರಳಿ ಬರ ಪರಿಶೀಲಿಸಿ ಅವರು ಮಾತನಾಡಿದರು. ಬೆಳೆಗಳು ಒಣಗುತ್ತಿವೆ, ರಾಜ್ಯಾದ್ಯಂತ ಬರ ಆವರಿಸಿದೆ, ಅನೇಕ ಕಡೆ ರೈತರು ಬಿತ್ತನೆಯನ್ನೇ ಕೈಗೊಂಡಿಲ್ಲ, ಬಿತ್ತನೆ ಮಾಡಿದ ಬೆಳೆಗಳು ಸಂಪೂರ್ಣ ಹಾಳಾಗಿವೆ, ಇನ್ನೂವರೆಗೂ ಪ್ರಾಥಮಿಕ ಸಮೀಕ್ಷೆಯನ್ನು ನಿಗದಿತ ಮಾನದಂಡಗಳಡಿ ರಾಜ್ಯ ಸರ್ಕಾರ ಆರಂಭಿಸಿಲ್ಲ, ರೈತರ ಹಿತ ಕಾಯಲು ರಾಜ್ಯ ಸರ್ಕಾರ ಕೂಡಲೇ ಮುಂದಾಗಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಆಗ್ರಹಿಸಿದರು. ರಾಜ್ಯದ ರೈಲ್ವೆ ಯೋಜನೆಗಳಿಗೆ ತಮ್ಮ ಕೃಷಿ ಭೂಮಿ ನೀಡುವ ರೈತರಿಗೆ ನಿಯಮಾನುಸಾರ ಗರಿಷ್ಠ ಪರಿಹಾರ ನೀಡಿ ಹಿತ ಕಾಯುವಂತೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದ ಗೋವಿಂದ ಕಾರಜೋಳ ಸಂಬಂಧಿತ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ತುಮಕೂರು ಚಿತ್ರದುರ್ಗ ದಾವಣಗೆರೆ ನೇರ ರೈಲ್ವೆ ಮಾರ್ಗ ಹಾಗೂ ಚಿಕ್ಕಜಾಜೂರು ಬಳ್ಳಾರಿ ದ್ವಿಮಾರ್ಗ ಯೋಜನೆಯ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಮಾಹಿತಿ ನೀಡಿ ಜಿಲ್ಲೆಯ ರೈಲ್ವೆ ಮಾರ್ಗ ಯೋಜನೆಗೆ ಅಗತ್ಯವಿರುವ 1405 ಎಕರೆ ಭೂಮಿ ಪೈಕಿ 1211 ಎಕರೆ ಭೂಮಿಯನ್ನು ರೈಲ್ವೆ ಇಲಾಖೆಗೆ ಹಸ್ತಾಂತರಿಸಲಾಗಿದೆ ಎಂದರು. ರಾಷ್ಟೀಯ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ಬಾಗಲಕೋಟೆ ಹಾಗೂ ಬೆಳಗಾವಿ ಜಿಲ್ಲೆಯಲ್ಲಿ ಬಯೋಗ್ಯಾಸ್ ಘಟಕ, ಕಲಬುರಗಿ ಮತ್ತು ರಾಯಚೂರು ಜಿಲ್ಲೆಯಲ್ಲಿ ಸೌರ ಮತ್ತು ಪವನ ವಿದ್ಯುತ್ ಯೋಜನೆಗಳಿಗೆ ಆದ್ಯತೆ ನೀಡಿದೆ ಎಂದು ನಬಾರ್ಡ್ ಮುಖ್ಯ ಪ್ರಧಾನ ವ್ಯವಸ್ಥಾಪಕ ಡಾ ಸುರೇಂದ್ರ ಬಾಬು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಬಾರ್ಡ್ ಪ್ರಾದೇಶಿಕ ಕಚೇರಿಯಲ್ಲಿ 45ನೇ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಅವರು ಮಾತನಾಡಿದರು. ರಾಜ್ಯದ 6300 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ಡಿಜಿಟಲೀಕರಿಸಿ ದಕ್ಷತೆ ಹೆಚ್ಚಿಸಲಾಗುತ್ತಿದೆ ಎಂದರು. ಬೀದರ್ ಜಿಲ್ಲೆಯಾದ್ಯಂತ ಗ್ರಾಮೀಣ ಕೂಲಿ ಕಾರ್ಮಿಕರಿಗೆ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯಡಿ ಸ್ಥಳೀಯ ಮಟ್ಟದಲ್ಲಿ ಉದ್ಯೋಗಾವಕಾಶ ಒದಗಿಸಲಾಗಿದ್ದು ಉದ್ಯೋಗಕ್ಕಾಗಿ ನಗರ ಪ್ರದೇಶಗಳಿಗೆ ವಲಸೆ ಹೋಗದಂತೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಕೋರಿದ್ದಾರೆ. ಜಿಲ್ಲೆಯಲ್ಲಿ ಬರಗಾಲ ತಲೆದೋರಿರುವ ಹಿನ್ನೆಲೆ ಆಯಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗೆ ಆದ್ಯತೆ ನೀಡಿ 5 ಲಕ್ಷ ರೂಪಾಯಿವರೆಗಿನ ವೈಯಕ್ತಿಕ ಕಾಮಗಾರಿ ಕೈಗೊಳ್ಳಲು ಪ್ರಾವಧಾನ ಕಲ್ಪಿಸಲಾಗಿದೆ. ಆಸಕ್ತರು ತಮ್ಮ ಗ್ರಾಮ ಪಂಚಾಯಿತಿಗೆ ತೆರಳಿ ಪ್ರಸ್ತಾವ ಸಲ್ಲಿಸಬಹುದು ಎಂದರು. ರಾಜ್ಯದ ವಿವಿಧ ಇಲಾಖೆಗಳ 72,000 ಹುದ್ದೆಗಳ ಭರ್ತಿ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ನೇಮಕಾತಿಯಲ್ಲಿ ಕ್ರೀಡಾಪಟುಗಳಿಗೆ ಆದ್ಯತೆ ನೀಡಲಾಗುವುದು ಎಂದು ಕ್ರೀಡಾ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಎಲ್ಲ ಸರ್ಕಾರಿ ಉದ್ಯೋಗಗಳಲ್ಲಿ 2% ಹುದ್ದೆಗಳನ್ನು ಕ್ರೀಡಾಪಟುಗಳಿಗೆ ಮೀಸಲಿಡಲು ಸಚಿವ ಸಂಪುಟ ನಿರ್ಣಯಿಸಿದೆ. ಈಗಾಗಲೇ ಕರಡು ಅಧಿಸೂಚನೆ ಹೊರಡಿಸಲಾಗಿದೆ. ಸಾರ್ವಜನಿಕರು ಮತ್ತು ಕ್ರೀಡಾಪಟುಗಳ ಸಲಹೆಗಳನ್ನು ಪರಿಶೀಲಿಸಿ ಅಂತಿಮ ತೀರ್ಮಾನ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಘಟಿಕೋತ್ಸವ ಇಂದು, ಸುಧಾಮೂರ್ತಿ ಅವರಿಗೆ ಗೌರವ ಡಾಕ್ಟರೇಟ್. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಧಾರವಾಡ ಜಿಲ್ಲೆಯಲ್ಲಿ 46.67% ಅರ್ಜಿಗಳ ಗಣಕೀಕರಣ. ದುರಸ್ತಿ ಹಾಗೂ ವಿದ್ಯುತ್ ಬಿಲ್ ಬಾಕಿ ಹಿನ್ನೆಲೆ ರಾಜ್ಯದ 145 ಏತ ನೀರಾವರಿ ಯೋಜನೆಗಳು ಸ್ಥಗಿತ, ಸಂಸದ ಬಸವರಾಜ ಬೊಮ್ಮಾಯಿ ಕಳವಳ. ರಾಜ್ಯದ ರೈಲ್ವೆ ಯೋಜನೆಗಳಿಗೆ ಕೃಷಿ ಭೂಮಿ ನೀಡುವ ರೈತರ ಹಿತ ಕಾಯುವಂತೆ ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯವಾಗಿದೆ 7:16:16. ಇದು ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ. ಇನ್ನೀಗ ಕೇಳೋಣ ಶುಭೋದಯ ಕರ್ನಾಟಕ.

0: 9389109129 ಹೌದು 9483091029 ಈ ವಾಟ್ಸಪ್ ಸಂಖ್ಯೆಗೆ ವಿವಿಧ ಭಾರತಿ ಕಾರ್ಯಕ್ರಮಗಳನ್ನು ಕೇಳ್ತಾ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚಿಕೊಳ್ಬಹುದು. ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಮನೆ ಮನಗಳಿಗೆ ಮನರಂಜನೆಯ ಮಹಾಪುರ ಕೇಳ್ತಾ ಇರಿ, ಕೇಳಿಸ್ತಾರೆ. ಇದು 102.9 FM ಇನ್ನೀಗ ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಮೊದಲಿಗೆ ಕೇಳಿ
1: ಆಕಾಶವಾಣಿ.
2: ಆಯಿಸು ಕನ್ನಡ ಡಿಂ ಡಿಮವಾ, ಓ ಕರ್ನಾಟಕ ಹೃದಯ ಶಿವಾ.
3: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು.
2: ಆರಿಸು ಕನ್ನಡ ಡಿಂ ಡಿಮವಾ, ಓ ಕರ್ನಾಟಕ ಹೃದಯ ಶಿವಾ.
3: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ, ಪ್ರೀತಿಯ ಸ್ವಾಗತ. ಕೋ ಛೆ ಅಂತನೇ ಪ್ರಸಿದ್ಧರು ಬರಹಗಾರರು, ನಿವೃತ್ತ ನ್ಯಾಯಾಧೀಶರು, ಮಾತುಗಾರರು ಕೋ ಚೆನ್ನಬಸಪ್ಪ ಅವರು. ಅರವಿಂದಾಶ್ರಮದ ಒಡನಾಟ ಇತ್ತು. ನೇರ ನಡೆ ನುಡಿ ನಿಷ್ಠುರವಾದಿ ಖಡಕ್ ಅಂತ ಹೆಸರುವಾಸಿಯಾಗಿದ್ದರು ಕೋ ಚೆನ್ನಬಸಪ್ಪನವರು. ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿಯ ಅಧ್ಯಕ್ಷರಾಗಿದ್ದರು ಕೋ ಚೆನ್ನಬಸಪ್ಪ. ಅವರ ಅನುಭವದ ನುಡಿಗಳು
4: ಅದು ನಿಜವಾದ ತತ್ವ ಏನಂತ ಹೇಳಿದ್ರೆ, ಹಿಂದೆ ಒಂದಾನೊಂದು ಕಾಲದಲ್ಲಿ ಹೇಳ್ತಾ ಇದ್ರು, ನ್ಯಾಯಾಲಯಗಳು ಕಾನೂನನ್ನು ಮಾಡೋದಿಲ್ಲ, ಕಾನೂನಿನ ವಿವರಣೆ ಮಾಡ್ತಾರೆ, ಕಾನೂನನ್ನು ಅನ್ವಯಿಸ್ತಾರೆ. ಅನುಷ್ಠಾನ ಎಷ್ಟು ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ, ಇದಕ್ಕೆ ಈ ವಿಚಾರ ಏನ್ ಬಂದಿದೆಯಲ್ಲ, ನ್ಯಾಯಾಲಯಗಳಲ್ಲಿ ಇತ್ಯರ್ಥವಾಗದೆ 16 ವರ್ಷಗಳ ತನಕ ಕೂತಿರ್ತಾವಲ್ಲ, ಕೊಳಿತಿರ್ತಾವಲ್ಲ, ಅವುಗಳಿಗೆ ನಮ್ಮ ಈಗಿನವರು ಏನ್ ಮಾಡ್ತಾರೆ ಅಂದ್ರೆ ಲೋಕ ಅದಾಲತ್ ಅಂತಕ್ಕಂಥ ಮಾಡ್ತಾ ಇದ್ದಾರೆ. ಲೋಕ ಅದಾಲತ್ ಎಷ್ಟು ಮಟ್ಟಿಗೆ ಪ್ರಯೋಜನ ಆಗುತ್ತೋ ಅಷ್ಟು ಪ್ರಯೋಜನ ನಾವು ಅಂದ್ಕೋಬಹುದು. ಅವ್ರು ಬಂದು ಕೂತ್ಕೊಂಡು ಅವರು ರಾಜಿ ಆಗಿರ್ತಾರೆ, ಈ ರಾಜಿ ಆಗಿದ್ದಕ್ಕೆ ಇವರು ಹೋಗಿ ಸಹಿ ಮಾಡಿ ಅವ್ರಿಗೆ ಚೆಕ್ ಕೊಡಿಸ್ತಾರೆ. ನಾನು ಹೇಳ್ತೀನಿ ಕೇಳಿ, ಈ ಡೈವರ್ಸ್ ಕೇಸ್ಗಳನ್ನ ಅದಾಲತ್ತಿಗೆ ಬರಲೇಬಾರದು. ಹಳ್ಳಿಯೊಳಗೆ ನಮ್ಮ ಹೆಣ್ಮಕ್ಳು ಹಿಂದಿನ ಮುದುಕಿಯರು ಮುದುಕರು ಗ್ರಾಮ ಪಂಚಾಯತ್ದವರು ಗಂಡ ಹಿರಿಯರು ಗಂಡ ಹೆಂಡ್ರ ಜಗಳ ಮಾಡಿದ್ರೆ ನ್ಯಾಯಾಲಯಕ್ಕೆ ಬರ್ಬೇಕು ಅಲ್ರಿ, ಗಂಡ ಅಕಸ್ಮಾತ್ ಹೊಡೆದ ಕಳಿಸಿದ ಅಂತ ಇಟ್ಕೊಳ್ಳಿ, ಆಕೆ ಬಂದು ನೋಡಿಯಪ್ಪ ಹಿಂಗ್ ಮಾಡ್ತಾರೆ ನನ್ನ ಅಂತ ಹೇಳ್ತಾಳೆ. ಕರೆಸಿ ಹೇಳೋದೇ ಹುಚ್ಚ, ಅಲ್ಲೋ ಮಾಡ್ಕೊಂಡು ಹೆಣ್ತೀನಿ ನೀನ್ ಬಡದು ಕಳಿಸ್ತೀಯ ನನ್ನ, ನಾನ್ಯಾಕ್ರಿ ಬಿಡಿಲಿ ಮಾಡ್ಕೊಂಡು ಹೆಣ್ತೀನಿ ಬಿಡ್ತೀನಿ, ಆಕೆನೆ ತವ್ರ ಮನೆ ಹತ್ರ ಇದೆ ಅಂತ ಓಡೋಗಿದ್ದಾಳೆ ಅಂತ ಕರೆಸ್ತಾರ. ಅವ ಏನವ ನೋಡು, ಅವನ್ ಹಂಗ ಹೇಳ್ತಾನೆ ನೀನ್ ಹಿಂಗ್ ಹೇಳ್ತಿ ಮತ್ತೆ ಹಿಂಗೆ ಹಂಗೆ ಅಂತಾನ, ಇಲ್ರಿ ನಾನು ಸರಿ ಹಂಗಲ್ಲ ಮಾಡ್ಬೇಡ ಹೋಗ್ರಿ ಸತಿಯಾಗಿರಿ,
5: ಅದೇ ಒಂದು ರೀತಿ
4: ಅಲ್ಲ, ಇದೇ ನಿಜವಾದ ಪದ್ಧತಿ.
5: ಹೌದು,
4: ಈ ನ್ಯಾಯಾಂಗ ಪದ್ಧತಿ ಏನಿದೆಯಲ್ಲ, ಈಗ ನ್ಯಾಯ ಪರಿಪಾಲನಾ ಪದ್ಧತಿ ಏನಿದೆಯಲ್ಲ, ಇದು ಸಂಪೂರ್ಣವಾಗಿ ಅನಾಮತ್ತಾಗಿ ಬದಲಾವಣೆ ಆಗಬೇಕು. ಈ ಲೋಕ ಅದಾಲತ್ ಅನ್ನೋದೇನಿದೆಯಲ್ಲ, ಇದ್ ವೆರಿ ಸೂಪರ್ಫಿಷಿಯಲ್ ಅಂಡ್ ಆಗೋದಿಲ್ಲ. ನಾವು ಏನ್ ಮಾಡಿದ್ದೀವಿ ಅಂದ್ರೆ, ಈಗ ಮನುಷ್ಯನ ಆಧುನಿಕ ಭೌತಿಕ ಅವಶ್ಯಕತೆಗಳಿಗೆ ಬೇಕಾದ ಎಲ್ಲ ಸೌಲತ್ತುಗಳನ್ನು ಆಕಾಶಕ್ಕೆ ಹೋಗೋದು, ಚಂದ್ರಗ್ರಹಕ್ಕೆ ಹೋಗೋದು, ಅದರ ಆಚೆ ಇರುವುದು ಇನ್ನೊಂದು ಗ್ರಹಕ್ಕೆ ಹೋಗೋಕೆ ಎಲ್ಲ ಏರ್ಪಾಟುಗಳನ್ನು ಮಾಡಿದ್ವಿ. ನೋಡಿದ್ರಾ, ಹಿಂದೆ ನಮ್ಮಲ್ಲಿ ಅಕ್ಕಿಯನ್ನ ಊಟ ಮಾಡುವವರು ಅಂದ್ರೆ ಬಹಳ ದೊಡ್ಡ ಶ್ರೀಮಂತರ ಕಾಲ. ಈಗ ನಮ್ಮ ಅತ್ಯಂತ ದರಿದ್ರರು ಅಂತ ಹಿಂದೆ ನಾವೇನ್ ಕೇಳ್ಕೊಳ್ಳೋದು, ಅವರೆಲ್ಲರೂ ಅಕ್ಕಿ ಸಕ್ಕರೆ ಇಲ್ಲ ಹೊತ್ತು ಹೋಗ್ತದಲ್ಲ, ಹೌದಲ್ಲ, ಇವೆಲ್ಲ ಅನುಕೂಲತೆ ಮಾಡಿದ್ದೀವಿ. ಆದ್ರೆ ಅಷ್ಟ್ರ ಮಟ್ಟಿ ಮನಸ್ಸಿನ ಬೆಳವಣಿಗೆಗೆ ನಾವು ಗಮನ ಕೊಟ್ಟಿದ್ದೇವೇನು? ನನ್ನ ದೃಷ್ಟಿಯಲ್ಲಿ ಸ್ವಾತಂತ್ರ್ಯೋತ್ತರದಲ್ಲಿ ಈಗ ಜಾತೀಯತೆ ಅಂತಕ್ಕಂಥದ್ದು ನಮ್ಮ ರೋಮ ರೋಮಗಳಲ್ಲಿ ರಕ್ತದ ಕಣ ಕಣಗಳಲ್ಲಿ ಬಂದ್ಬಿಟ್ಟಿದೆ. ಈ ದೇಶದ ಮಹಾವಿಪತ್ತು ಈ ಜಾತೀಯತೆ. ನಾವೇನು ಕಲ್ಪನೆ ಇಟ್ಕೊಂಡಿದ್ದೀವಿ ಆ ಕಲ್ಪನೆಗೆ ತೀರ ತದ್ವಿರುದ್ಧ ಆಗಿಬಿಟ್ಟು.
3: ಕನ್ನಡ ರತ್ನ ಭಂಡಾರದಲ್ಲಿ ನೀವು ಈ ದಿನ ನ್ಯಾಯವಾದಿ ಕೋ ಚೆನ್ನಬಸಪ್ಪ ಅವರ ನುಡಿ ಮುತ್ತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
0: ನ್ಯಾಯವಾದಿ ಕೋ ಚೆನ್ನಬಸಪ್ಪ ಅವರ ನುಡಿಮುತ್ತುಗಳನ್ನ ಮತ್ತೊಮ್ಮೆ ಈ ಸಂಜೆ 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ನೀವು ಕೇಳಬಹುದು. ಟ್ಯೂನ್ ಮಾಡಿದಿರಿ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. 7:21:50 ಸಮಯ ಆಗಿದೆ. ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರ ಕೇಳಿದ್ದಾಯ್ತು, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಕೂಡ ಕೇಳಿದ್ದಾಯ್ತು. ಸಾಕಷ್ಟು ಜನರು ಪ್ರೀತಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದೀರಾ, ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದೀರಾ. ಕಾರ್ಯಕ್ರಮ

ಮುಂದುವರಿತಾ ಇದೆ ಭಾವಗೀತೆಗಳ ಜೊತೆಗೆ. ಇಡೀ ದೇಶ ಮೊರೆ ಇಡ್ತಾ ಇದೆ, ಕಾತರದಿಂದ ಕಾಯ್ತಾ ಇದೆ, ಭಕ್ತಿಯಿಂದ ಪ್ರೀತಿಯಿಂದ ಎಲ್ಲರ ಚಿತ್ತ ಇತ್ತ ಕಡೆಯೇ ಇದೆ. ಬನ್ನಿ ಬನ್ನಿ ನಿಲ್ಲಿ, ಎಲ್ಲಿ ಹೋಗ್ತಾ ಇದ್ದೀರಾ, ಇಲ್ಲಿ ನಾಲ್ಕು ಹನಿಯ ಚಲ್ಲಿ ಅನ್ನುವ ಈ ಪದ್ಯ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ಕವಿತೆ, ವಿದುಷಿ ಎಂ ಎಸ್ ಶೀಲಾ ಅವರ ಹಾಡುಗಾರಿಕೆಯಲ್ಲಿದೆ. ಕೇಳೋಣ.

0: ಮಳೆ ಇಲ್ಲದೆ ಇಳೆಗೆ ಕಳೆಯಿಲ್ಲ, ಹಸಿರಿಲ್ಲದೆ ಉಸಿರಿಲ್ಲ, ಮಳೆ ಬಂದರೆ ಬೆಳೆ, ಬೆಳೆ ಇದ್ರೆ ರೈತರಿಗೆ ಸಂತಸ, ಜೀವ ಸಂಕುಲಕ್ಕೆ ಆಹಾರ. ಮಳೆ ಸುರಿದು ಈ ಭೂಮಿಯನ್ನ ತಂಪಾಗಿಸಲಿ, ಎಲ್ಲರ ಬಾಯಾರಿಕೆ ತಣಿಸಲಿ, ಮಳೆ ಸುರಿದು ಹೊಳೆ ಹರಿದು ತಿಳಿಯಾಗಲಿ ಮೋಡ ಅನ್ನುವ ಈ ಆಶಯ ನಮ್ಮೆಲ್ಲರದ್ದು ಕೂಡ ಆಗಿದೆ. ಯಾವಾಗ ಅಂದರೆ ಈಗಲೇ ಈ ಕ್ಷಣವೇ ಮಳೆ ಬರಲಿ ಅನ್ನುವ ಈ ಕವಿತೆ ಡಾಕ್ಟರ್ ಕಾವ್ಯಂ ಶ್ರೀನಿವಾಸ ಮೂರ್ತಿ ಅವರದ್ದು. ಧ್ವನಿಯಾಗಿದ್ರು ಎಂ ಡಿ ಪಲ್ಲವಿ ಮತ್ತು ಅನಿಲ್ ಅಂಬಾರಿ.
1: अरे मोहन भाई काफी बिजी लग रहे हो.
2: मैं सोच रहा हूँ कि बिजनेस शुरू करूँ. एक एजेंट ने कहा कि मुद्रा लोन जल्दी सैंक्शन करवा देगा, बस प्रोसेसिंग फीस और लीगल फीस देनी होगी. पेमेंट लिंक भी भेजा है.
1: अरे मोहन भाई, प्रधानमंत्री मुद्रा योजना में कोई एजेंट नहीं होता है. धोखेबाज नकली वेबसाइट, सैंक्शन लेटर्स और दस्तखत से लोगों को फंसाते हैं.
2: सच?
1: सीधा बैंक या वित्त संस्था में जाओ या सरकारी वेबसाइट से लोन अप्लाई करो. सतर्क रहें और ऑनलाइन ठगों से बचें.
2: समझ गया.
0: ಭಾವಗೀತೆಗಳ ಕಾರ್ಯಕ್ರಮ 7:45 ಮತ್ತೆ ಮುಂದುವರಿಯುತ್ತೆ. ನೀವು ಟ್ಯೂನ್ ಮಾಡಿರೋದು 102.9 ಎಫ್ಎಂ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಶನಿವಾರದ ಬೆಳಗಿನ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆಯಾಗಿದ್ದೇನೆ ಬಂಧು ಚಂದು. ಸಮಯ 7:35. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರವನ್ನು ಕೇಳೋಣ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಅಮೃತ್ ಭಾರತ್ ನಿಲ್ದಾಣ ಯೋಜನೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 75 ಪುನರಾಭಿವೃದ್ಧಿತ ರೈಲ್ವೆ ನಿಲ್ದಾಣಗಳ ಲೋಕಾರ್ಪಣೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಜುಮಾಗಜ್ ಬಿಎಸ್ಎಫ್ ನೆಲೆಗೆ ಭೇಟಿ, ಪ್ರಮುಖ ಯೋಜನೆಗಳ ಉದ್ಘಾಟನೆ. 3 ದಿನಗಳ ಅಂತಾರಾಷ್ಟೀಯ ವಿಚಾರ ಸಂಕಿರಣ ಸೌಶ್ರುತಂ 2026 ನವದೆಹಲಿಯಲ್ಲಿ ಸಂಪನ್ನ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ಹಿಂಸಾಚಾರ, ವಿಶ್ವಸಂಸ್ಥೆ ಕಳವಳ, ನಿಷ್ಪಕ್ಷಪಾತ ತನಿಖೆಗೆ ಆಗ್ರಹ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಸೆಮಿಫೈನಲ್ನಿಂದು ಭಾರತದ ಪಿವಿ ಸಿಂಧು ಕಣದಲ್ಲಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಿನ್ನೆ ಸಂಜೆ ಪಂಜಾಬ್ನ ಜಲಂಧರ್ನಿಂದ ವರ್ಚುವಲ್ ಮೂಲಕ ದೇಶದ 20 ರಾಜ್ಯಗಳ 75 ಪುನರಾಭಿವೃದ್ದಿಗೊಳಿಸಲಾಗಿರುವಂತಹ ರೈಲ್ವೆ ನಿಲ್ದಾಣಗಳನ್ನು ಲೋಕಾರ್ಪಣೆಗೊಳಿಸಿದರು. ವಿಶ್ವದ ಅತಿದೊಡ್ಡ ನಿಲ್ದಾಣ ಪುನರಾಭಿವೃದ್ದಿ ಯೋಜನೆಗಳಲ್ಲಿ ಒಂದಾದಂತಹ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿಯಲ್ಲಿ ಈ ನಿಲ್ದಾಣಗಳನ್ನು ಆಧುನೀಕರಣಗೊಳಿಸಲಾಗಿದೆ. ಸುಮಾರು 1,570 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ನಿಲ್ದಾಣಗಳನ್ನು ಪ್ರಯಾಣಿಕ ಸ್ನೇಹಿ ಮತ್ತು ಅತ್ಯಾಧುನಿಕ ಸೌಲಭ್ಯಗಳ ಜೊತೆಗೆ ಮರು ರೂಪಿಸಲಾಗಿದೆ. ಪರಂಪರೆಯೊಂದಿಗೆ ಅಭಿವೃದ್ಧಿ ಎಂಬ ಪರಿಕಲ್ಪನೆಯೊಂದಿಗೆ ಈ ನಿಲ್ದಾಣಗಳನ್ನು ಅಭಿವೃದ್ಧಿಪಡಿಸಲಾಗಿದ್ದು, ಇವುಗಳಲ್ಲಿ ಸ್ಥಳೀಯ ಸಂಸ್ಕೃತಿ, ಪರಂಪರೆ ಮತ್ತು ವಾಸ್ತುಶಿಲ್ಪದ ಸೊಗಡನ್ನು ಉಳಿಸಿಕೊಳ್ಳಲಾಗಿದೆ. ಇದೇ ಸಂದರ್ಭದಲ್ಲಿ ಪ್ರಧಾನಿ ಪಂಜಾಬ್, ಹರಿಯಾಣ ಮತ್ತು ಹಿಮಾಚಲ ಪ್ರದೇಶಗಳ ನಡುವಿನ ಸಂಪರ್ಕವನ್ನು ಸುಧಾರಿಸುವ ಕರ್ತೋಲಿ ಅಂಬಾಲಾ ರೈಲು ಸೇವೆಗೆ ಚಾಲನೆ ನೀಡಿದ್ದರು. ಇದರ ಜೊತೆಗೆ ದೇಶದ 2 ಪ್ರಮುಖ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರಗಳಾದಂತಹ ಅಮೃತಸರ ಮತ್ತು ವಾರಾಣಸಿ ನಡುವೆ ನೇರ ಸಂಪರ್ಕ ಕಲ್ಪಿಸುವ ಸಂತ ರವಿದಾಸ್ ಎಕ್ಸ್ಪ್ರೆಸ್ ರೈಲಿಗೂ ಪ್ರಧಾನಿ ಹಸಿರು ನಿಶಾನೆ ತೋರಿದರು. ನಿನ್ನೆ ಜಲಂಧರ್ನಲ್ಲಿ ಅವರು ಒಟ್ಟು 5,470 ಕೋಟಿಗೂ ಅಧಿಕ ಮೌಲ್ಯದ ರೈಲು ಮತ್ತು ರಸ್ತೆ ಮೂಲಸೌಕರ್ಯ ಯೋಜನೆಗೆ ಚಾಲನೆ ನೀಡಿದರು. 3 ದಿನಗಳ ಪಶ್ಚಿಮ ಬಂಗಾಳ ಪ್ರವಾಸದಲ್ಲಿರುವಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ಭಾರತ ಬಾಂಗ್ಲಾದೇಶ ಗಡಿಯ ಸಮೀಪವಿರುವಂತಹ ಜುಮಾಗಚ್ನಲ್ಲಿರುವಂತಹ ಬಿಎಸ್ಎಫ್ನ 18ನೇ ಬೆಟಾಲಿಯನ್ ಗಡಿ ಔಟ್ಪೋಸ್ಟ್ಗೆ ಭೇಟಿ ನೀಡಲಿದ್ದಾರೆ. ಗೃಹ ಸಚಿವರು ಬಿಎಸ್ಎಫ್ ಯೋಧರೊಂದಿಗೆ ಸಂವಾದ ನಡೆಸಲಿದ್ದು, ಪ್ರಹರಿ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದೇ ವೇಳೆ ಅವರು ಗಿಡ ನೆಡುವ ಅಭಿಯಾನದಲ್ಲಿ ಪಾಲ್ಗೊಳ್ಳಲಿದ್ದು, ಬಿಎಸ್ಎಫ್ಗೆ ಸಂಬಂಧಪಟ್ಟಂತಹ ಹಲವು ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ನಿನ್ನೆ ರಾತ್ರಿ ಸಿಲಿಗುರಿಯ ಬಾಲ್ಗೋದ್ರಾ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಸ್ವಾಗತಿಸಿದರು. ಇಂದು ಮಧ್ಯಾಹ್ನ ಗೃಹ ಸಚಿವರು ಸಿಲಿಗುರಿಯಲ್ಲಿ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿದ್ದು, ರಾಜ್ಯದ ಗಡಿ ನಿರ್ವಹಣೆ ಮತ್ತು ಭದ್ರತೆಗೆ ಸಂಬಂಧಿಸಿದ ವಿಷಯಗಳ ಪರಾಮರ್ಶೆಯನ್ನು ನಡೆಸಲಿದ್ದಾರೆ. ಇದರ ಜೊತೆಗೆ 3 ಹೊಸ ಕ್ರಿಮಿನಲ್ ಕಾನೂನುಗಳ ಅನುಷ್ಠಾನದ ಪ್ರಗತಿ ಮತ್ತು ಜನನ ಮತ್ತು ಮರಣ ನೋಂದಣಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಪ್ರತ್ಯೇಕ ಸಭೆ ನಡೆಸಲಿದ್ದಾರೆ. ಸಚಿವರು ಇಂದು ಸಂಜೆ ಕೋಲ್ಕತ್ತಾಗೆ ತೆರಳಲಿದ್ದಾರೆ. ನಾಳೆ ಗೃಹ ಸಚಿವರು ಪಶ್ಚಿಮ ಬಂಗಾಳದ ಕಾನೂನು ಮತ್ತು ಸುವ್ಯವಸ್ಥೆ ಪರಿಸ್ಥಿತಿ ಕುರಿತು ಪ್ರಮುಖ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ನಂತರ ಕೋಲ್ಕತ್ತಾದ ರಾಷ್ಟೀಯ ಗ್ರಂಥಾಲಯದಲ್ಲಿ ನೂತನವಾಗಿ ನಿರ್ಮಿಸಲಾದಂತಹ ವರ್ಲ್ಡ್ ಮ್ಯೂಸಿಯಂ ಅನ್ನು ಉದ್ಘಾಟಿಸಲಿರುವ ಅವರು, ಅಮೂಲ್ ಬೆಂಗಾಲ್ ಡೈರಿಯ ಹೊಸ ಮೊಸರು ಉತ್ಪಾದನಾ ಘಟಕಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಅಖಿಲ ಭಾರತ ಆಯುರ್ವೇದ ಸಂಸ್ಥೆ ಎಐಐಎ ನವದೆಹಲಿಯಲ್ಲಿ ಹಮ್ಮಿಕೊಂಡಿದ್ದಂತಹ 3 ದಿನಗಳ ಅಂತಾರಾಷ್ಟೀಯ ವಿಚಾರ ಸಂಕಿರಣ ಸೌಶ್ರುತಂ 2026 ನಿನ್ನೆ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಈ ಸಮಾವೇಶದಲ್ಲಿ ಭಾರತ, ಥೈಲ್ಯಾಂಡ್, ಇಸ್ರೇಲ್, ಆಸ್ಟ್ರಿಯಾ, ಬ್ರಿಟನ್, ಶ್ರೀಲಂಕಾ ಮತ್ತು ಇಂಡೋನೇಷ್ಯಾ ಸೇರಿದಂತೆ ಹಲವು ರಾಷ್ಟಗಳ ಶಿಕ್ಷಣ ತಜ್ಞರು, ಶಸ್ತ್ರಚಿಕಿತ್ಸಕರು ಮತ್ತು ಆರೋಗ್ಯ ತಜ್ಞರು ಭಾಗಿಯಾಗಿದ್ದರು. ಶಸ್ತ್ರಚಿಕಿತ್ಸೆ ಮತ್ತು ಆರೋಗ್ಯ ರಕ್ಷಣೆಯ ವಿವಿಧ ಕ್ಷೇತ್ರಗಳಲ್ಲಿನ ತಮ್ಮ ಅನುಭವ ಮತ್ತು ಪರಿಣಿತಿಯನ್ನು ತಜ್ಞರು ಇಲ್ಲಿ ಹಂಚಿಕೊಂಡಿದ್ದಾರೆ ಎಂದು ಆಯುಷ್ ಸಚಿವಾಲಯ ತಿಳಿಸಿದೆ. ಇದೇ ಸಂದರ್ಭದಲ್ಲಿ ಸಂಶೋಧನೆ ಮತ್ತು ನಾವೀನ್ಯತೆಯಲ್ಲಿ ಜಂಟಿ ಸಹಕಾರ ಬಲಪಡಿಸುವ ನಿಟ್ಟಿನಲ್ಲಿ ಎಐಐಎ ಸಂಸ್ಥೆ ಐಐಟಿ ದೆಹಲಿ ಜೊತೆಗಿನ ತನ್ನ ಒಪ್ಪಂದವನ್ನು ಮುಂದಿನ 5 ವರ್ಷಗಳ ಅವಧಿಗೆ ನವೀಕರಿಸಿದೆ. ಸಾಂಪ್ರದಾಯಿಕ ಜ್ಞಾನವನ್ನು ಆಧುನಿಕ ವಿಜ್ಞಾನದ ಜೊತೆಗೆ ಸಂಯೋಜಿಸುವ ನಿಟ್ಟಿನಲ್ಲಿ ಸೌಶ್ರುತಂ 2026 ಒಂದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಮುಂಬೈ ಅಹಮದಾಬಾದ್ ಹೈಸ್ಪೀಡ್ ರೈಲು ಯೋಜನೆಗೆ ಸಂಬಂಧಪಟ್ಟಂತಹ ಭಾರತ ಮತ್ತು ಜಪಾನ್ ನಡುವಿನ ಚರ್ಚೆಗಳು ಉತ್ತಮವಾಗಿ ಸಾಗಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಪಾನ್ ಈ 20 ರೈಲು ಸರಣಿಯನ್ನು ಭಾರತಕ್ಕೆ ಒದಗಿಸಲಿದೆ. ಆದರೆ ಈ ರೈಲು ಇನ್ನೂ ಅಭಿವೃದ್ದಿಯ ಹಂತದಲ್ಲಿ ಇರುವುದರಿಂದ 2030 ಅವಧಿಯಲ್ಲಿ ಮಾತ್ರ ಲಭ್ಯವಾಗಲಿದೆ ಎಂದು ತಿಳಿಸಿದ್ದಾರೆ. ಹೈಸ್ಪೀಡ್ ರೈಲು ಯೋಜನೆಯ ಕಾಮಗಾರಿ ವೇಗವಾಗಿ ಸಾಗುತ್ತಿದ್ದು, ಮೊದಲ ಹಂತದ ಕಾರ್ಯಾಚರಣೆ 2027 ಆರಂಭವಾಗಲಿದೆ. ಉಭಯ ದೇಶಗಳು ಆರಂಭಿಕ ಹಂತದಲ್ಲಿ ಭಾರತೀಯ ಹೈಸ್ಪೀಡ್ ರೈಲಿನೊಂದಿಗೆ ಸೇವೆ ಆರಂಭಿಸಲು ಒಪ್ಪಿಕೊಂಡಿವೆ ಎಂದು ಹೇಳಿದ್ದಾರೆ. ಚಾಬಹಾರ್ ಬಂದರು ಕುರಿತು ಪ್ರತಿಕ್ರಿಯಿಸಿದ ರಣಧೀರ್ ಜೈಸ್ವಾಲ್, ಅಮೆರಿಕ ನೀಡಿದ ವಿನಾಯಿತಿ ಅವಧಿ ಕೆಲವು ಸಮಯದ ಹಿಂದೆ ಅಂತ್ಯಗೊಂಡಿದೆ. ಈ ವಿಷಯವನ್ನು ಮುಂದಕ್ಕೆ ಕೊಂಡೊಯ್ಯುವ ಕುರಿತು ಸಂಬಂಧಪಟ್ಟ ಎಲ್ಲಾ ಪಕ್ಷಗಳೊಂದಿಗೆ ಸಚಿವಾಲಯ ಚರ್ಚೆ ನಡೆಸುತ್ತಿದೆ ಎಂದು ತಿಳಿಸಿದ್ದಾರೆ. ಚಾಬಹಾರ್ ಬಂದರಿನ ಮೇಲೆ ನಡೆದುದಾಗಿ ವರದಿಯಾಗಿರುವಂತಹ ದಾಳಿಯಿಂದ ಟರ್ಮಿನಲ್ಗೆ ಯಾವುದೇ ಹಾನಿಯಾಗಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಚುನಾವಣೆಗೂ ಮುನ್ನ ನಡೆಯುತ್ತಿರುವಂತಹ ಸರಣಿ ಹಿಂಸಾಚಾರದ ಕುರಿತು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಹೈಕಮಿಷನರ್ ಓಲ್ಕರ್ ಟರ್ಕ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾಕಾರರು ಮತ್ತು ಭದ್ರತಾ ಸಿಬ್ಬಂದಿಯ ಸಾವುಗಳ ಕುರಿತು ನಿಷ್ಪಕ್ಷಪಾತ ತನಿಖೆ ನಡೆಸುವಂತೆ ಅವರು ಪಾಕಿಸ್ತಾನಕ್ಕೆ ಆಗ್ರಹಿಸಿದ್ದಾರೆ. ಪ್ರತಿಭಟನೆಯ ಮುಂಚೂಣಿಯಲ್ಲಿರುವಂತಹ ಜಮ್ಮು ಕಾಶ್ಮೀರ ಜಾಯಿಂಟ್ ಅವಾಮಿ ಆಕ್ಷನ್ ಕಮಿಟಿ ಸಂಘಟನೆಯನ್ನು ಭಯೋತ್ಪಾದನಾ ನಿರೋಧಕ ಕಾಯ್ದೆಯಡಿ ನಿಷೇಧಿಸಿ ಅದರ ನಾಯಕರನ್ನು ಬಂಧಿಸಿರುವ ಪಾಕಿಸ್ತಾನದ ಕ್ರಮವನ್ನು ವಿಶ್ವಸಂಸ್ಥೆ ಟೀಕಿಸಿದೆ. ನಾಗರಿಕ ಚಳವಳಿಯನ್ನು ಹತ್ತಿಕ್ಕುವುದು ಮತ್ತು ಸಾರ್ವಜನಿಕ ಸಭೆ ಹಾಗೂ ಅಂತರ್ಜಾಲ ಸಂಪರ್ಕದ ಮೇಲೆ ನಿರ್ಬಂಧ ಹೇರುವುದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆಯಾಗಿದೆ ಎಂದು ಎಚ್ಚರಿಸಿರುವ ಓಲ್ಕರ್ ಟರ್ಕ್ ತಕ್ಷಣವೇ ಅಂತರ್ಜಾಲ ಮರುಸ್ಥಾಪಿಸುವಂತೆ ಮತ್ತು ಬಂಧಿತರಿಗೆ ಕಾನೂನು ನೆರವು ನೀಡುವಂತೆ ಒತ್ತಾಯಿಸಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಎಸ್ಟೋನಿಯಾದ ವಿದೇಶಾಂಗ ಸಚಿವ ಮಾರ್ಗತ್ ತಸ್ಕನ್ಕನ ಅವರನ್ನು ಭೇಟಿಯಾಗಿ ವ್ಯಾಪಾರ, ಹೂಡಿಕೆ, ಡಿಜಿಟಲ್ ಪರಿವರ್ತನೆ ಮತ್ತು ಸೈಬರ್ ಭದ್ರತೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸುವ ಕುರಿತು ಚರ್ಚೆ ನಡೆಸಿದರು. ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದದ ಯಶಸ್ವಿಯಾಗಿ ಮುಕ್ತಾಯದ ನಂತರ ಲಭ್ಯವಾಗಲಿರುವಂತಹ ನೂತನ ಅವಕಾಶಗಳ ಕುರಿತು ಉಭಯ ನಾಯಕರು ವಿಚಾರ ವಿನಿಮಯ ಮಾಡಿಕೊಂಡರು. ಭಾರತ ಎಸ್ಟೋನಿಯಾ ಉದ್ಯಮ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವ ಪಿಯೂಷ್ ಗೋಯಲ್, ಭಾರತದ ಡಿಜಿಟಲ್ ಸಾಮರ್ಥ್ಯ ಮತ್ತು ಮುಕ್ತ ವ್ಯಾಪಾರ ಒಪ್ಪಂದದ ಚೌಕಟ್ಟು ದ್ವಿಪಕ್ಷೀಯ ಸಂಬಂಧವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿದೆ ಎಂದು ಹೇಳಿದ್ದಾರೆ. ಭಾರತದಲ್ಲಿನ ಪಾರದರ್ಶಕ ಮತ್ತು ಸ್ಪರ್ಧಾತ್ಮಕ ವಾಣಿಜ್ಯ ಪರಿಸರವನ್ನು ಉಲ್ಲೇಖಿಸಿದ ಅವರು ಭಾರತದಲ್ಲಿ ಹೂಡಿಕೆ ಮಾಡುವಂತೆ ಎಸ್ಟೋನಿಯಾದ ಉದ್ಯಮಗಳಿಗೆ ಆಹ್ವಾನ ನೀಡಿದರು. ಡಿಜಿಟಲ್ ಮೂಲಸೌಕರ್ಯ, ಇ ಆಡಳಿತ, ಬಂದರು, ಕೃಷಿ ಹಾಗೂ ರಕ್ಷಣಾ ತಂತ್ರಜ್ಞಾನ ವಲಯಗಳಲ್ಲಿ ಉಭಯ ದೇಶಗಳು ಜಂಟಿಯಾಗಿ ಕಾರ್ಯನಿರ್ವಹಿಸಬಹುದು ಎಂದು ಅವರು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆಯಲಿರುವ ನಿವೃತ್ತಿ ವೇತನ ವ್ಯಾಜ್ಯಗಳ 2ನೇ ರಾಷ್ಟೀಯ ಕಾರ್ಯಾಗಾರದ ಅಧಿವೇಶನವನ್ನು ಉದ್ದೇಶಿಸಿ ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ನಿವೃತ್ತಿ ವೇತನ ಸಚಿವಾಲಯದ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಭಾಷಣ ಮಾಡಲಿದ್ದಾರೆ. ಎಲ್ಲಾ ಪಾಲುದಾರರ ನಡುವೆ ಉತ್ತಮ ಸಮನ್ವಯ ಸಾಧಿಸುವ ಮೂಲಕ ನಿವೃತ್ತಿ ವೇತನ ವ್ಯಾಜ್ಯಗಳ ನಿರ್ವಹಣೆಯನ್ನು ಸುಧಾರಿಸಲು ಸರ್ಕಾರ ಹೊಂದಿರುವ ಬದ್ದತೆಯನ್ನು ಈ ಕಾರ್ಯಾಗಾರ ಪುನರುಚ್ಚರಿಸುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಕೇಂದ್ರ ಸರ್ಕಾರದ ಎಲ್ಲ ಸಚಿವಾಲಯಗಳು ಮತ್ತು ಇಲಾಖೆಗಳ ನೋಡಲ್ ಅಧಿಕಾರಿಗಳು ಮತ್ತು ಕಾನೂನು ಸಲಹೆಗಾರರ ಸಮಿತಿಯು ಈ ಕಾರ್ಯಾಗಾರದಲ್ಲಿ ಭಾಗಿಯಾಗಲಿದೆ. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹಾಗೂ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಇಂದು ಪುಣೆಯಲ್ಲಿ 3 ಪ್ರಮುಖ ರಾಷ್ಟೀಯ ಹೆದ್ದಾರಿ ಯೋಜನೆಗಳಿಗೆ ಜಂಟಿಯಾಗಿ ಭೂಮಿ ಪೂಜೆ ನೆರವೇರಿಸಲಿದ್ದಾರೆ. ಈ ಯೋಜನೆಗಳಲ್ಲಿ ಪುಣೆ ಸಂಭಾಜಿನಗರ ಗ್ರೀನ್ಫೀಲ್ಡ್ ಎಕ್ಸ್ಪ್ರೆಸ್ ವೇಯ ಮೊದಲ ಹಂತವಾಗಿರುವಂತಹ ಖರಾಡಿ ಜಂಕ್ಷನ್ ಮತ್ತು ಶಿರೂರು ಬೈಪಾಸ್ ನಡುವಿನ 53 ಕಿಲೋಮೀಟರ್ ಉದ್ದದ ಷಟ್ಪಥ ರಸ್ತೆ ಹಾಗೂ ಹಟ್ಸ್ಪರ್ ಮತ್ತು ಯಾವತ್ ನಡುವಿನ 30.5 ಕಿಲೋಮೀಟರ್ ರಸ್ತೆ ಮತ್ತು ತಲೆಗಾಂವ್ ಚಾಕನ್ ಶಿಕ್ರಾಪುರ ನಡುವಿನ 54.3 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು ಸೇರಿವೆ. ಈ ಯೋಜನೆಗಳು ಪುಣೆ ವಲಯದಲ್ಲಿ ವಾಹನ ದಟ್ಟಣೆಯನ್ನು ಕಡಿಮೆ ಮಾಡುವುದರ ಜೊತೆಗೆ ಕೈಗಾರಿಕಾ ಮತ್ತು ಆರ್ಥಿಕ ಪ್ರಗತಿಗೆ ವೇಗವನ್ನು ನೀಡಲಿವೆ. 2 ಬಾರಿ ಒಲಿಂಪಿಕ್ ಪದಕ ವಿಜೇತೆ ಭಾರತದ ಪಿವಿ ಸಿಂಧು ಇಂದು ಟೋಕಿಯೋದಲ್ಲಿ ನಡೆಯುತ್ತಿರುವಂತಹ ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ ಪಂದ್ಯದಲ್ಲಿ ಚೀನಾದ ಚೆನ್ ಯುಫೆಯನ್ನ ಎದುರಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೃತ್ ಭಾರತ್ ನಿಲ್ದಾಣ ಯೋಜನೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 75 ಪುನರಾಭಿವೃದ್ಧಿತ ರೈಲ್ವೆ ನಿಲ್ದಾಣಗಳ ಲೋಕಾರ್ಪಣೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಜುಮಾಗಚ್ ಬಿಎಸ್ಎಫ್ ನೆಲೆಗೆ ಭೇಟಿ, ಪ್ರಮುಖ ಯೋಜನೆಗಳಿಗೆ ಉದ್ಘಾಟನೆ. 3 ದಿನಗಳ ಅಂತಾರಾಷ್ಟೀಯ ವಿಚಾರ ಸಂಕಿರಣ ಸೌಶ್ರುತಂ 2026 ನವದೆಹಲಿಯಲ್ಲಿ ಸಂಪನ್ನ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ಹಿಂಸಾಚಾರ, ವಿಶ್ವಸಂಸ್ಥೆ ಕಳವಳ, ನಿಷ್ಪಕ್ಷಪಾತ ತನಿಖೆಗೆ ಆಗ್ರಹ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಸೆಮಿಫೈನಲ್ನಿಂದು ಭಾರತದ ಪಿವಿ ಸಿಂಧು ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗಿದೆ 7:46:46. ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ಎಲ್ಲಿ ಹೋಗುವಿರಿ, ನಿಲ್ಲಿ ಮೋಡಗಳೇ, ನಾಲ್ಕು ಹನಿಯ ಚಲ್ಲಿ ಅಂತ ಕರೆದಿದ್ದಾಯ್ತು. ಮಳೆ ಸುರಿದು ಹೊಳೆ ಹರಿದು ತಿಳಿಯಾಗಲಿ ಮೋಡ ಅಂತ ಹೇಳಿದ್ದು ಕೂಡ ಆಯಿತು. ಈಗ ಮತ್ತೊಮ್ಮೆ ಮಳೆ ಬರಲಿ, ಇಳೆ ತಂಪಾಗಲಿ ಅನ್ನುವ ಗೀತೆ. ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ಕವಿತೆ, ಎಚ್ ಕೆ ನಾರಾಯಣ ಮತ್ತು ಸುಲೋಚನವರ ಇವುಗಳ ಹಾಡುಗಾರಿಕೆ.

0: ಪ್ರೀತಿಯ ಮಳೆ ಮನಕ್ಕೆ ಬರಲಿ. ಇಳೆಗೆ ಧಾರಾಕಾರ ಮಳೆ ಸುರಿದು ಬತ್ತಿದ ಕೆರೆ ಬಾವಿ ತೊರೆ ನದಿ ಹಳ್ಳಗಳಲ್ಲಿ ನೀರು ಹರಿಯಲಿ. ಭಾವವಿಲ್ಲದ ಬದುಕು ತೇವವಿಲ್ಲದ ಭೂಮಿ ಬರಡು. ಮನಕ್ಕೆ ಭುವಿಗೆ ಮಳೆ ಬಂದಾಗ ಅಲ್ಲಿ ಹೊಸದೊಂದು ನಂದನವನ. ಪ್ರೀತಿ ಪ್ರೇಮ ಹೂವು ಗಿಡ ಚಿಗುರು ಇವೆಲ್ಲವನ್ನು ಕಾಣಲಿಕ್ಕೆ ಸಾಧ್ಯ. ಮಳೆ ಬರಲಿ.
1: ಪರಿಸರ ಮತ್ತು ಮಾನವನ ನಡುವಿನ ಸಂಬಂಧ ಅನನ್ಯವಾದುದು. ಪರಿಸರವಿಲ್ಲದೆ ಮಾನವನ ಉಳಿವು ಸಾಧ್ಯವೇ ಇಲ್ಲ.
2: ಸುಂದರವಾದ ಕಾಡನ್ನು ನಾಶಗೊಳಿಸುತ್ತಾ ಪರಿಸರಕ್ಕೆ ಭಾರೀ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುತ್ತಿರುವ ಮನುಷ್ಯ ಹವಾಮಾನ ಬದಲಾವಣೆಗೆ ನೀಡಿರುವ ಕೊಡುಗೆ ಒಂದೆರಡಲ್ಲ.
1: ನೆನಪಿರಲಿ, ಸ್ವಚ್ಛ ಪರಿಸರ ಉಳಿದರೆ ಮಾತ್ರ ನಾವು ಉಳಿದೇವು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 3 ದಿನಗಳ ಪಶ್ಚಿಮ ಬಂಗಾಳ ಪ್ರವಾಸದಲ್ಲಿರುವಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ಭಾರತ ಬಾಂಗ್ಲಾದೇಶ ಗಡಿಯ ಸಮೀಪವಿರುವಂತಹ ಜುಮಾ ಕಚ್ನಲ್ಲಿರುವಂತಹ ಬಿಎಸ್ಎಫ್ನ 18ನೇ ಬೆಟಾಲಿಯನ್ ಗಡಿ ಔಟ್ಪೋಸ್ಟ್ಗೆ ಭೇಟಿ ನೀಡಲಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್, ಎಸ್ಟೋನಿಯಾದ ವಿದೇಶಾಂಗ ಸಚಿವ ಮಾರ್ಗಸ್ ಅವರನ್ನು ಭೇಟಿಯಾಗಿ ವ್ಯಾಪಾರ, ಹೂಡಿಕೆ, ಡಿಜಿಟಲ್ ಪರಿವರ್ತನೆ ಮತ್ತು ಸೈಬರ್ ಭದ್ರತೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸುವ ಕುರಿತು ಚರ್ಚೆ ನಡೆಸಿದರು. ರಾಜ್ಯದಲ್ಲಿ ಈ ವರ್ಷ ಮುಂಗಾರು ಮಳೆ ಸಂಪೂರ್ಣ ಕೈಕೊಟ್ಟಿದ್ದು ತೀವ್ರ ಬರ ಪರಿಸ್ಥಿತಿ ನಿರ್ಮಾಣವಾಗಿದ್ದರೂ ರಾಜ್ಯ ಸರ್ಕಾರ ಬರ ನಿರ್ವಹಣೆಯಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ರಾಜ್ಯ ಸರ್ಕಾರದ ವಿರುದ್ದ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಯಚೂರು ಜಿಲ್ಲೆಯ ನೂತನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ನಂದಿತಾ ನಿನ್ನೆ ಅಧಿಕಾರ ಸ್ವೀಕರಿಸಿದ್ದಾರೆ. ಕೇಂದ್ರ ಲೋಕಸೇವಾ ಆಯೋಗವು ಕೇಂದ್ರೀಯ ಸಶಸ್ತ್ರ ಮೀಸಲು ಪೊಲೀಸ್ ಪಡೆಯ ಸಹಾಯಕ ಕಮಾಂಡೆಂಟ್ ಹುದ್ದೆಗಳಿಗೆ ನಾಳೆ ಲಿಖಿತ ಪರೀಕ್ಷೆ ನಡೆಸುತ್ತಿದ್ದು ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿಗೊಳಿಸಿ ನಗರ ಪೊಲೀಸ್ ಕಮಿಷನರ್ ಆದೇಶ ಹೊರಡಿಸಿದ್ದಾರೆ. ರಾಜ್ಯ ಸರ್ಕಾರಿ ಶಾಲೆಗಳ 6ರಿಂದ 8ನೇ ತರಗತಿ ಗಣಿತ ಮತ್ತು ವಿಜ್ಞಾನ ವೇಷ್ಯ ಬೋಧನಾ ಶಿಕ್ಷಕರಿಗೆ ಶಿಕ್ಷಣ ಇಲಾಖೆ ವೇಷ್ಯ ಸಂಪದೀಕರಣ ತರಬೇತಿ ನೀಡಲು ಆರಂಭಿಸಿದೆ. ಪಠ್ಯಪುಸ್ತಕಗಳು ಬದಲಾಗಿರುವ ಹಿನ್ನೆಲೆಯಲ್ಲಿ ಹೊಸ ವಿಷಯಗಳಿಗೆ ಅನುಗುಣವಾಗಿ ಕಲಿಕಾ ವಿಧಾನಗಳ ಬಗ್ಗೆ ಸಮಗ್ರ ಅರಿವು ನೀಡಲು ಈ ತರಬೇತಿ ಆರಂಭಿಸಲಾಗಿದೆ. ವಿಶ್ವ ಕ್ರಿಕೆಟ್ ತಂಡ ಶ್ರೇಷ್ಠ ಆಲ್ರೌಂಡರ್ ವೆಸ್ಟ್ಇಂಡೀಸ್ನ ದಿಗ್ಗಜ ಆಟಗಾರ ಸರ್ ಗಾರ್ಫೀಲ್ಡ್ ಸೋರ್ಬಸ್ ನಿನ್ನೆ ನಿಧನ ಹೊಂದಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಅಂತಿಮ ಘಟ್ಟ ಸಮೀಪಿಸುತ್ತಿದ್ದು ಇಂದು ಮಯಾಮಿ ಕ್ರೀಡಾಂಗಣದಲ್ಲಿ 3ನೇ ಸ್ಥಾನಕ್ಕಾಗಿ ನಡೆಯಲಿರುವ ಪ್ಲೇಆಫ್ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 2:30ಕ್ಕೆ ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ನಿತ್ಯ ವಾಕಿಂಗ್ ಮಾಡಿ, ಇದು ರೋಗದಿಂದ ನಮ್ಮನ್ನು ದೂರವಿಡುತ್ತದೆ, ಸದೃಢ ಆರೋಗ್ಯ ನೀಡುತ್ತದೆ.
1: ಮೂಳೆಗಳ ಕೋಶ ಬೆಳವಣಿಗೆ ಹೊಂದಲು, ಶಕ್ತಿಯುತವಾಗಲು ನಿತ್ಯದ ನಡಿಗೆ ಅತ್ಯುಪಯುಕ್ತ.
0: ಕೀಲುಗಳ ಸವಕಳಿ ಕಡಿಮೆಯಾಗಬೇಕೇ? ಮೂಳೆಗಳು ಶಕ್ತಿಯುತವಾಗಬೇಕೇ? ಪ್ರತಿನಿತ್ಯ ನಡೆಯಿರಿ, ಆರೋಗ್ಯ ವೃದ್ಧಿಸಿಕೊಳ್ಳಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ, ಶುಭೋದಯ, ಶುಭ ದಿನ. ನೀವು ವಿವಿಧ ಭಾರತಿ 102.9 FM ಅನ್ನು ಟ್ಯೂನ್ ಮಾಡಿದ್ದೀರಾ. ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಿಮ್ಮ ಜೊತೆಯಾಗಿದ್ದೇನೆ ಚಂದು, ಬಾನುಲಿ ಬಂಧು. ಬೆಳಗಿನಿಂದನೂ ಪ್ರೀತಿಯ ಸಂದೇಶಗಳು ನಮ್ಮ ಇನ್ಬಾಕ್ಸ್ ತಲುಪಿವೆ. ಶುಭೋದಯ, ಗುಡ್ ಮಾರ್ನಿಂಗ್, ನಾದೋಪಾಸಿನಿ, ಕನ್ನಡ ರತ್ನ ಭಂಡಾರ. ವಿಶೇಷವಾಗಿ ಮಳೆಯ ಹಾಡುಗಳು, ಭಾವಗೀತೆಗಳು ಬಹಳನೇ ಇಷ್ಟ ಆಯಿತು ಅಂತ ಹೇಳಿದಿರಿ. ನಮ್ಮೆಲ್ಲರ ಈ ಪ್ರಾರ್ಥನೆಯಿಂದ ಆಗಿದ್ರೂ ಕೂಡ ಮಳೆ ಬರಲಿ ಅಂತ ಹೇಳಿದಿರಿ. ಸಂದೇಶದ ಮೂಲಕ ನಮ್ಮ ಜೊತೆಯಾದ ನಿಮ್ಮೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳು. ಹಾಗೆ ವಿವಿಧ ಭಾರತಿಯನ್ನು ಕೇಳ್ತಾ ಕೇಳ್ತಾ SMS ಕಳಿಸೋದನ್ನೋ ಮರೆತು ನಿಮ್ಮ ಕೆಲಸವನ್ನು, ವಿವಿಧ ಭಾರತಿಯನ್ನು ಪ್ರೀತಿಸುವಂತಹ ಎಲ್ಲ ಕೇಳುಗರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಯಾರ್ಯಾರು ಏನೇನು ಹೇಳ್ತಾ ಇದಾರೆ ಅಂತ ನೋಡ್ಕೊಂಡು ಬರೋಣ. ಬನ್ನಿ, ಶುಭ ಮುಂಜಾನೆ. ಬೆಳಗಿನ ನಾದೋಪಾಸನೆ ಕೇಳಿದ್ವಿ ನೋಡಿ, ಮುತ್ತು ತುಂಬ ಇಷ್ಟ ಆಯಿತು, ಬಸವಣ್ಣನವರ ಬಗ್ಗೆ ಮಾತು. ಹಾಗೆ ಸಿನಿಮಾಗಳಿಂದ ಆರಿಸಿದ ಹಾಡುಗಳು, ಆನಂದಕಂದ, ಹೇಮಕುಂದ, ರಾಘವೇಂದ್ರ ಸ್ವಾಮಿಗಳ ಭಕ್ತಿಗೀತೆ ಬೆಳಗಿನ ತಾಜಾ ಮನಸ್ಸಿಗೆ ಉಲ್ಲಾಸವನ್ನು ತುಂಬಿಕೊಡ್ತು, ಧನ್ಯವಾದಗಳು ಅಂತ ವರಲಕ್ಷ್ಮಿಯವರು ಪೀಣ್ಯದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹರೀಶ್ ಅವರು ಮಲ್ಲೇಶ್ವರಂಯಿಂದ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳಿದ್ರೆ, ವಿಜಯಕುಮಾರ್ ಆರಾಧ್ಯ ಪಾರ್ವತಿ ಹಳೆಯೂರು ಇಲ್ಲಿಂದ ಹೇಳ್ತಾ ಇದ್ರೆ, ಬರಗಾಲದ ಸಮಯದಲ್ಲಿ ಮಳೆಯ ಬಗ್ಗೆ ಭಾವಗೀತೆ ಅದ್ಭುತವಾಗಿತ್ತು ಅಂತ. ಪೂರ್ಣಿಮಾ ಮೇಸ್ತ್ರಿ ಜಯನಗರ ಧಾರವಾಡದಿಂದ, ನಮ್ಮೂರಲ್ಲಿ ಮೋಡ ಕವಿದ ವಾತಾವರಣ ಇದೆ ಅಂತ ಹೇಳ್ತಾರೆ. ಪುಷ್ಪಾ ಶಾನ್ಬಾಗ್ ಅವರು, ಕನ್ನಡ ರತ್ನ ಭಂಡಾರ ಭಾವಗೀತೆಗಳು ಇಷ್ಟ ಆಯಿತು ಅಂತ ಹೇಳಿದ್ರೆ, ಬಾಗಲಕೋಟೆ ಬನಹಟ್ಟಿಯ ಅಂಕುಶ್ ದೀಪ, ಮಹದೇವ ಗುಮ್ಮಟಿ, ಬೆಳಗ್ಗೆಯಿಂದನೂ ಕೂಡ ವಿವಿಧ ಭಾರತಿ ಜೊತೆಯಾಗಿದ್ದೇವೆ, ನಾದೋಪಾಸನೆ, ಭಕ್ತಿಗೀತೆ, ನುಡಿಮುತ್ತು, ಕನ್ನಡ ರತ್ನ ಭಂಡಾರ, ಭಾವಗೀತೆ ಎಲ್ಲವೂ ಕೂಡ ಇಷ್ಟ ಆಯಿತು ಅಂತ ಹೇಳ್ತಾರೆ. ಗೌರಿಬಿದನೂರಿನಿಂದ ಸುರೇಶ್ ಭಟ್ ಅವರು, ನಾದೋಪಾಸನೆ, ಕನ್ನಡ ರತ್ನ ಭಂಡಾರದಲ್ಲಿ ಕೋ ಚನ್ನಬಸಪ್ಪ ಅವರ ನುಡಿಮುತ್ತು ಇಷ್ಟ ಆಯಿತು ಅಂತ ಹೇಳಿದರೆ, ಗುಡ್ ಮಾರ್ನಿಂಗ್ ಅಂತ ಹೇಳಿ ಹರಿಪ್ರಕಾಶ್ ಅವರು ಮಲ್ಲೇಶ್ವರಂಯಿಂದ ಸಂದೇಶ ಕಳಿಸಿದ್ದಾರೆ. ಬೀದರ್ ಚಿಂತಾಕಿಯಿಂದ ಶಿವಯ್ಯ ಸ್ವಾಮಿ, ಎಲ್ಲಿ ಹೋಗುವಿರಿ ನಿಲ್ಲಿ ಮೋಡಗಳೇ, ನಾಲ್ಕು ಹನಿಯ ಚೆಲ್ಲಿ ಅನ್ನೋದು ನಮ್ಮೆಲ್ಲರ ಬೇಡಿಕೆಯಾಗಿದೆ ಮಳೆರಾಯನ ಹತ್ರ ಅಂತ ಕೇಳಿದ್ರೆ, ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ಹಾಗೆ ಭಾರತಿ ಅರವಿಂದ್ ಅವರು ಕೂಡ ಕಾರ್ಯಕ್ರಮ ಕೇಳ್ತಾ ಇದ್ದೀನಿ ಧನ್ಯವಾದ ಅಂತ ಹೇಳ್ತಾರೆ. ಗೀತಾ ಜೋಶಿ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರೆ, ಈ ಒಂದು ಆಕಾಶವಾಣಿಯ ಮೊರೆಯನ್ನು ನೀವು ಹಾಕ್ತಾ ಇದ್ದೀರಾ, ಇದನ್ನು ಕೇಳಿಯಾದರೂ ಕೂಡ ಆ ವರುಣದೇವ ಕೃಪೆ ತೋರಿ ಮಳೆ ಸುರಿಸಲಿ ಅಂತ ಹೇಳ್ತಾರೆ. ಪೂಜಾರಿರ ಮಹಾಬಲಿಪುರ, ಪೂಜಾರಿ ಮಹಾಲಿಂಗಪುರ ಇವರು ಕೂಡ ಗುಡ್ ಮಾರ್ನಿಂಗ್, ನಾವು ಕಾರ್ಯಕ್ರಮದ ಜೊತೆಯಾಗಿದ್ದೀವಿ ಅಂತ ಹೇಳ್ತಾರೆ. ಮಳೆ ಇಲ್ಲದೆ ನಾವು ಕಾಯ್ತಾ ಇದ್ದೇವೆ, ನೀವು ಕೂಡ ಅದನ್ನೇ ಹೇಳ್ತಾ ಇದ್ದೀರಾ, ಅಪರೂಪಕ್ಕೆ ಹಾಡನ್ನು ಕೇಳಿ ಖುಷಿಯಾಯಿತು ಅಂತ. ಸಂಜಯ್ ಅವರು ರಾಜಾಜಿ ನಗರದಿಂದ, ಮತ್ತು ಶಶಿ ಭಾರದ್ವಾಜ್ ಅವರು, ಗುಡ್ ಮಾರ್ನಿಂಗ್ ವಿವಿಧ ಭಾರತಿ, ನಮಸ್ಕಾರ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾರೆ. ಮಮತಾ ಅವರು ಕೇಶವಾಪುರ ಹುಬ್ಬಳ್ಳಿಯಿಂದ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಇಷ್ಟ ಆಯಿತು, ನಾದೋಪಾಸನೆ ಚೆನ್ನಾಗಿತ್ತು, ಭಾವಗೀತೆಗಳು ಒಂದಕ್ಕಿಂತ ಒಂದು ಚಂದ ಅಂತ ಹೇಳ್ತಾರೆ. ಮತ್ತೊಬ್ಬರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಯಾರೋ ಒಬ್ಬರು ವಿಡಿಯೋ ಪೋಸ್ಟ್ ಮಾಡಿದ್ದೀರಲ್ಲ, ವಿಡಿಯೋ ನಾವೆಲ್ಲಿ ತೋರಿಸ್ಬೇಕು, ಯಾಕೆ ವಿಡಿಯೋ ಹಾಕ್ತೀರಾ ನೀವು, ಎಷ್ಟೊಂದು ಸಲ ಹೇಳ್ತಾ ಇರ್ತೀವಿ ನಾವು ವಿಡಿಯೋ ಎಲ್ಲ ನಮಗೆ ಬೇಡ. ಕಾರ್ಯಕ್ರಮವನ್ನು ಕೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಅಷ್ಟೇ ಕಳಿಸ್ಕೊಡಿ ನಮಗೆ. ಕಲ್ಯಾಣ್ ಕುಮಾರ್ ಗವಾಯಿಗಳು ಗೊರವ ಗುಂಡಿಗೆ ಇವರು ಹೇಳ್ತಾ ಇದ್ರೆ, ಬಸವಣ್ಣನವರ ಮಾತು, ನೆಲ್ಸನ್ ಮಂಡೇಲಾ ಅವರ

0: ನುಡಿ ಮುತ್ತುಗಳನ್ನ ಹೇಳಿದ್ರಿ ನಾದೋಪಾಸನೆಯಲ್ಲಿ ಕಾರ್ಯಕ್ರಮ ಇಷ್ಟ ಆಯ್ತು ಅಂತ ಚೆನ್ನಪ್ಪ ಜೆ ಪಿ ನಗರದಿಂದ. ಮತ್ತೆ ನಾದೋಪಾಸನೆಯಲ್ಲಿ ಭಕ್ತಿಯಲ್ಲಿ ಮೈಮರೆಸುವಂತಹ ಹಾಡುಗಳು ತುಂಬಾ ಖುಷಿ ಆಯ್ತು ಅಂತ ಉಷಾ ಗೋಪಾಲ್ ಕತ್ರಿಗುಪ್ಪೆಯಿಂದ ಹೇಳಿದ್ರೆ, ಅರುಣ ಮೈತ್ರಿ ಜೆ ಸಿ ನಗರ ಪೋಸ್ಟ್ ಆಫೀಸ್ ಇಲ್ಲಿಂದ ಮತ್ತೆ ನಾದೋಪಾಸನೆ ಭಕ್ತಿ ಗೀತೆಗಳು ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಬಸಯ್ಯ ಸ್ವಾಮಿ ಬೀದರ್ ಇಮಾಮಾಬಾದ್ ಇಲ್ಲಿಂದ, ವಾಣಿಶ್ರೀ ಧಾರವಾಡದಿಂದ, ಮತ್ತು ರಾಜು ಚಿಕ್ಕ ಅಂಕನಹಳ್ಳಿಯಿಂದ ಒಳ್ಳೊಳ್ಳೆ ಭಕ್ತಿ ಗೀತೆಗಳನ್ನು ಕೇಳಿಸ್ತಾ ಇದ್ದೀರಾ, ತುಂಬ ಚೆನ್ನಾಗಿದೆ ಕಾರ್ಯಕ್ರಮ ಅಂತ ಹೇಳ್ತಾರೆ. ಕಲಬುರಗಿಯಿಂದ ನಾಗೇಂದ್ರಪ್ಪ ಮಾಡ್ಯಾಳೆ ಬಸವಣ್ಣನವರ ಮಾತು ಕೇಳಿ ತುಂಬಾ ಖುಷಿಯಾಯಿತು ಅಂತ ಹೇಳಿದ್ರೆ, ಮಂಗಳ ಅವರು ಮೈಸೂರಿನಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀನಿ ಅಂತಾರೆ. ಚಂದ್ರಮತಿ ಪ್ರಕಾಶ್ ಅವರು ರಾಜಾಜಿನಗರದಿಂದ, ಟಿ ಆರ್ ಮಿಲ್ ಚಾಮರಾಜಪೇಟೆಯ ಗಣೇಶನ್ ಅವರು ಹ್ಯಾಪಿ ಮಾರ್ನಿಂಗ್ ಅಂತ ಹೇಳ್ತಾರೆ. ಹೇಮಾ ಶಶಿಕುಮಾರ್ ಚಿತ್ರದುರ್ಗದಿಂದ ಗುಡ್ ಮಾರ್ನಿಂಗ್ ಕರ್ನಾಟಕ ಅಂತ ಹೇಳ್ತಾರೆ. ಕಲಬುರಗಿ ಜಿಲ್ಲೆ ಕಡಕಂಚಿಯ ಧರ್ಮಣ್ಣ ದನ್ನಿ ನೆಲ್ಸನ್ ಮಂಡೇಲಾ ಅವರ ಮಾತು, ಮೂಡಲ ಮನೆಯ ಮುತ್ತಿನ ನೀರಿನ ಈ ಭಕ್ತಿ ಗೀತೆ, ಬಸವೇಶ್ವರರ ನುಡಿಮುತ್ತುಗಳು ಕೂಡ ನಮ್ಗೆ ಇಷ್ಟ ಆಯಿತು ಅಂತ ಹೇಳ್ತಾರೆ. ರೂಪಾ ಅವರು ಸಂದೇಶ ಕಳಿಸಿ, ಕಾರ್ಯಕ್ರಮ ಇಷ್ಟ ಆಗುತ್ತೆ ನಮಗೆ, ವಿವಿಧ ಭಾರತಿ ಜೊತೆಯಾಗಿರ್ತೇವೆ ಅಂತ ಹೇಳಿದ್ರೆ. ಕವಿತಾ ಶ್ರೀನಿವಾಸ್ ಧಾರವಾಡದಿಂದ, ಕಾರ್ಯಕ್ರಮ ಇಷ್ಟ, ಯಾವಾಗಲೂ ನಾವು ನಿಮ್ಮ ಜೊತೆಗೆ ಅಂತ ಹೇಳ್ತಾರೆ. ಇಂಡಿ ತಾಲೂಕು ಹಿಂಗಣಿಯ ಚಿದಾನಂದ ಕಲ್ಯಾಣಿ 26 ಕಾರ್ಯಕ್ರಮ ಸೂಪರ್ ಅಂತ ಹೇಳಿದ್ರೆ. ಎನ್ ಆರ್ ಕೃಷ್ಣಮೂರ್ತಿ, ಶುಭೋದಯ ಶನಿವಾರದ ಶುಭ ಸಮಯದಲ್ಲಿ ಭಕ್ತಿ ಆರಾಧನೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಚಂದ್ರಲಾಲ್ ಅವರು ಕಲಬುರಗಿಯಿಂದ ಸೂಪರ್ ಪ್ರೋಗ್ರಾಮ್ ಅಂತ ಹೇಳ್ತಾರೆ. ಸಂಧ್ಯಾ ಮೋಹನ್ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ತುಂಬ ಖುಷಿ ಆಗ್ತಾ ಇದೆ ಕಾರ್ಯಕ್ರಮ ಕೇಳೋದಕ್ಕೆ. ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ, ಶುಭ ಮುಂಜಾನೆ, ನಾದೋಪಾಸನೆ ಕಾರ್ಯಕ್ರಮ ಅದ್ಭುತವಾಗಿದೆ ಅಂತ ಹೇಳಿದ್ದಾರೆ. ಪಪ್ಪ ವೆಂಕಟೇಶ್ ಅವರು ಬೋಧನ ಹೊಸಹಳ್ಳಿಯಿಂದ, ಪ್ರಶಾಂತ್ ಸ್ನೇಹ ಆರ್ಯನ್ ಧೀಮಂತ್, ಜಗದೀಶ್ವರಾಚಾರ ಅವರು ಮಹಾಲಕ್ಷ್ಮಿ ಲೇಔಟ್ನಿಂದ ನಮಸ್ಕಾರ ಅಂತ ಹೇಳಿದ್ರೆ, ರಾಯಣ್ಣನ ಸಂಗೊಳ್ಳಿಯಿಂದ ದೇವೇಂದ್ರ ಹಡ್ಪಾದವರು, ಪ್ರೇಮಲತಾ ವಜ್ರ ದ್ಯುತಿ ಬಿದ್ರಹಳ್ಳಿಯಿಂದ, ಗೋಕಾಕ್ ತಾಲೂಕು ಬೈರನಟ್ಟಿ ಗ್ರಾಮದ ದೇವರಾಜ್, ಧನುಷ್ ದರ್ಶನ್, ರಾಜಶ್ರೀ ಪುಂಡಲೀಕ ಸಿದ್ದಲಿಂಗವ್ವ ಇವರೆಲ್ಲರೂ ಕೂಡ ವಿವಿಧ ಭಾರತಿ ಜೊತೆಗೆ ನಾವು ಸದಾ ಅಂತ ಹೇಳ್ತಾರೆ. ಡಾಕ್ಟರ್ ಅನಂತಕುಮಾರ್ ಅರಸ್ ಕಡಬ ಗುಬ್ಬಿ ಇಲ್ಲಿಂದ, ಆಮೇಲೆ ಶಿವಗಂಗಾ ಹೆಬ್ಬಾಳ ಕೌಸಲ್ಯ ಅವರು ಬನಶಂಕರಿಯಿಂದ, ಅವರ ಜೊತೆಗೆ ಹೊನ್ನೂರು ಅಲ್ಲಿ ಶುಭ ಮುಂಜಾನೆ ಶುಭವನ್ನ ತರಲಿ ಅಂತ ಹೇಳ್ತಾ ಇದ್ರೆ, ಸುಜಾತ ಗಣೇಶ್ ಪೂಜಾ ವಿಸ್ಮಯ ಪೂರ್ವಿಕ್ ವಿಮರ್ಶ್ ಇವರೆಲ್ಲರೂ ಕೂಡ ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರೆ, ಹೀಗೆ ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳ ಸುರಿಮಳೆ ವಿವಿಧ ಭಾರತಿಗೆ ಬಂದಿದೆ. ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ಯಾರಿಗಾದರೂ ನಾವು ಕೂಡ ಒಂದು ಸಂದೇಶ ಕಳಿಸೋಣ ಅಂತ ಅನಿಸಿದರೆ, ನಮ್ಮ ವಾಟ್ಸಪ್ ಸಂಖ್ಯೆ 9483091029 4830910 29, ಇದು ವಿವಿಧ ಭಾರತೀಯ ವಾಟ್ಸಪ್ ಸಂಖ್ಯೆ. ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಪೋಸ್ಟ್ ಮಾಡಿ.
1: ಬಾರಿಸು ಕನ್ನಡ ಟಿಂಡಿಮವ, ಓ ಕರ್ನಾಟಕ ಹೃದಯ ಶಿವ.
2: ಕನ್ನಡದ ಉತ್ಸವ ಅದು ಒಂದು ದಿನದ ಉತ್ಸವವಲ್ಲ, ಅದು ನಿತ್ಯೋತ್ಸವ.
3: ಕನ್ನಡ ಕನ್ನಡಿಗ, ಈ ಬಾಂಧವ್ಯಕ್ಕೆ ನಿಲುಗಡೆ ಇಲ್ಲ. ಭಾಷಾ ಬಾಂಧವ್ಯವನ್ನು ನಮ್ಮ ಚಿತ್ತ ಭಿತ್ತಿಯಲ್ಲಿ ಜಾಗೃತಗೊಳಿಸೋಣ.

0: ಎಲ್ಲ ತರತಮ ಭಾವಗಳನ್ನು ಹೊರದೂಡಿ ಭಾವೈಕ್ಯ ತುಂಬಿದ ಸುಂದರ ನಾಡನ್ನು ಕಟ್ಟೋಣ.
1: ಸಿರಿಗನ್ನಡಂ ಗೆಲ್ಗೆ,
0: ಸಿರಿಗನ್ನಡಂ ಬಾಳ್ಗೆ.

ಶುಭಾ ಮಿಲನ ಚಿತ್ರದ ಗೀತೆಯನ್ನ ಕೇಳಿದ್ರೆ ಚಿವುದೇ ಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ, ಗೀತೆಗೆ ದಹನಿಯಾಗಿದ್ರು ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ಗುಡ್ ಮಾರ್ನಿಂಗ್, ನಮಸ್ಕಾರ. ವಿವಿಧ ಭಾರತಿ 102.9 FM ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. 8:31:31 ಸಮಯವಾಗಿದೆ. ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಹೋಗೋಣ. 18 ಜುಲೈ ತಿಂಗಳ ಶನಿವಾರದ ಬೆಳಗಿನ ಪ್ರಸಾರವನ್ನು ಆಲಿಸ್ತಾ ಇದ್ದೀರಿ. 18 ವಿಶೇಷತೆಗಳು ಏನಾದರೂ ಇದೆಯಾ ಅಂತ ನಾವು ಚೆಕ್ ಮಾಡಿದ್ರೆ ಸಾಕಷ್ಟು ವಿಶೇಷತೆಗಳನ್ನು ಈ ದಿನಕ್ಕೆ ಗಮನಿಸಬಹುದು. ನಮ್ಮೆಲ್ರಿಗೂ ಗೊತ್ತಿರುವ ಹಾಗೆ ಕನ್ನಡ ನಟಿ ಸೌಂದರ್ಯ ಅವರ ಜನ್ಮದಿನ ಎಂದು. ಸೌಂದರ್ಯ ಅವರು ಕನ್ನಡ, ತೆಲುಗು, ತಮಿಳು ಭಾಷೆ ಜೊತೆಗೆ ಹಿಂದಿಯಲ್ಲಿ ಕೂಡ ಆ್ಯಕ್ಟ್ ಮಾಡಿದಂತಹ ನಟಿ. 1992 ಕೂಡ ಚಿತ್ರರಂಗದಲ್ಲಿದ್ದರು. ಗಂಧರ್ವ, ನನ್ನ ತಂಗಿ, ಬಾನನ್ನ ಪ್ರೀತಿಸು, ರಾಜಾಧಿರಾಜ, ಹೀಗೆ ಕನ್ನಡ ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದಂಥ ಸಮಯದಲ್ಲೇ ಅವರು ತೆಲುಗು ಚಿತ್ರರಂಗ, ತಮಿಳು ಚಿತ್ರರಂಗ, ಹಾಗೆ ಹಿಂದಿಯಲ್ಲಿ ಕೂಡ ನಟನೆಯನ್ನು ಮಾಡ್ತಾರೆ. ಅವರು ಬಹಳ ಕಡಿಮೆ ಅವಧಿಯಲ್ಲಿ, ಅಂದರೆ 12 ಸಮಯದಲ್ಲಿ ಸುಮಾರು 85 ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದರು. ಕನ್ನಡ, ತೆಲುಗು, ತಮಿಳು, ಹಿಂದಿ, ಮಲಯಾಳಂ ಸೇರಿ 30 ಸಿನಿಮಾಗಳಲ್ಲಿ ಅವರು ಆ್ಯಕ್ಟ್ ಮಾಡ್ತಾ ಹೋಗ್ತಾರೆ. ಕನ್ನಡದಲ್ಲಿ ಶ್ರೀ ಮಂಜುನಾಥ, ಸಿಪಾಯಿ,

ಈ ಆಪ್ತ ಮಿತ್ರ ದ್ವೀಪ ಇಂತಹ ಸಿನಿಮಾಗಳಿಂದಾಗಿ ಸೌಂದರ್ಯ ಅವರನ್ನು ನಾವು ಮತ್ತೆ ಮತ್ತೆ ನೆನಪು ಮಾಡಿಕೊಳ್ತೇವೆ. 2004 ಏಪ್ರಿಲ್ 17 ಅಕಾಲಿಕ ಮರಣಕ್ಕೆ ಒಳಗಾದರು. ಆಪ್ತ ಮಿತ್ರ ಸಿನಿಮಾ ಅನೇಕ ದಾಖಲೆಗಳನ್ನು ಸೃಷ್ಟಿ ಮಾಡಿದಂತಹ ಸಿನಿಮಾ ಆಗಿತ್ತು.

8:37 ಸಮಯ ವಿವಿಧ ಭಾರತಿಯಲ್ಲಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. 18 July ಇಂದಿನ ವಿಶೇಷ, ಸಾಕಷ್ಟು ಪ್ರಸಿದ್ಧ ವ್ಯಕ್ತಿಗಳ ಬರ್ಡೇ ಕೂಡ ಇದೆ ಇವತ್ತು. ಹಾಗೆ ನಟಿ ಸೌಂದರ್ಯ ಅವರ ಜನ್ಮದಿನ. ಈಗ ತಾನೇ ಒಂದು ಹಾಡು ಕೇಳಿದ್ರಿ, ಸಿಪಾಯಿ ಚಿತ್ರದ ಗೀತೆ, ಕೆ ಜೆ ಸುದಾಸ್ ಚಿತ್ರ ಮತ್ತು ಸಂಗಡಿಗರು ಹಾಡಿದ್ರು. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದಾಗಿತ್ತು. ಇನ್ನು ಕನ್ನಡ ಚಿತ್ರರಂಗದಲ್ಲಿ ಮಿನುಗು ತಾರೆ ಅಂತಲೇ ಹೆಸರನ್ನು ಪಡೆದಿದ್ದ ಕಲ್ಪನಾ ಅವರ ಜನ್ಮದಿನ ಕೂಡ ಇದೆ. ಸುಮಾರು 1.5 ದಶಕಗಳ ಕಾಲ ತಮ್ಮ ಮನಮೋಹಕ ಅಭಿನಯದಿಂದ ಕನ್ನಡ ಚಿತ್ರರಂಗವನ್ನು ಆಳಿದ ಕಲ್ಪನಾ ಕನ್ನಡ ಚಿತ್ರರಂಗದ ಧ್ರುವತಾರೆಯೇ ಅಂತಾನೆ ಬಣ್ಣಿಸಲ್ಪಟ್ಟಿದ್ದಾರೆ. 1942 ಮಂಗಳೂರಿನಲ್ಲಿ ಹುಟ್ಟಿದವರು ಕಲ್ಪನಾ ಅವರು. ಇವರ ಮೊದಲ ಹೆಸರು ಶರತ್ಲತಾ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತೇ ಇದೆ, ಮಾತೃಭಾಷೆ ತುಳು. ಬಾಲ್ಯದಿಂದನೇ ಇವರಿಗೆ ಅಭಿನಯದಲ್ಲಿ ಸಾಕಷ್ಟು ಆಸಕ್ತಿ ಇತ್ತು, ಹಾಗಾಗಿ ರಂಗಭೂಮಿಗೆ ಬರ್ತಾರೆ. ರಂಗಭೂಮಿಯ ನಂತರ 1963 ಚಿತ್ರರಂಗದ ಪ್ರವೇಶವನ್ನು ಮಾಡ್ತಾರೆ. ಮಿನುಗುತಾರೆ, ಬೆಳ್ಳಿ ಮೋಡದ ಅಂಚಿನಿಂದ ಓಡಿ ಬಂದ ಮಿನುಗುತಾರೆ ಎನ್ನುವ ಹಾಡಿನಿಂದನೇ ಇವರಿಗೆ ಮಿನುಗುತಾರೆ ಎನ್ನುವ ಹೆಸರು ಬಂತು ಅಂತ ಹೇಳ್ತಾರೆ. ಹಾಗೆ ಈ ಸಿನಿಮಾದಿಂದನೇ ಅವರು ಸಾಕಷ್ಟು ಹೆಸರನ್ನು ಪಡ್ಕೊಳ್ತಾರೆ. ಅದಾದಮೇಲೆ ಶರಪಂಜರ, ಗೆಜ್ಜೆ ಪೂಜೆ, ಗಂಧದ ಗುಡಿ ಮುಂತಾದ ಸಾಕಷ್ಟು ಸಿನಿಮಾಗಳಲ್ಲಿ ತಮ್ಮದೇ ಆದಂಥ ಮನೋಜ್ಞವಾದ ಅಭಿನಯದಿಂದ ಕನ್ನಡ ಚಿತ್ರರಂಗದ ಬಹು ಬೇಡಿಕೆಯ ನಟಿಯಾದರು ಕಲ್ಪನಾ ಅವರು. ಶರಪಂಜರ ಸಿನಿಮಾಕ್ಕಾಗಿ ಅವರು ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ತಮ್ಮ ಪ್ರಬುದ್ಧ ಅಭಿನಯ, ಚುರುಕು ಮಾತು, ತಮ್ಮ ಶೈಲಿಯಿಂದಾಗಿಯೇ ಸಾಕಷ್ಟು ಸ್ಟೈಲ್ಗಳನ್ನು ಕಲ್ಪನಾ ಅವರು ಪರಿಚಯ ಮಾಡಿದ್ರು. ಅವರ ಸೀರೆ ಇರಬಹುದು, ಬ್ಲೌಸ್ ಇರ್ಬೋದು, ಹೇರ್ ಸ್ಟೈಲ್, ಅವರು ಮಾತನಾಡುವಂಥ ರೀತಿ, ಅಭಿನಯ, ಇವೆಲ್ಲವೂ ಕೂಡ ಕಲ್ಪನಾ ಅವರಿಗೆ ಒಂದು ವಿಶೇಷ ಮೆರುಗನ್ನು ತಂದುಕೊಡ್ತು. ಮಿನುಗುತಾರೆ ಅಂತಲೇ ಹೆಸರಾಗಿದ್ದಂತಹ ಕಲ್ಪನಾ ಅವರ ಜನ್ಮದಿನ ಕೂಡ ಇಂದು.

0: ಎರಡು ಕನಸು ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ, ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳಿದ್ರಿ.
1: ಪಿ ಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಜುಲೈ 18 ದಕ್ಷಿಣ ಆಫ್ರಿಕಾದಲ್ಲಿ ಜನಿಸಿದವರು ನೆಲ್ಸನ್ ಮಂಡೇಲಾ. ದಕ್ಷಿಣ ಆಫ್ರಿಕಾದಲ್ಲಿ ನಡೀತಾ ಇದ್ದಂಥ ವರ್ಣ ಭೇದ ನೀತಿಯ ವಿರುದ್ಧ ಹೋರಾಡಿದಂತಹ ಜಾಗತಿಕ ನಾಯಕರು ಅವರು. ತಮ್ಮ ದೇಶದಲ್ಲಿ ನಡೀತಾ ಇದ್ದಂತಹ ಈ ತಾರತಮ್ಯದ ವಿರುದ್ಧ ಹೋರಾಡಿದ್ರು. ಇವರನ್ನ ದಕ್ಷಿಣ ಆಫ್ರಿಕಾದ ರಾಷ್ಟ್ರಪಿತ ಅಂತ ಕರೀತಾ ಇದ್ರು. ನೆಲ್ಸನ್ ಮಂಡೇಲಾ ಅವರು ಕಾನೂನು ಪದವಿಯನ್ನು ಮುಗಿಸಿ ವಕೀಲರಾಗಿ ಕೆಲಸ ಮಾಡ್ತಾ ಇದ್ರು. ಅವರು ಈ ಒಂದು ಹೋರಾಟವನ್ನು ನಡೆಸಿದ್ರು. ಆ ಒಂದು ಹೋರಾಟದ ಫಲವಾಗಿ ಅಂದರೆ ಸರ್ಕಾರದ ವಿರುದ್ಧ ಹೋರಾಡಿದ್ರು ಅನ್ನುವ ಕಾರಣಕ್ಕಾಗಿ ದೇಶದ್ರೋಹದ ಆರೋಪದ ಮೇಲೆ ಇವರಿಗೆ ಶಿಕ್ಷೆಯನ್ನು ವಿಧಿಸಲಾಯಿತು. 27 ವರ್ಷಗಳ ಕಾಲ ಕಠಿಣ ಜೈಲು ಶಿಕ್ಷೆಯನ್ನು ಕೂಡ ಅನುಭವಿಸಿದ್ರು. ಆದರೆ ನೆಲ್ಸನ್ ಮಂಡೇಲಾ ಅವರಂತಹ ಈ ಒಂದು ವರ್ಣಭೇದ ತಾರತಮ್ಯದ ವಿರುದ್ಧ ಹೋರಾಡ್ತಾ ಇದ್ದಂತಹ ಈ ಜಾಗತಿಕ ನಾಯಕನನ್ನು ಜೈಲಿನಿಂದ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಒಂದು ಜಾಗತಿಕ ಒತ್ತಡ ಉಂಟಾಯಿತು. ಹಾಗಾಗಿ 1990 ಅವರನ್ನು ಜೈಲಿನಿಂದ ಬಿಡುಗಡೆ ಮಾಡಲಾಯಿತು. ಅದಾದಮೇಲೆ 1994 ನಡೆದಂಥ ಚುನಾವಣೆಯಲ್ಲಿ ಅವರ ಪಕ್ಷ ಜಯಗಳಿಸಿ ಅವರು ಆ ದೇಶದ ಅಧ್ಯಕ್ಷರಾಗಿ ಕೂಡ ಆಯ್ಕೆಯಾದರು. ಜನಾಂಗೀಯ ಭೇದ ಭಾವವನ್ನು ಶಾಂತಿಯುತವಾಗಿ ಕೊನೆಗೊಳಿಸಿದ್ದಕ್ಕಾಗಿ ಇವರಿಗೆ 1993 ವಿಶ್ವದ ಅತ್ಯುನ್ನತ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನೀಡಲಾಯಿತು. ಹಾಗೆ ನಮ್ಮ ದೇಶ ಭಾರತ ಸರ್ಕಾರ ನೆಲ್ಸನ್ ಮಂಡೇಲಾ ಅವರಿಗೆ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನ ಗೌರವವನ್ನು 1990 ನೀಡಿ ಗೌರವಿಸಿತು. 2013 ಡಿಸೆಂಬರ್ 5 ನೆಲ್ಸನ್ ಮಂಡೇಲಾ ಅವರು ತಮ್ಮ 95 ವಯಸ್ಸಿನಲ್ಲಿ ನಿಧನರಾದರು. ಜುಲೈ 18 ನೆಲ್ಸನ್ ಮಂಡೇಲಾ ಅವರ ಜನ್ಮದಿನ.

ಹುಟ್ಟಿ ಸಾಯುವ ಹಾಡು ಮನಸ ಮನಸ ನಮ್ಮ ಚಕ್ಕೇಳಿ ಅವು ಮೇಲೆ ಯಾವುದು

ಸತ್ಯ ಹರಿಶ್ಚಂದ್ರ ಚಿತ್ರದ ಗೀತೆಯನ್ನ ನೀವು ಕೇಳಿದ್ರಿ. ಹುಣಸೂರು ಕೃಷ್ಣಮೂರ್ತಿಗಳ ರಚನೆ, ಪೆಂಡ್ಯಾಲ ನಾಗೇಶ್ವರ ರಾವ್ ಅವರ ಸಂಗೀತ ಸಂಯೋಜನೆ ಇತ್ತು. ಘಂಟಸಾಲ ಮತ್ತು ಸಂಗಡಿಗರು ಹಾಡಿಗೆ ದನಿಯಾಗಿದ್ದರು. ಕೇಳ್ತಾ ಇರೋದು ಶುಭೋದಯ ಕರ್ನಾಟಕ, ಪ್ರಸಾರ ಆಗ್ತಾ ಇದೆ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ. ಜುಲೈ ತಿಂಗಳ 18ನೇ ತಾರೀಕು ಸಾಕಷ್ಟು ಪ್ರಸಿದ್ಧರು ಗಣ್ಯರು ಜನಿಸಿದ ದಿನ. ಕ್ಯಾಪ್ಟನ್ ಎಂ ವಿ ಪ್ರಾಂಜಲ್ ಅವರ ಜನ್ಮದಿನ ಕೂಡ ಹೌದು. ಕ್ಯಾಪ್ಟನ್ ಎಂ ವಿ ಪ್ರಾಂಜಲ್ ಅವರು ಬೆಂಗಳೂರಿನವರು, ಭಾರತೀಯ ಸೇನೆಯ ವೀರ ಯೋಧರಾಗಿದ್ದರು. ಅವರು ಜನಿಸಿದ್ದು ಜುಲೈ 18. 2023 ಜಮ್ಮು ಮತ್ತು ಕಾಶ್ಮೀರದ ರಜೌರಿಯಲ್ಲಿ ಉಗ್ರರ ವಿರುದ್ಧ ಹೋರಾಡ್ತಾ ದೇಶಕ್ಕಾಗಿ ವೀರ ಮರಣವನ್ನು ಹೊಂದಿದ್ರು. ಅವರ ಈ ಒಂದು ಶೌರ್ಯಕ್ಕಾಗಿ ಭಾರತ ಸರ್ಕಾರ ಮರಣೋತ್ತರವಾಗಿ ಶೌರ್ಯ ಚಕ್ರ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಸ್ಮೃತಿ ಮಂದನ್ನ, ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ಆಟಗಾರ್ತಿ, ಅವರ ಜನ್ಮದಿನ ಕೂಡ ಇಂದೆ. ಹಾಗೆಯೇ ಹಿಂದಿ ಚಿತ್ರನಟಿ, ಹಿಂದಿ ಮಾತ್ರ ಅಲ್ಲ ಹಾಲಿವುಡ್ ಬಾಲಿವುಡ್ ಚಿತ್ರನಟಿ ಮಾಡೆಲ್ ಆಗಿರುವಂಥ ಪ್ರಿಯಾಂಕಾ ಚೋಪ್ರಾ ಅವರ ಜನ್ಮದಿನ ಕೂಡ ಇಂದು ಜುಲೈ 18. ಮತ್ತೇನು ವಿಶೇಷತೆ ಈ ದಿನಕ್ಕೆ ಅಂತ ಹೇಳಿದ್ರೆ, 1967 ಮದ್ರಾಸ್ ರಾಜ್ಯ ಅಂತ ಕರೆಸ್ಕೊಳ್ತಾ ಇದ್ದಂತಹ ತಮಿಳುನಾಡಿಗೆ ತಮಿಳ್ನಾಡು ಅನ್ನುವಂಥ ಮರು ನಾಮಕರಣವನ್ನು ಮಾಡೋದಕ್ಕೆ ರಾಜ್ಯ ವಿಧಾನಸಭೆ ಜುಲೈ 18 ನಿರ್ಣಯವನ್ನು ಅಂಗೀಕಾರ ಮಾಡಿತು. ಹಾಗಾಗಿ ಮದ್ರಾಸ್ ರಾಜ್ಯ ಅಂತ ಕರೀತಾ ಇದ್ದಂತಹ ತಮಿಳುನಾಡು 1967 ಜುಲೈ 18 ತಮಿಳುನಾಡು ಅನ್ನುವ ಹೆಸರಿನಿಂದ ಕರೆಯಲ್ಪಡಲಾಗ್ತಾ ಇದೆ. ಇದರ ಜೊತೆಗೆ ಇನ್ನೇನು, ಆಗಸ್ಟ್ ತಿಂಗಳು ನಮಗೆ ನಾವೆಲ್ಲ ಸ್ವಾತಂತ್ರ್ಯೋತ್ಸವವನ್ನು ಅನುಭವಿಸ್ತೇವೆ. ಹಾಗೆ ಜುಲೈ 18 ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ, 1947 ಜುಲೈ 18ನೇ ತಾರೀಕು ಬ್ರಿಟಿಷ್ ಸಂಸತ್ತು ಭಾರತೀಯ

0: ಸ್ವಾತಂತ್ರ್ಯ ಕಾಯ್ದೆಯನ್ನು ಅಂಗೀಕಾರ ಮಾಡಿತು. ಈ ಕಾಯ್ದೆಯ ಮೂಲಕ ಭಾರತ ಮತ್ತು ಪಾಕಿಸ್ತಾನ ವಿಭಜನೆಗೊಂಡು ನಮ್ಮ ದೇಶ ಸ್ವಾತಂತ್ರ್ಯ ಪಡೆಯೋದಕ್ಕೆ ಒಂದು ದಾರಿಯನ್ನು ಕೂಡ ಕಂಡುಕೊಳ್ಳಲಾಯಿತು. ಹೀಗೆ ಸಾಕಷ್ಟು ದಿನ ವಿಶೇಷತೆಗಳನ್ನು ಜುಲೈ 18 ಒಳಗೊಂಡಿದೆ.
1: ಮನುಷ್ಯ ಜಾತಿ ತಾನೊಂದೇ ವಲಂ ಎಂದ ಕವಿ ಪಂಪ.
2: ಜಾತಿ ಮತ ಪಂಥಗಳ ತಾರತಮ್ಯ ಇರುವಲ್ಲಿ ಮಾನವೀಯತೆ ಇರಲಾರದು.
1: ಗಂಡು ಹೆಣ್ಣೆಂಬ ತರತಮ ಭಾವವನ್ನು ತೊರೆಯೋಣ.
2: ಮೇಲು ಕೀಳು ಬಡವ ಬಲ್ಲಿದ ಎಂಬ ಭಾವವನ್ನ ದೂರವಿಡೋಣ.
1: ನಾವೆಲ್ಲ ಒಂದು ಎಂಬ ಸಮಾನತೆಯ ಭಾವವನ್ನು ಬೆಳೆಸಿಕೊಳ್ಳೋಣ.
2: ಒಂದೇ ತಾಯಿಯ ಮಕ್ಕಳಂತೆ ಬಾಳುವುದನ್ನು ಕಲಿಯೋಣ.

ಬಜರಂಗಿ ಚಿತ್ರಕ್ಕಾಗಿ ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದ ಗೀತೆಗೆ ಅರ್ಜುನ್ ಜನ್ಯ ಅವರು ಸಂಗೀತವನ್ನ ನೀಡಿದ್ರು. ಶಂಕರ್ ಮಹದೇವನ್ ಅವರು ಹಾಡಿಗೆ ದನಿಯಾಗಿದ್ರು. ಈ ಹಾಡಿನ ಜೊತೆಗೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಕ್ತಾಯವಾಯಿತು.

ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ.

ನಾವು ಕೂಡ ಆಣೆ ಮಾಡಿ ಹೇಳ್ತೇವೆ ವಿವಿಧ ಭಾರತಿ ಮನೆಗೆ ಸೇರಿದವರು ಅಂತ ಕೂಡ ಸಂದೇಶವನ್ನ ಕಳಿಸ್ಕೊಟ್ಟಿದ್ದೀರಿ. ಗುರು ಶಿಶಿರು ಚಿತ್ರದ ಹಾಡನ್ನ ನೀವು ಕೇಳಿದ್ದು ಹರ್ಷಿಕಾ ದೇವನಾಥ್ ವಿಜಯಪ್ರಕಾಶ್ ಅವರ ಯುಗಳ ಹಾಡುಗಾರಿಕೆ ಇತ್ತು. ಪುನೀತ್ ಆರ್ಯ ಅವರು ಸಾಹಿತ್ಯವನ್ನ ನೀಡಿದ್ರು. ಅಜನೀಶ್ ಲೋಕನಾಥ್ ಅವರ ಸಂಗೀತ ಸಂಯೋಜನೆ ಇತ್ತು. 9:05 ಸಮಯ. ಇಂದಿನ ವಿಶೇಷ, ಸಾಕಷ್ಟು ವಿಶೇಷಗಳನ್ನ ನಾವು ತಿಳ್ಕೊಂಡಿದ್ದೀವಿ, ಆದ್ರೂ ಮತ್ತೊಂದು ವಿಶೇಷವನ್ನ ತಿಳ್ಕೊಳ್ಳುವಂತಹ ಸಮಯ ಇದು. ಜುಲೈ 18, ಪ್ರತಿ ವರ್ಷ ಜುಲೈ ತಿಂಗಳ 18 ಒಂದು ವಿಶಿಷ್ಟ ಒಂದು ಜಾಗತಿಕ ಆಚರಣೆ ನಡೀತಾ ಇದೆ. ವಿಶ್ವ ಆಲಿಸುವ ದಿನ, ವರ್ಲ್ಡ್ ಲಿಸ್ನಿಂಗ್ ಡೇ ಅಂತ ಹೇಳಿ ಇಡೀ ಜಗತ್ತಿನಲ್ಲಿ ಆಚರಣೆ ಮಾಡಲಾಗ್ತಾ ಇದೆ. ಅಂದರೆ ಈ ಒಂದು ಆಧುನಿಕ ಜಗತ್ತು ಹಿಂದಿಗಿಂತಲೂ ಕೂಡ ಇವಾಗ ಈ ಜಗತ್ತಿನಲ್ಲಿ ಬೇರೆ ಬೇರೆ ರೀತಿಯ ಶಬ್ದಗಳನ್ನು ನಾವು ಕೇಳ್ತೇವೆ. ಅದು ವಾಹನಗಳ ಸದ್ದಿರಬಹುದು, ಗಣಿಗಾರಿಕೆ ಮಾಡುವಂಥದ್ದು, ಧ್ವನಿವರ್ಧಕಗಳು, ಟಿ ವಿ, ಕಂಪ್ಯೂಟರ್, ಫ್ರಿಡ್ಜ್, ಮೊಬೈಲ್ಗಳು, ಮತ್ತು ಬೇರೆ ಬೇರೆ ರೀತಿಯ ಎ ಸಿ ಇರಬಹುದು, ಏನೆಲ್ಲ ಸೌಂಡ್, ನಾವು ಯಾವುದೇ ಒಂದು ಮೆಷಿನ್ಗಳನ್ನು ಯೂಸ್ ಮಾಡ್ತೀವಿ ಅಂತಾದರೆ ಬೇರೆ ಬೇರೆ ರೀತಿಯ ಯಂತ್ರಗಳನ್ನು ಬಳಸುವಂತಹ ಇಂದಿನ ದಿನಗಳಲ್ಲಿ ಮನೆಯಲ್ಲಿ ಮತ್ತು ಹೊರಗಡೆ ಬೇರೆ ಬೇರೆ ರೀತಿಯ ಶಬ್ದಗಳನ್ನು, ಧ್ವನಿಯನ್ನು ನಾವು ಕೇಳ್ತೇವೆ. ಹಾಗಾಗಿ ಇವತ್ತಿನ ಒಂದು ಆಧುನಿಕ ವಿಪರೀತ ಗದ್ದಲಗಳ ನಡುವೆ ಜನ ತಮ್ಮ ಸುತ್ತಮುತ್ತಲ ಪರಿಸರಗಳಲ್ಲಿ ಇರುವಂತಹ ಸೂಕ್ಷ್ಮವಾದ ಧ್ವನಿಗಳನ್ನು ಕೂಡ ಆಲಿಸುವುದನ್ನು ಕಲಿಬೇಕು ಅನ್ನುವ ಉದ್ದೇಶದಿಂದಲೇ ಪ್ರತಿ ವರ್ಷ ಜುಲೈ ತಿಂಗಳ 18 ವರ್ಲ್ಡ್ ಲಿಸ್ನಿಂಗ್ ಡೇ, ವಿಶ್ವ ಆಲಿಸುವ ದಿನ ಅಂತ ಹೇಳಿ ಆಚರಿಸಲಾಗ್ತಾ ಇದೆ. ಇದನ್ನು 2010 ಕೂಡ ಆಚರಿಸ್ಕೊಂಡು ಬರಲಾಗ್ತಾ ಇದೆ. ಹಾಗಾಗಿ ಈ ದಿನ ಧ್ವನಿ, ಪರಿಸರದಲ್ಲಿರುವಂತಹ ಸೂಕ್ಷ್ಮ ಜೀವಿಗಳು ಮಾಡುವಂತಹ ಸದ್ದು, ಚಿಲಿಪಿಲಿ ಇರಬಹುದು, ಕ್ರಿಮಿಕೀಟಗಳ ಒಂದು ಸದ್ದಿರಬಹುದು, ಗಿಡ ಮರ ಎಲೆ ಪ್ರಾಣಿ ಪಕ್ಷಿಗಳ ಸಹಜವಾದ ಕೂಗಿರಬಹುದು, ಹೀಗೆ ಸಾಕಷ್ಟು ವಿಷಯಗಳನ್ನು ನಾವು ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ, ಆಲಿಸುವುದಕ್ಕೆ ಸಾಧ್ಯ ಇದೆ. ಮಾತು ಬೆಳ್ಳಿ, ಮೌನ ಬಂಗಾರ ಅನ್ನುವ ಹಾಗೆ ಸಾಧ್ಯವಾದಷ್ಟು ಆಲಿಸ್ತಾ ಹೋದಾಗ ನಮ್ಮ ಕಿವಿಯನ್ನು ಸ್ವಲ್ಪ ಬೇರೆ ಬೇರೆ ರೀತಿಯ ಪರಿಸರದ ಕಡೆಗೆ ಕೊಟ್ಟಾಗ ಬರುವಂತಹ ಆ ಒಂದು ಹಿತವಾದಂತಹ ಶಬ್ದ ಇರಬಹುದು, ಸಂಗೀತ ಇರಬಹುದು, ಅವೆಲ್ಲವನ್ನು ಕೂಡ ಆಲಿಸ್ಬೇಕು ಅಂತಾನೇ ಈ ದಿನ ಜುಲೈ 18 ಆಲಿಸುವ ದಿನ ಅಂತ ಹೇಳಿ ಆಚರಿಸಲಾಗ್ತಾ ಇದೆ.

ಆಲಿಸುವ ದಿನ ಅಂತ ಹೇಳಿ. ಅಂದರೆ ಈ ಒಂದು ಆಲಿಸುವ ದಿನದ ಹಿಂದೆ ಸಾಕಷ್ಟು ವಿಶೇಷತೆ ಕೂಡ ಇದೆ. ಒಂದು ಪರಿಸರ ವಿಜ್ಞಾನಿಗಳ ಪ್ರಕಾರ ಪ್ರಾಣಿ ಪಕ್ಷಿಗಳ ಸದ್ದನ್ನು ಆಲಿಸಬೇಕು ಅಂದರೆ ಯಾವುದೇ ಒಂದು ಪ್ರದೇಶದಲ್ಲಿ ಪ್ರಾಣಿ ಪಕ್ಷಿಗಳ ಸದ್ದು ಕಡಿಮೆಯಾಗಿ ಮನುಷ್ಯರ ಗದ್ದಲ ಹೆಚ್ಚಾದರೆ ಆ ಪರಿಸರ ಅಪಾಯದ ಪರಿಸ್ಥಿತಿಯಲ್ಲಿದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ಸಾಧ್ಯವಾದರೆ ನೀವು ಕೂಡ ಒಂದು ಐದು ನಿಮಿಷ ಮೌನವಾಗಿ ಅಂದರೆ ಸಂಪೂರ್ಣ ಮೌನವಾಗಿ ನಿಮ್ಮ ಸುತ್ತಮುತ್ತ ಇರುವಂಥ ಶಬ್ದವನ್ನು ಆಲಿಸಿ ಆ ಅನುಭವವನ್ನು ನಿಮ್ಮದಾಗಿಸ್ಕೊಳ್ಳಿ. ಅಂದರೆ ನಾವು ಮಾತಾಡೋದಕ್ಕೆ ಎಷ್ಟು ಮಹತ್ವವನ್ನು ಕೊಡ್ತೀವೋ ಅದೇ ಥರ ಆಲಿಸುವುದಕ್ಕೆ ಕೂಡ ಒಂದಷ್ಟು ಮಹತ್ವವನ್ನು ಕೊಟ್ಟಾಗ, ಯಾಕಂದರೆ ಬಹಳಷ್ಟು ಸಲಗಳಲ್ಲಿ ಮಾತಿಗೆ ಪ್ರತಿ ಮಾತು ಕೊಟ್ಟಾಗಲೇ ಯಾವುದೇ ಸಂದರ್ಭದಲ್ಲಾಗಿರಲಿ, ಅದು ಕಚೇರಿನಲ್ಲಾಗಿರ್ಬೋದು, ಮನೆಯಲ್ಲಾಗಿರಬಹುದು, ಗೆಳೆಯರ ಜೊತೆಗೆ ಶಾಲೆ ಕಾಲೇಜು ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಕೂಡ ಮಾತಿಗೆ ಮಾತು ಬೆಳೆದಾಗ ಆಗುವಂಥ ಪರಿಸ್ಥಿತಿಗೂ, ಒಬ್ಬರು ಮಾತಾಡಿದಾಗ ನಾವು ಮೌನವಾಗಿ ಇದ್ದುಕೊಂಡು ಏನು ಹೇಳ್ತಾ ಇದ್ರೆ ಅಂತ ಆಲಿಸಿದಾಗ ಆಗುವಂತಹ ಬದಲಾವಣೆ ಏನಿದೆಯಲ್ಲ ಅದಕ್ಕೆ ಬಹಳಷ್ಟು ಮಹತ್ವ ಇದೆ. ಹಾಗಾಗಿ ನಾವು ಮಾತಾಡುವುದಕ್ಕೆ ಕೊಡುವಷ್ಟೇ ಮಹತ್ವವನ್ನು ಆಲಿಸುವುದಕ್ಕೆ ಕೂಡ ಕೊಟ್ಟಾಗ ಈ ಪ್ರಕೃತಿಯಲ್ಲಿ ಎಷ್ಟೋ ಶಾಂತಿ ಸಮಾಧಾನ ಸಿಗುತ್ತೆ. ಹಾಗಾಗಿ ನಮ್ಮ ಸುತ್ತಮುತ್ತ ಅದು ಯಾವುದೇ ಪ್ರದೇಶ ಆದರೂ ಕೂಡ ಸ್ವಲ್ಪ ಮೌನವಾಗಿ ಆಲಿಸುವುದನ್ನು ನಾವು ಅಭ್ಯಾಸ ಮಾಡಿಕೊಳ್ಬೇಕಾಗಿದೆ.

0: 6266.
1: Yes.
0: Hi, Sanju.
2: Hi, Geeta.
0: Sanju, ನಾವು ಓಟಿಗೆ ಹೋಗ್ತಿದ್ದೀನಿ.
2: ಕಂಗ್ರಾಚ್ಯುಲೇಷನ್ಸ್. ಯಾವಾಗ?
0: ನಾಳೆ ಬರ್ತಿದ್ದಾನೆ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಜುಲೈ 18 ವಿಶ್ವ ಆಲಿಸುವ ದಿನ ಅಂತ ಹೇಳಿ ಆಚರಿಸಲಾಗ್ತಾ ಇದೆ. ಈ ಒಂದು ಜುಲೈ ತಿಂಗಳ 18ನೇ ತಾರೀಖೆ ಯಾಕೆ ಇದಕ್ಕಾಗಿ ಆರಿಸಿಕೊಂಡಿದ್ದು ಅಂತ ಕೇಳಿದ್ರೆ, ಧ್ವನಿ ಪರಿಸರ ವಿಜ್ಞಾನ ಅನ್ನುವ ಒಂದು ವಿಜ್ಞಾನ ವಿಭಾಗದ ಪಿತಾಮಹ ಅವರು ಆರ್ ಮುರ್ರೆ ಶಾಫರ್ ಅಂತ ಹೇಳಿ, ಹೌದು, ಧ್ವನಿ ವಿಜ್ಞಾನ ಅನ್ನುವ ವಿಜ್ಞಾನ ವಿಭಾಗದ ಪಿತಾಮಹ ಅಂತಾನೆ ಕರೆಯಲ್ಪಡಲಾಗುವಂತಹ ಆರ್ ಮುರ್ರೆ ಶಾಫರ್ ಅವರ ಜನ್ಮದಿನ ಜುಲೈ 18. ಹಾಗಾಗಿ ಇವರನ್ನ ಕೆನಡಾದ ಖ್ಯಾತ ಸಂಗೀತಗಾರ ಪರಿಸರವಾದಿ ಅಂತ ಕೂಡ ಗುರುತಿಸಲಾಗಿದೆ. ಅವರ ಜನ್ಮದಿನ ಜುಲೈ 18, ಅದಕ್ಕಾಗಿಯೇ ಇವತ್ತು ವಿಶ್ವ ಆಲಿಸುವ ದಿನ ಅಂತ ಹೇಳಿ ಆಚರಿಸಲಾಗ್ತಾ ಇದೆ. ಈ ದಿನಾಚರಣೆಯ ಉದ್ದೇಶ ಈಗಾಗಲೇ ನಮಗೆ ಗೊತ್ತಾಗಿದೆ. ಆಧುನಿಕ ನಗರಗಳಲ್ಲಿ ಹೆಚ್ಚುತ್ತಾ ಇರುವಂತಹ ವಾಹನಗಳ ಸದ್ದು, ಫ್ಯಾಕ್ಟ್ರಿಗಳಿಂದ ಬರುವಂಥದ್ದು, ಧ್ವನಿವರ್ಧಕಗಳು, ಬೇರೆ ಬೇರೆ ಯಂತ್ರಗಳನ್ನು ಬಳಸುವುದರಿಂದನೂ ಕೂಡ ನಮಗೆ ಬೇರೆ ಬೇರೆ ರೀತಿಯ ಶಬ್ದ ಮಾಲಿನ್ಯ ಉಂಟಾಗುತ್ತೆ. ಅದನ್ನೆಲ್ಲವನ್ನು ಕೂಡ ಅರ್ಥ ಮಾಡಿಕೊಂಡು ಜನರಿಗೆ ಒಂದಷ್ಟು ಅರಿವನ್ನು ಮೂಡಿಸಬೇಕು ಅಂತಲೇ ಈ ದಿನದ ಆಚರಣೆ ಇರೋದು. ಹಕ್ಕಿಗಳ ಚಿಲಿಪಲಿ, ಮಳೆ ಹನಿಯ ಸದ್ದು, ಗಾಳಿಗೆ ಅಲುಗಾಡುವಂತಹ ಎಲೆಗಳ ಸದ್ದು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಪ್ರಕೃತಿ ನಮಗೆ ಕೊಟ್ಟಿರುವಂತಹ ಈ ಶಬ್ದದ ಉಡುಗೊರೆಯನ್ನು ಆಲಿಸಬೇಕು, ಅದನ್ನು ಕೂಡ ಆನಂದಿಸಬೇಕು, ಅದಕ್ಕೆ ಒಂದಷ್ಟು ಉತ್ತೇಜನವನ್ನು ಕೊಡಬೇಕು ಅಂತಲೇ ಈ ದಿನದ ಆಚರಣೆ. ಅಂದರೆ ಬರೀ ಕಿವಿಗಳ ಮೇಲೆ ಬೀಳುವಂಥ ಬೇರೆ ಬೇರೆ ರೀತಿಯ ಶಬ್ದವನ್ನು ಕೇಳಿಸ್ಕೊಳ್ಳೋದ್ರ ಬದಲಾಗಿ ಆ ಶಬ್ದವನ್ನು ಒಂದಷ್ಟು ಗಮನ ಇಟ್ಟು ಗ್ರಹಿಸುವ ಕಲೆಯನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಇದರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ನಾವು ಬ್ಯಾಲೆನ್ಸ್ ಮಾಡಬಹುದು. ಪ್ರಕೃತಿಯ ಸೌಮ್ಯವಾದ ಒಂದಷ್ಟು ಶಬ್ದವನ್ನು ಮೌನವಾಗಿ ಆಲಿಸುವುದರಿಂದ ಮಾನಸಿಕ ಒತ್ತಡ ಕಡಿಮೆಯಾಗಿ ಮೆದುಳು ಶಾಂತವಾಗುತ್ತೆ, ಒಂದಷ್ಟು ಏಕಾಗ್ರತೆ ಕೂಡ ಜಾಸ್ತಿ ಆಗತ್ತೆ ಅನ್ನೋದು ವಿಜ್ಞಾನಿಗಳು ಹೇಳುವಂಥ ಮಾತು. ಅದಕ್ಕೆ ಅವರು ಹೇಳ್ತಾರೆ, ಆಲಿಸುವುದು ಅಂದರೆ ಕಲೆಯನ್ನು ಆಲಿಸಬೇಕು. ಆಲಿಸುವುದು ಅಥವಾ ಕೇಳುವುದು ಅದು ಒಂದು ರೀತಿಯ ಧ್ಯಾನ ಮಾಡೋದು ಅಂತ ಹೇಳಿದ್ರೆ, ಆಲಿಸುವುದು ಅಂದರೆ ಕಲೆಯನ್ನು ಆಲಿಸಬೇಕು. ಕವಿತೆಯನ್ನು, ಒಂದು ಫೋಟೋವನ್ನು ಅಂದರೆ ಒಂದು ಛಾಯಾಚಿತ್ರವನ್ನು, ಹಾಗೆ ಮುದ್ರಣ ಪ್ರಪಂಚವನ್ನು, ಪ್ರಕೃತಿಯ ಕರೆಯನ್ನು ಆಲಿಸಬೇಕು. ಬರೀ ಕಿವಿಯಿಂದ ಕೇಳೋದಷ್ಟೇ ಅಲ್ಲ, ಹೃದಯದಿಂದ, ಮನಸ್ಸಿನಿಂದ, ಭಕ್ತಿಯಿಂದ, ಪ್ರೀತಿಯಿಂದ ಆಲಿಸಬೇಕು. ಇದನ್ನು ಇಂಗ್ಲೀಷ್ನಲ್ಲಿ ವೇಸ್ ಆಫ್ ಲಿಸ್ನಿಂಗ್, ಆಲಿಸುವಿಕೆಯ ವಿಧಗಳು. ಆಲಿಸುವಿಕೆಯ ವಿಧಗಳು ಅಂದಾಗ ಕಲೆಯನ್ನು ಆಲಿಸಿ, ಕವಿತೆಯನ್ನು ಆಲಿಸಿ, ಒಂದು ಫೋಟೋವನ್ನು, ಒಂದು ಚಿತ್ರವನ್ನು, ಒಂದು ಮುದ್ರಣ ಪ್ರಪಂಚದಲ್ಲಿ ಬರುವಂತಹ ಸುದ್ದಿಯನ್ನು, ಜೊತೆಗೆ ಪ್ರಕೃತಿ

ರಾಷ್ಟ್ರಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರು ಹೀಗೆನ್ನುತ್ತಾರೆ, ಬದುಕು ಎಂದರೆ ಕೇವಲ ನಮ್ಮ ಸಹಜೀವಿಗಳಾದ ಮನುಷ್ಯರ ಜೊತೆಯ ಸಂಬಂಧವಷ್ಟೇ ಅಲ್ಲ, ನಮ್ಮ ಬದುಕಿನ ಬೇರೊಂದು ಅಭಿವ್ಯಕ್ತಿಯಂತಿರುವ ನಿಸರ್ಗವನ್ನ ಕುರಿತ ಪ್ರೀತಿಯು ಇದರಲ್ಲಿ ಸೇರುತ್ತದೆ. ಒಂದು ಗಿಡವನ್ನು, ಮರವನ್ನು, ಹೂವನ್ನು, ಹಕ್ಕಿಯನ್ನು, ಬೆಟ್ಟವನ್ನು, ಹೊಳೆಯನ್ನು, ಮಳೆಯನ್ನು, ಬೆಳೆಯನ್ನು ಪ್ರೀತಿಸಲಾರದವನು ಮನುಷ್ಯರನ್ನು ಪ್ರೀತಿಸಲಾರ.

ನಿಸರ್ಗ ಪ್ರೀತಿ ವಾಸ್ತವವಾಗಿ ಜೀವನ ಪ್ರೀತಿಯ ಒಂದು ವಿಸ್ತರಣೆ. ನಿಸರ್ಗದ ಭವ್ಯಾದ್ಭುತ ಅಭಿವ್ಯಕ್ತಿಗಳ ಎದುರು ನಾವೆಷ್ಟು ಸಣ್ಣವರು ಎಂಬ ಅರಿವು ಮನುಷ್ಯನಿಗೆ ಅಗತ್ಯವಾದುದು.

ಹೌದು, ಅದನ್ನೇ ಹೇಳಿದ್ದು. ಸತ್ಯಂ ಶಿವಂ ಸುಂದರಂ, ಕಲೆಯನ್ನ, ಪ್ರಪಂಚವನ್ನ, ಪ್ರಕೃತಿಯನ್ನ, ಕವಿತೆಯನ್ನ, ಎಲ್ಲವನ್ನು ಕೂಡ ಆಲಿಸಬೇಕು, ಹೃದಯದಿಂದ ಆಲಿಸಬೇಕು, ಮನಸ್ಸಿನಿಂದ, ಭಕ್ತಿಯಿಂದ, ಪ್ರೀತಿಯಿಂದ ಆಲಿಸಬೇಕು. ಜುಲೈ 18 ವಿಶ್ವ ಆಲಿಸುವ ದಿನ, ವರ್ಲ್ಡ್ ಲಿಸ್ನಿಂಗ್ ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡಲಾಗ್ತಾ ಇದೆ. ಧ್ವನಿ ಪರಿಸರ ವಿಜ್ಞಾನ ಏನು ಹೇಳುತ್ತೆ ಅಂದರೆ, ಶಬ್ದಗಳ ಮೂಲಕ ಒಬ್ಬ ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಸಂಬಂಧವನ್ನು ಅಧ್ಯಯನ ಮಾಡುತ್ತೆ. ಅಂದರೆ ಜೀವವಿಲ್ಲದಂತಹ ನೈಸರ್ಗಿಕ ಶಬ್ದಗಳು, ಈಗಾಗಲೇ ಹೇಳಿದ ಹಾಗೆ ಗಾಳಿಯ ಬೀಸುವಿಕೆ, ಮಳೆ ಹನಿ, ನದಿಗಳ ಹರಿವು, ಮತ್ತೆ ಜೀವಿಗಳು ಹೊರಡಿಸುವಂತಹ ಶಬ್ದ, ಹಕ್ಕಿಗಳ ಚಿಲಿಪಿಲಿ, ಕಪ್ಪೆಗಳು, ಪ್ರಾಣಿ ಪಕ್ಷಿಗಳ ಕೂಗು, ಇದರ ಜೊತೆಗೆ ಮನುಷ್ಯ ಸೃಷ್ಟಿ ಮಾಡುವಂತಹ ಕೃತಕ ಶಬ್ದಗಳು, ಅಂದರೆ ಅದು ವಾಹನಗಳಿಂದ ಬರುವಂತಹ ಶಬ್ದ, ಕಾರ್ಖಾನೆಗಳಿಂದ ಬರುವಂಥದ್ದು, ಸಂಗೀತದ ಉಪಕರಣಗಳಿಂದ ಬರುವಂತಹ ಸಂಗೀತದ ಶಬ್ದ, ಹೀಗೆ ಹಲವಾರು ರೀತಿಯ ಧ್ವನಿಯನ್ನು, ಶಬ್ದವನ್ನು ನಾವು ಆಲಿಸುವುದಕ್ಕೆ ಸಾಧ್ಯ ಇದೆ. ಪ್ರಾಣಿ ಪಕ್ಷಿಗಳ ಸದ್ದು ಕಡಿಮೆಯಾಗಿ ಮನುಷ್ಯರ ಗದ್ದಲ ಹೆಚ್ಚಾದರೆ ಆ ಪರಿಸರ ವ್ಯವಸ್ಥೆ ಅಪಾಯದಲ್ಲಿದೆ ಅನ್ನೋದು ಈ ಒಂದು ಪರಿಸರದ ಎಚ್ಚರಿಕೆ. ಈ ದಿನದ ಮಹತ್ವವನ್ನು ಅಂದರೆ ಆಲಿಸುವ ಈ ಕಲೆಯನ್ನು ಅರ್ಥಕೊಳ್ಬೇಕು, ಆಲಿಸುವುದನ್ನು ಕೂಡ ವಿಶೇಷವಾಗಿ ಮಾಡಬೇಕು ಅನ್ನುವುದನ್ನು ಎಚ್ಚರಿಸುವುದಕ್ಕೋಸ್ಕರವೇ ಒಂದು ಧ್ವನಿಯ ನಡಿಗೆ, ಅಂದರೆ ಮುಸ್ಸಂಜೆ ಬೆಳಗಿನ ಹೊತ್ತಿನಲ್ಲಿ ಎಲ್ಲರೂ ಕೂಡ ಒಂದು ನಡಿಗೆಯನ್ನು ಮಾಡ್ತಾರೆ, ವಾಕಿಂಗ್ ಮಾಡ್ತಾರೆ. ಅದರ ಜೊತೆಗೆ ಪ್ರತಿದಿನವೂ ಕೂಡ ಯಾವುದೇ ರೀತಿಯ ಮೊಬೈಲ್ ಬಳಸದೆ ಒಂದು 10 ನಿಮಿಷ, 15 ನಿಮಿಷ, ಎಷ್ಟು ಸಾಧ್ಯನೋ ಅಷ್ಟು ಹೊತ್ತು ಮೊಬೈಲ್ ಇಲ್ಲದೆ, ಕಂಪ್ಯೂಟರ್ ಇಲ್ಲದೆ, ಯಾವುದೇ ರೀತಿಯ ಕೃತಕ ಯಂತ್ರಗಳನ್ನು ಸ್ವಲ್ಪ ಹೊತ್ತು ಬಳಸುವಂಥ ಒಂದು ಪ್ರಯತ್ನ ಮಾಡೋದು. ಕುಟುಂಬದವರು, ಸ್ನೇಹಿತರು ಒಟ್ಟಿಗೆ ಸೇರಿ ಒಂದು 5 ನಿಮಿಷ 10 ನಿಮಿಷ ಮೌನವಾಗಿದ್ದುಕೊಂಡು ಸುತ್ತಮುತ್ತಲ ಶಬ್ದಗಳನ್ನು ಆಲಿಸುವಂಥದ್ದು. ಅಂದರೆ ಈ ಒಂದು ಆಧುನಿಕ ಜಗತ್ತಿನಲ್ಲಿ ಪ್ರತಿ ಕ್ಷಣವೂ ಕೂಡ ನಾವು ಬೇರೆ ಬೇರೆ ರೀತಿಯ ಸದ್ದು ಗದ್ದಲಗಳ ಜೊತೆಗೆ ಇರುವಂತಹ ಸಂದರ್ಭದಲ್ಲಿ ನಾವು ಮಾತಾಡಲಿಕ್ಕೆ ಎಷ್ಟು ಮಹತ್ವವನ್ನು ಕೊಡ್ತೇವೋ, ಹಾಗೆ ಬೇರೆ ಬೇರೆ ರೀತಿಯ ಕೇಳುವಿಕೆಯನ್ನು ಕೇಳಿಸ್ಕೊಳ್ಳೋದ್ರ ಜೊತೆಗೆ ಮೌನವಾಗಿ ಆಲಿಸುತ್ತಾ ಬದುಕನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು ಅನ್ನುವುದನ್ನು ತಿಳಿಸಿ ಹೇಳೋದಕ್ಕಾಗಿಯೇ ಈ ದಿನ ವರ್ಲ್ಡ್ ಲಿಸ್ನಿಂಗ್ ಡೇ, ವಿಶ್ವ ಆಲಿಸುವ ದಿನ ಅಂತ ಆಚರಿಸೋದು.

ಅಪರಂಜಿ ಮಕ್ಕಳು ಚಿತ್ರದ ಹಾಡನ್ನ ನೀವು ಕೇಳಿದ್ರಿ. ಹೇಳುವೆ ಕಿವಿ ಮಾತೊಂದ, ಇದು ವಿಷ್ಣು ಅವರ ಧ್ವನಿಯಲ್ಲಿ ಕೇಳಿಬಂತು. ನೃಪತುಂಗ ಅವರ ಸಾಹಿತ್ಯ ಇತ್ತು, ರಾಜಹಂಸ ಅವರ ಸಂಗೀತ ಸಂಯೋಜನೆ ಇದ್ದಂತ ಗೀತೆಯಾಗಿತ್ತು ಇದು. ಇದರ ಜೊತೆಗೆ ನೀವು ಕೇಳಿದ್ರಿ ಸೌಂದರ್ಯ ಚಿತ್ರದ ಹಾಡು, ಕುನಾಲ್ ಗಂಜವಾಲ ಅನುರಾಧ ಭಟ್ ಅವರ ಧ್ವನಿಯಲ್ಲಿತ್ತು. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದಾಗಿತ್ತು. ಅದರ ಜೊತೆಗೆ ಈಗ ತಾನೇ ಒಂದು ಹಾಡು ಕೇಳಿದ್ರಿ, ಸೈಬರ್ ಯುಗದೋಳ್ ನವ ಯುವ ಮಧುರ ಪ್ರೇಮ ಕಾವ್ಯಂ ಅನ್ನುವ ಹಾಡು. ಈ ಹಾಡು ಜೋಯೆಲ್ ಡುಬ್ಬಾ ಮತ್ತು ರಿತಿಶಾ ಪದ್ಮನಾಭ ಅವರ ಧ್ವನಿಯಲ್ಲಿತ್ತು. ಚಂದ್ರಶೇಖರ ಆಲೂರು ಮತ್ತು ಶಿವ ಶಶಿ ಇವರಿಬ್ಬರು ಸಾಹಿತ್ಯವನ್ನು ನೀಡಿದ್ರು. ವಾಸು ದೀಕ್ಷಿತ್ ಮತ್ತು ಅಭಿಲಾಷಾ ಲಕ್ರ ಇವರ ಸಂಗೀತ ಸಂಯೋಜನೆ ಹಾಡಿಗಿತ್ತು. 102.9 ಎಫ್ಎಂ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ 9 ಗಂಟೆಯಿಂದ ಇಲ್ಲಿಯವರೆಗೂ ಕೂಡ ವಿಶ್ವ ಆಲಿಸುವ ದಿನ, ವರ್ಲ್ಡ್ ಲಿಸ್ನಿಂಗ್ ಡೇ ಅಂದರೆ ಏನು, ಯಾಕೆ ಈ ದಿನವನ್ನು ಆಚರಿಸ್ತಾರೆ ಅನ್ನೋದ್ರ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಕಾರ್ಯಕ್ರಮವನ್ನು ಕೇಳ್ತಾ ನೀವೆಲ್ಲರೂ ನಿಮ್ಮ ಪ್ರೀತಿಯ ಸಂದೇಶಗಳನ್ನು ಕಳಿಸಿದ್ದೀರಿ, ಸಂದೇಶಕ್ಕಾಗಿ ಧನ್ಯವಾದಗಳು. ಕೇಳಿ, ಮಾನಸ ಸರೋವರ ಚಿತ್ರಕ್ಕಾಗಿ ವಿಜಯ ಭಾಸ್ಕರ್ ಅವರು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ಕವಿತೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ. ಧ್ವನಿಯಾಗಿದ್ದಾರೆ ವಾಣಿ ಜಯರಾಮ್.

ಕಾರ್ಯಕ್ರಮ ಅದ್ಭುತವಾಗಿದೆ ಅಂತ ಅನುಷಾ ಅವರ ಸಂದೇಶ ಹೇಳ್ತಾ ಇದೆ. ಜುಲೈ 18ನೇ ತಾರೀಕಿನ ವಿಶೇಷತೆಗಳ ಬಗ್ಗೆ ಮಾಹಿತಿ ಚೆನ್ನಾಗಿದೆ ಅಂತ ಶ್ರೀನಿವಾಸ ರಾಜು ಚಿಕ್ಕಬಳ್ಳಾಪುರದಿಂದ ಹೇಳಿದ್ರೆ, ಸೌಂದರ್ಯ ಅವರು ಕಲ್ಪನಾ ನೆಲ್ಸನ್ ಮಂಡೇಲಾ ಅವರ ಜನ್ಮದಿನದ ಮಾಹಿತಿ ತುಂಬಾ ಚೆನ್ನಾಗಿತ್ತು. ಎಲ್ಲ ಮಾಹಿತಿಯನ್ನ ಹೊತ್ತು ತಂದು ನಮಗೆ ಉಣಬಡಿಸಿದ್ದಕ್ಕಾಗಿ ಧನ್ಯವಾದಗಳು. ವಿವಿಧ ಭಾರತಿಗೆ ಎಷ್ಟೋ ಮಾಹಿತಿ ನಮಗೆ ಗೊತ್ತೇ ಇರೋದಿಲ್ಲ, ವಿವಿಧ ಭಾರತಿಯಿಂದ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಮಮತಾ ಮೇಘ ಧ್ರುವ ಬಡ್ನಿ ಕೇಶವಾಪುರದಿಂದ ಸಂದೇಶ ಕಳಿಸ್ಕೊಡ್ತಾರೆ. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ SPB ಅವರ ಧ್ವನಿಯಲ್ಲಿ ಕೇಳಿ ತುಂಬಾನೇ ಖುಷಿಯಾಯಿತು ಅಂತ ಕಡೂರು ಮಲ್ಲೇಶ್ವರ ಕೃತಿಕಾ ಕವನ ಅವರು ಹೇಳ್ತಾರೆ. ಸುರೇಶ್ ಬಾಬು KB ಕದಲೂರು ಮದ್ದೂರು ತಾಲೂಕಿನಿಂದ, ನಮಸ್ತೆ, ಗುಡ್ ಮಾರ್ನಿಂಗ್, ಕಾರ್ಯಕ್ರಮ ಚೆನ್ನಾಗಿದೆ, ವಿವಿಧ ಭಾರತಿ ಜೊತೆಯಾಗಿದ್ದೇವೆ ಅಂತ ಹೇಳಿದ್ರೆ, ಗುಡ್ ಮಾರ್ನಿಂಗ್, ಕಾರ್ಯಕ್ರಮ ತುಂಬಾನೇ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಸಂಧ್ಯಾ ಮೋಹನ್ RM ನಗರ ಇವರು ಹೇಳ್ತಾ ಇದ್ದಾರೆ, ಏನಂತ ಹೇಳಿದ್ರೆ ಮಿನುಗುತ್ತಾರೆ ಕಲ್ಪನಾ ಅವರ ಬರ್ಡೇ ಅಂತ ಹೇಳಿದ್ರೆ. ಮತ್ತೊಬ್ರು ಹೇಳ್ತಾ ಇದ್ದಾರೆ, ಯಾರಪ್ಪ ಇವರು, ಏನು ಹಾಕಿಲ್ವಲ್ಲ, ಅಶೋಕ್ ಕುಮಾರ್ ಮಂಜುಳ ಪ್ರಜ್ವಲ್ ಲೋಹಿತ್ ಮುಳಬಾಗ್ಲು ಮುತ್ಯಾಲ್ಪೇಟೆಯಿಂದ, ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳ್ತಾರೆ. ಮತ್ತಾರಪ್ಪ

ನಿರ್ಮಲಾ ಅವರು ಗೊರಗುಂಟೆ ಪಾಳ್ಯದಿಂದ ಸಂದೇಶ ಕಳಿಸಿ ಕಾರ್ಯಕ್ರಮ ತುಂಬಾ ಇಷ್ಟ ಆಯಿತು ಅಂತ ಹೇಳಿದ್ರೆ, ನಳಿನಾ ಲಂಕೇಶ್ ವಿಜಯನಗರ ಬೆಂಗಳೂರಿನಿಂದ ಹೇಳ್ತಾ ಇದ್ರೆ ನಾವು ಕೂಡ ಕಾರ್ಯಕ್ರಮವನ್ನು ಕೇಳಿ ಖುಷಿ ಪಟ್ವಿ ಅಂತ, ದಾವಣಗೆರೆಯಿಂದ ವೀಣಾ ಅವರು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾರೆ. ನಮಸ್ಕಾರ ಅಂತ ಧಾರವಾಡ ತಾಲೂಕು ಹೆಬ್ಬಳ್ಳಿ ಗ್ರಾಮದ ಶಿವಾನಂದ ಪರತಪ್ಪ ಹೂಗಾರ್, ಶಿಕ್ಷಕರು ಬೆಳಗಿನಿಂದನೂ ಕೂಡ ಕಾರ್ಯಕ್ರಮ ಕೇಳ್ತಾ ಇದೀವಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ, ಮಂಡಿಕಲ್ ಕೃಪಾ ನಮಸ್ಕಾರ, ಮುಂಜಾನೆಯ ಶುಭೋದಯ ಸುಪ್ರಭಾತ, ವಿವಿಧ ಭಾರತಿ ಅಂದರೆ ತುಂಬಾ ಇಷ್ಟ ಅಂತ ಹೇಳ್ತಾರೆ, ಗುಡ್ ಮಾರ್ನಿಂಗ್ ಅಂತ ಹೇಳಿ ಶಿವಕುಮಾರ್ ಅವರು ಮಂಡ್ಯದಿಂದ ಸಂದೇಶ ಕಳಿಸಿದ್ದಾರೆ. ಅವ್ರ ಜೊತೆಗೆ ಮುರಾರಿ ಕುಲಕರ್ಣಿ ರಾಯಚೂರಿನಿಂದ ಶುಭೋದಯ, ತುಂಬ ಮುದ ನೀಡುವಂಥ ಹಾಡುಗಳು, ಮಾತು, ಮಾಹಿತಿ ಎಲ್ಲವೂ ಇಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ, ಅಸ್ಸಾಂ ಸ್ಟೇಟ್ನಿಂದ ಹಿತೇಂದ್ರ ದಾಸ್ ಅವರು ಕಾರ್ಯಕ್ರಮ ನಾನು ಕೂಡ ಕೇಳ್ತಾ ಇದ್ದೀನಿ ಚೆನ್ನಾಗಿದೆ ಅಂತ ಹೇಳ್ತಾರೆ. ಹುಬ್ಬಳ್ಳಿ ಕೇಶವಪುರದಿಂದ ನಿವೇದಿತಾ ಗುರುರಾಜ, ನವಲ್ಗುಂದ ಇವರ ಸಂದೇಶ ಕೂಡ ಬಂದಿದೆ. ಗುಳೇದಗುಡ್ಡದಿಂದ ವಿರೂಪಾಕ್ಷ ಅವರು ಶುಭ ಮುಂಜಾನೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹೀಗೆ ಸಾಕಷ್ಟು ಜನರ ಸಂದೇಶಗಳು ಬಂದಿದೆ. ಭವ್ಯ ಅವರು ಹೆಸರುಘಟ್ಟದಿಂದ ಸಂದೇಶ ಕಳಿಸ್ಕೊಟ್ರೆ, ಸುಮಿತ್ರಾ ಮೂರ್ತಿ ಮಲ್ಲೇಶ್ವರಂಯಿಂದ, ಎಂಥ ಒಳ್ಳೆಯ ದಿನ, ವಿಶ್ವ ಆಲಿಸುವ ದಿನ, ಕೇಳಿನೇ ಆನಂದ ಆಯಿತು. ಇವತ್ತಿನ ದಿನಗಳಲ್ಲಿ ಎದುರಿಗೆ ಇರುವವರ ಮಾತನ್ನು ಆಲಿಸುವ ವ್ಯವಧಾನವಿಲ್ಲದ ಧಾವಂತದಲ್ಲಿ ಗಿಡ, ಪಕ್ಷಿ, ಕವಿತೆ, ಚಿತ್ರ, ಹೃದಯ ಇದೆಲ್ಲವನ್ನು ಕೂಡ ಆಲಿಸುವ ಪರಿಕಲ್ಪನೆಯೇ ಸುಂದರ, ನಿಜಕ್ಕೂ ಧನ್ಯವಾದಗಳು ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೆ ವಿವಿಧ ಭಾರತಿ. ಸಮಯ ಆಗಿದೆ 10 ಗಂಟೆ. ಇನ್ನೀಗ ಕೇಳೋಣ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ನಡೆಯಲಿರುವ ನಿವೃತ್ತಿ ವೇತನ ವ್ಯಾಜ್ಯಗಳ ಎರಡನೇ ರಾಷ್ಟೀಯ ಕಾರ್ಯಾಗಾರದ ಅಧಿವೇಶನವನ್ನು ಉದ್ದೇಶಿಸಿ ಕೇಂದ್ರ ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆ ಮತ್ತು ನಿವೃತ್ತಿ ವೇತನ ಸಚಿವಾಲಯದ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಭಾಷಣ ಮಾಡಲಿದ್ದಾರೆ. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಮತ್ತು ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಇಂದು ಪುಣೆಯಲ್ಲಿ ಮೂರು ಪ್ರಮುಖ ರಾಷ್ಟೀಯ ಹೆದ್ದಾರಿ ಯೋಜನೆಗಳಿಗೆ ಜಂಟಿಯಾಗಿ ಭೂಮಿ ಪೂಜೆ ನೆರವೇರಿಸಲಿದ್ದಾರೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಚುನಾವಣೆಗೂ ಮುನ್ನ ನಡೆಯುತ್ತಿರುವ ಸರಣಿ ಹಿಂಸಾಚಾರದ ಕುರಿತು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಹೈಕಮಿಷನರ್ ಓಲ್ಕರ್ ಟರ್ಕ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾಕಾರರು ಮತ್ತು ಭದ್ರತಾ ಸಿಬ್ಬಂದಿಯ ಸಾವುಗಳ ಕುರಿತು ನಿಷ್ಪಕ್ಷಪಾತ ತನಿಖೆ ನಡೆಸುವಂತೆ ಅವರು ಪಾಕಿಸ್ತಾನಕ್ಕೆ ಆಗ್ರಹಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಸಂಬಂಧ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಚರ್ಚೆ ನಡೆಸಲಿದ್ದಾರೆ. ಬೆಂಗಳೂರು ನಗರದ ಕೆಆರ್ ಮಾರುಕಟ್ಟೆ ಪ್ರದೇಶದ ಪಾದಚಾರಿ ಮಾರ್ಗಗಳಲ್ಲಿ ಅಕ್ರಮವಾಗಿ ನಿರ್ಮಿಸಿರುವ ಮಳಿಗೆಗಳ ಜಾಗದ ಸ್ವಾಧೀನವನ್ನು ಸ್ವಯಂ ಪ್ರೇರಿತವಾಗಿ ಜಿಬಿಗೆ ಬಿಟ್ಟುಕೊಡಲು ಮಳಿಗೆಗಳಿಗೆ ಮಾಲೀಕರಿಗೆ ಹೈಕೋರ್ಟ್ 2 ವಾರಗಳ ಕಾಲದ ಮಿತಿಯನ್ನು ವಿಧಿಸಿದೆ. ಜನವಿಶ್ವಾಸ ಕಾಯ್ದೆಯ ನಿಬಂಧನೆಗಳ ತಿದ್ದುಪಡಿ ಅನ್ವಯ ನಮ್ಮ ಮೆಟ್ರೋ ದಂಡ ಪ್ರಮಾಣದಲ್ಲಿ ಏರಿಕೆಯನ್ನು ಮಾಡಲಾಗಿದೆ ಎಂದು ಬಿಎಂಆರ್ಸಿಎಲ್ ತಿಳಿಸಿದೆ. ದೇಶದ ಎಲ್ಲಾ ಮೆಟ್ರೋಗಳಿಗೆ ಜೂನ್ 19ರಂದು ಈ ಕುರಿತು ಸೂಚನೆ ನೀಡಲಾಗಿತ್ತು. ಇದರ ಬೆನ್ನಲ್ಲೇ ವಿವಿಧ ಉಲ್ಲಂಘನೆಗಳಿಗೆ 250, 500 ರೂಪಾಯಿ, 1,000 ರೂಪಾಯಿ ಇದ್ದ ದಂಡ ಪ್ರಮಾಣ ಈಗ ಕನಿಷ್ಠ 2,000ರಿಂದ ಹಾಗೆ 25,000 ರೂಪಾಯಿವರೆಗೆ ದಂಡ ವಿಧಿಸಲು ಅವಕಾಶವಿದೆ. ಅಮೆರಿಕ ಇರಾನ್ ನಡುವಿನ ಶಾಂತಿ ಒಪ್ಪಂದ ಮುರಿದು ಬಿದ್ದ ಬೆನ್ನಲ್ಲೇ ಅಮೆರಿಕ ಪಡೆಗಳು ಇರಾನ್ ಮೇಲಿನ ದಾಳಿಯನ್ನು ತೀವ್ರಗೊಳಿಸಿದ್ದು ಸತತ 7ನೇ ರಾತ್ರಿಯೂ ಹೊಸ ಸುತ್ತಿನ ವೈಮಾನಿಕ ದಾಳಿಗಳು ಮುಂದುವರೆದಿವೆ. ಭಾರತೀಯ ಕ್ರಿಕೆಟ್ ತಂಡದ ಹಿರಿಯ ಆಟಗಾರ ರೋಹಿತ್ ಶರ್ಮಾ ಅವರ ಅಂತಾರಾಷ್ಟೀಯ ಕ್ರಿಕೆಟ್ ಭವಿಷ್ಯದ ಕುರಿತು ಮಾಧ್ಯಮದಲ್ಲಿ ಹರಿದಾಡುತ್ತಿರುವ ವದಂತಿಗಳನ್ನು ಭಾರತೀಯ ಕ್ರಿಕೆಟ್ ಮಂಡಳಿ ಬಿಸಿಸಿಐ ತಳ್ಳಿಹಾಕಿದೆ. ಈ ಪಂದ್ಯ ರೋಹಿತ್ ಶರ್ಮಾ ಅವರ ಅಂತಾರಾಷ್ಟೀಯ ಕ್ರಿಕೆಟ್ನ ಕೊನೆಯ ಪಂದ್ಯ ಆಗಿರಲಿದೆ ಎಂಬ ಊಹಾಪೋಹಗಳನ್ನು ಬಿಸಿಸಿಐ ಕಾರ್ಯದರ್ಶಿ ದೇವಜಿತ್ ಸೈಕಿಯಾ ನಿರಾಕರಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳನ್ನು 11 ಗಂಟೆಗೆ ಕೇಳಲಿದ್ದೀರಿ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಗುಡ್ ಮಾರ್ನಿಂಗ್ ಸೂಪರ್ ಸ್ಯಾಟರ್ಡೇ. ಈಗ ಸಮಯ 10:04:40 ಮಧುರವಾದ ಹಾಡು, ಮಾಹಿತಿ, ಮನರಂಜನೆಯಿಂದ ವಿವಿಧ ಭಾರತಿ ಸದಾ ನಿಮ್ಮ ಸಂಗಾತಿ. ಇದು 102.9 FM ಕೇಳ್ತಾ ಇದ್ದೀರಿ. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಪ್ರಸಾರದಲ್ಲಿ ಸೊಗಸಾದ ಹಾಡುಗಳು ಸಾಲು ಸಾಲಾಗಿ ಕೂತಿವೆ. ಕೇಳಿಸ್ಕೊಳ್ಳೋದಕ್ಕೆ ನೀವು ಕೂಡ ಸಿದ್ಧ, ಪ್ರಸಾರ ಮಾಡಲಿಕ್ಕೆ ನಾವು ಸಿದ್ಧ. ಕೇಳಿಸ್ಕೊಳ್ಳಿ ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್. ಮೊದಲ ಹಾಡು ನನ್ನ ದೇವರು ಚಿತ್ರದ ಗೀತೆ, ಜೀವದೇಶಂಕರ್ ಅವರು ಬರೆದಿರೋದು, ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ, ಧ್ವನಿ ನೀಡಿದ್ದಾರೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಇದು ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಪ್ರಸಾರ 102.9 FM ವಿವಿಧ ಭಾರತಿ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿರೋದು ಬಾನುಲಿ ಬಂಧು, ನಾನು ಚಂದು.

0: ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಕಾರ್ಯಕ್ರಮ ಆರಂಭ ಆಗಿದೆ. ಹಾಡುಗಳನ್ನು ಕೇಳ್ತಾ ಇದ್ರ, ದುಂಡು ಮಲ್ಲಿಗೆ ನೀನಾದ್ಯ ಈ ಹಾಡಿನ ನಂತರ ಕೇಳಿದ್ರಿ ಬಂಗಾರದ ಬಳೆ ತೊಟ್ಟು ಅಂತ. ಜೋಡಿ ಜೀವ ಚಿತ್ರದ ಗೀತೆ, ವಿಜಯ ಭಾಸ್ಕರ್ ಅವರ ಸಂಗೀತ, ಗೀತ ಪ್ರಿಯ ಅವರ ಸಾಹಿತ್ಯಕ್ಕೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದರು.
1: ಪಂಚೇಂದ್ರಿಯಗಳಲ್ಲಿ ಎರಡನೆಯ ಪ್ರಮುಖ ಅಂಗ ಕಿವಿ. ಕಿವಿಯ ರಕ್ಷಣೆ ಬಗ್ಗೆ ಎರಡು ಮಾತು.
2: ಇಯರ್ಬಡ್ ಮತ್ತು ಇತರ ಚೂಪಾದ ವಸ್ತುಗಳಿಂದ ಕಿವಿಗಳನ್ನು ಸ್ವಚ್ಛಗೊಳಿಸದಿರಿ. ಕಿವಿಗೆ ನೀರು ಸೇರದಂತೆ ಎಚ್ಚರವಹಿಸಿರಿ. ಅಸುರಕ್ಷಿತ ಇಯರ್ಫೋನ್ಗಳ ಅತಿಯಾದ ಬಳಕೆ ಶ್ರವಣ ಸಮಸ್ಯೆಗೆ ಆಹ್ವಾನವಿತ್ತಂತೆ. ಮೊಬೈಲ್ನಲ್ಲಿ ಸಿನಿಮಾ ವಿಡಿಯೋ ಗೇಮ್ ವೀಕ್ಷಿಸಿ ಶ್ರವಣ ಶಕ್ತಿಯನ್ನು ಬಲಿಗೊಡದಿರಿ.
1: ನಿಶ್ಶಬ್ದವೇ ಕಿವಿಯ ರಕ್ಷಣೆಗೆ ದಿವ್ಯೌಷಧ.
0: ವಿವಿಧ ಭಾರತೀಯ ಕಾರ್ಯಕ್ರಮಗಳಿಗೆ ನಾನು ಕೂಡ ಜೊತೆಯಾಗಿದ್ದೇನೆ ಅಂತ ಹೇಳ್ತಾ ಇದ್ರೆ ವೀಣಾ ದಾವಣಗೆರೆಯಿಂದ, ಚಂದ್ರಮುಖಿ ಐಟಿಐ ಲೇಔಟ್ ಮಲ್ಲತಹಳ್ಳಿಯಿಂದ ಗುಡ್ ಮಾರ್ನಿಂಗ್ ವಿವಿಧ ಭಾರತಿ ಅಂತ ಹೇಳಿದ್ರೆ, ನಮಸ್ಕಾರ ಶ್ರೀಕಂಠ ಶರ್ಮಾ ಮತ್ತು ಸೀಮಾ ಸರಸ್ವತಿಪುರಮಿಂದ, ಕಾರ್ಯಕ್ರಮ ತುಂಬ ಆಕರ್ಷಕವಾಗಿದೆ ಅಂತ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಮತ್ತೊಬ್ಬರು ಭಾಸ್ಕರ್ ಅವರು ಯಶವಂತಪುರದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಲಸೂರಿನ ರಾಜೇಶ್ ಅವರು ವಿವಿಧ ಭಾರತಿಯಲ್ಲಿ ಮಾತ್ರ ಎಲ್ಲ ರೀತಿಯ ಹಾಡು ಕಾರ್ಯಕ್ರಮಗಳನ್ನು ಕೇಳೋದಕ್ಕೆ ಸಾಧ್ಯ ಅನ್ನುವ ಸಂದೇಶ ಕಳಿಸಿದ್ದಾರೆ. ಕೇಳೋಣ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಮುಂದಿನ ಎರಡು ಹಾಡುಗಳು. ಕಾರ್ಮಿಕ ಕಳ್ಳನಲ್ಲ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಪಿ ಶೈಲಜ ಅವರ ಧ್ವನಿಗಳು, ಜಿ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇದೆ. ಇನ್ನೊಂದು ಹಾಡು ಸಂಯುಕ್ತ ಚಿತ್ರದಿಂದ ಆರಿಸಿದ್ದು, ಸಂಗೀತಂ ಶ್ರೀನಿವಾಸ ರಾವ್ ಅವರ ಸಂಯೋಜನೆ, ಜಿ ಉದಯಶಂಕರ್ ಅವರ ಸಾಹಿತ್ಯ, ಧ್ವನಿ ಎಸ್ ಜಾನಕಿ ಅವರದ್ದು.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ನಗುವುದು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ. ನಗುವ, ನಗಿಸುವ, ನಗಿಸಿ ನಗುತ ಬಾಳುವ ವರವ ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ಇದು ಡಿವಿಜಿ ಅವರ ನುಡಿ.
3: ಎಂದೆಂದು ನಗುತ್ತಿರು ನೀ ಕಣ್ತುಂಬಿದ ಮಲ್ಲಿಗೆ.
4: ಎಲ್ಲ ಕಷ್ಟ ಕಾರ್ಪಣ್ಯಗಳ ನಡುವೆಯೂ ನಗುವನ್ನು ಉಳಿಸಿಕೊಳ್ಳೋಣ. ನಗು ಅಮೃತ, ನಿರಾಶೆ ಸೋಲಿಗೆ ಸಾಧನ, ಕೋಪ ಅನರ್ಥ ಪರಂಪರೆಗಳಿಗೆ ಕಾರಣ.
3: ನಗುತ್ತಿರು ಎಂದೆಂದು ಮಲ್ಲಿಗೆ ಹೂವಂತೆ ಸೂಸುತ್ತಿರು ಪ್ರೀತಿ.
4: ಕವಿ ಬೇಂದ್ರೆ ಹೀಗೆಂದಿದ್ದಾರೆ: ಹುಸಿ ನಗುತ ಬಂದೇವ, ನಸು ನಗುತ ಬಾಳೋಣ, ತುಸು ನಗುತ ತೆರಳೋಣ, ಬಡನೂರು ವರುಷಾನ ಹರುಷಾದಿ ಕಳೆಯೋಣ, ಯಾಕಾರಿ ಕೆರಳೋಣ. ಅಳು ನಿರಾಶೆ, ನಗು ಬಾಳಿಗೆ ಭರವಸೆ.
5: ಹತ್ತು ಗಂಟೆ 34 ನಿಮಿಷಗಳ ಸಮಯ ಆಗಿದೆ. ಮರೆಯಲಾಗದ ಕಥೆ ಚಿತ್ರದ ಹಾಡು ಬರೆಯುವೆ ನಿನಗಾಗಿ. ಈ ಹಾಡು

ಚಿ ಉದಯಶಂಕರ್ ಅವರು ಬರೆದದ್ದು, ಉಪೇಂದ್ರ ಕುಮಾರ್ ಅವರು ಸಂಗೀತ ನೀಡಿದ್ರು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ರು. ವಿವಿಧ ಭಾರತೀಯ ಹಳೆಯ ಹಾಡುಗಳ ಜೊತೆಯಲ್ಲಿ ನಿಮ್ಮ ಮಧುರವಾದ ಸಂದೇಶಗಳು ಇದ್ರೆ ಕೇಳೋದಕ್ಕೆ ಹಾಲು ಜೇನು ಸವಿದ ಹಾಗೆ ಆಗತ್ತೆ ಅಲ್ವಾ. ಬಾಬು ಅವರು ಮಲ್ಲಪ್ಪನಹಳ್ಳಿಯಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ರೆ, ಮಂಗಳದ ಈ ಸುದಿನ ಮಧುರವಾಗಲಿ ಅಂತ. ಚಂದ್ರಮುಖಿ ಐ ಟಿ ಐ ಲೇಔಟ್ ಮಲ್ಲತ್ತಳ್ಳಿಯಿಂದ ಗುಡ್ ಮಾರ್ನಿಂಗ್ ವಿವಿಧ ಭಾರತಿ ಅಂತ ಹೇಳಿದರೆ, ವಿವಿಧ ಭಾರತಿ 102.9 FM ನನ್ನ ದೇವರು ದುಂಡು ಮಲ್ಲಿಗೆ ಮಾತಾಡಿಯ ಅಂತ ಬಗೆ ಬಗೆಯ ವರ್ಣನೆಗಳಿಂದ ಕೊನೆಗೂ ಮಾತಾಡಿಸ್ಬಿಡ್ತು ಅಂತ ಹೇಳಿದ್ರೆ, ಸುಮಾರು ಸುಂಕದ ಕಟ್ಟೆಯಿಂದ ಹೇಳ್ತಾ ಇದ್ರೆ ಚೆನ್ನಾಗಿದೆ ಕಾರ್ಯಕ್ರಮ ಅಂತ. ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರು, ಓಲ್ಡ್ ಇಸ್ ಗೋಲ್ಡ್ ಸುಮಧುರವಾದ ಹಾಡುಗಳು ಅಂತ ಹೇಳ್ತಾರೆ. ಸುರೇಶ್ ಅಣ್ಣಿಗೆರೆ ಕಡೂರು ತಾಲೂಕು ಚಿಕ್ಕಮಗಳೂರಿನಿಂದ ಹೇಳ್ತಾರೆ, ವಿವಿಧ ಭಾರತಿ ಅಂದರೆ ಒಂದು ಯೂನಿವರ್ಸಿಟಿ ಇದ್ದ ಹಾಗೆ, ಸುಪತ್ ಕಾರ್ಯಕ್ರಮ ಅಂತ ಹೇಳ್ತಾರೆ. ಯಾರೊಬ್ಬರು ಏನಿದು ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯ ಮೈಸೂರು ರೋಡ್, ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ನಿಮಗೂ ಕೂಡ ಸ್ವಾಗತ, ಸುಸ್ವಾಗತ. ನನ್ನ ಜೀವನದ ಉಸಿರು ನನ್ನ ಹೆಂಡತಿ ಅಂತ ಹೇಳ್ತಾರೆ. ಎಸ್ ಜಾನಕಮ್ಮ ಅವರ ಹಾಡುಗಳನ್ನು ಕೇಳಿ ತುಂಬ ಖುಷಿಯಾಗುತ್ತೆ ಅಂತ ಹೇಳಿದ್ರೆ, ಮಂಜುರಾಣಿ ಮೈಸೂರು ಇವರು ಹೇಳ್ತಾರೆ, ಅಮರ ಮಧುರ ಹಳೆ ಹಾಡುಗಳನ್ನು ಕೇಳೋದೇ ಅಮರ ಕ್ಷಣ, 1970 ಹಾಡುಗಳಾದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಎನ್ ಎಚ್ ಸತೀಶ್ ನಗರಕೆರೆ ಅವರು, ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ, ಬೆಳಗಿನಿಂದ ಎಷ್ಟೊಂದು ವಿಷಯಗಳನ್ನು ತಿಳ್ಕೊಂಡ್ವಿ, ಜೊತೆಗೆ ಮಧುರವಾದ ಹಾಡುಗಳು ಕೂಡ. ಸಿ ಎನ್ ಲಕ್ಷ್ಮಣ್ ಅವರು ಕೂಡ ತುಂಬ ಚೆನ್ನಾಗಿದೆ ಹಾಡುಗಳು ಅಂತ ಹೇಳ್ತಾರೆ. ಓಲ್ಡ್ ಇಸ್ ಗೋಲ್ಡ್ ಸೂಪರ್ ಆಗಿದೆ ಅಂತ ಭವ್ಯ ಹೆಸರುಘಟ್ಟದಿಂದ, ಒಳ್ಳೊಳ್ಳೆ ಹಾಡುಗಳು ಸಾಲ ಸಾಲಾಗಿ ನಿಂತಿದೆ ಅಂತ ಹೇಳಿದ್ದು ಕೇಳಿ ಖುಷಿಯಾಯಿತು. ಮೊದಲನೇ ಹಾಡು ಇಷ್ಟ ಆಯಿತು, ಎರಡನೇ ಹಾಡು ಇಷ್ಟ ಆಯಿತು, ಒಟ್ಟಾರೆ ಹಾಡುಗಳನ್ನು ಕೇಳ್ತಾ ಕೇಳ್ತಾ ಕೆಲಸ ಮಾಡ್ತಾ ಇದ್ದೀನಿ ಅಂತ ರಾಮಚಂದ್ರಪ್ಪ ಅವರು ಸಂಡೂರಿನಿಂದ ಮೆಸೇಜ್ ಕಳಿಸಿದ್ದಾರೆ. ಸಪ್ನ ಹೊಯ್ಸಳ ಯಶವಂತಪುರದಿಂದ, ಅಪರೂಪದ ಹಾಡುಗಳು ಮಧುರವಾಗಿದೆ ಅಂತ. ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ ಹೇಳ್ತಾ ಇದ್ದಾರೆ, ಭಿನ್ನವಾದ ಹಾಡು ಲತಾ ಬೆಂಗಳೂರು ಲತಾ ಅವರ ಧ್ವನಿಯಲ್ಲಿ ಅಂತ ಹೇಳಿದ್ರೆ, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಸುಮಧುರವಾಗಿದೆ ಅಂತ. ಗೋಪಾಲ್ ಕಾಂಬ್ಳೇಕರ್ ಶಿವಪುರ ಕೊಪ್ಪಳದಿಂದ ಹೇಳ್ತಾರೆ, ದೇವಿಕಾ ಹನುಮನಟ್ಟಿ ಕೊಪ್ಪಳ ಜಿಲ್ಲೆಯಿಂದ, ಸುಂದರವಾದ ಹಾಡುಗಳು ಅಂತ ಹೇಳಿದ್ರೆ, ರಾಣಿಯವರು ಹೃದಯದಿ ಹಿತವಾಗಿ ಬರೆದ ಸಾಲುಗಳು ಹಿತವಾಗಿದೆ ಅಂತ ಹೇಳ್ತಾರೆ. ಎಕ್ಸಲೆಂಟ್ ಹಾಡುಗಳು, ತುಂಬ ತುಂಬ ಧನ್ಯವಾದ ಅಂತ ಬನಶಂಕರಿಯವರು ಆರತಿಯಿಂದ ಮೆಸೇಜ್ ಮಾಡಿದರೆ. ಅಕ್ಕಮಹಾದೇವಿ ಕೊಡೈಕಲ್ ಗಂಗಾವತಿ, ಅಪರೂಪಕ್ಕೆ ಒಮ್ಮೆ ಪ್ರಸಾರ ಆಗುವಂಥ ಮಧುರಾತಿ ಮಧುರ ಹಾಡುಗಳು ಮನಸ್ಸಿಗೆ ತುಂಬಾ ಸಂತೋಷ ಕೊಡ್ತಾ ಇದ್ವಿ ಅಂತ ಹೇಳ್ತಾರೆ. ಪೂರ್ಣಿಮಾ ರಾಘವೇಂದ್ರ ಕುಂದಾಪುರದಿಂದ, ಚಂದದ ಹಾಡುಗಳು ಅಂತ ಹೇಳ್ತಾರೆ. ವಾಣಿಶ್ರೀ ಧಾರವಾಡದಿಂದ, ಬೆಳಗಿನಿಂದ ಬಿಡುವಿಲ್ಲದೆ ಪ್ರಸಾರವಾದಂಥ ಎಲ್ಲ ಹಾಡುಗಳನ್ನು ಕೂಡ ಕೇಳ್ತಾ ಇದ್ದೇವೆ. ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಬಹಳ ದಿನಗಳ ನಂತರ ಹಾಡುಗಳನ್ನು ಕೇಳ್ತಾ ಇದ್ದೇವೆ. ದುಂಡು ಮಲ್ಲಿಗೆ ಮಾತಾಡಿಯ ಬರೆಯುವೆ ನಿನಗಾಗಿ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಮತ್ತೆ ಭಾಸ್ಕರ್ ಅವರು ಯಶವಂತಪುರದಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಬರೆಯುವೆ ನಿನಗಾಗಿ 82ರ ಕಾಲೇಜು ದಿನಗಳನ್ನು ನನಗೆ ನೆನಪು ಮಾಡ್ತು, ತುಂಬಾ ಖುಷಿಯಾಯಿತು ಅಂತ ಹೇಳಿದ್ರೆ. ಸೋಮಶೇಖರ್ ಅವರು ಹಂಪಸಾಗರದಿಂದ ಸಂದೇಶ ಕಳಿಸಿದ್ದಾರೆ, ಹಳೆಯ ಹಾಡುಗಳು ಅಂದರೆ ನಮಗೆ ತುಂಬಾ ಇಷ್ಟ ಅಂತ ಹೇಳಿದ್ರಿ. ಇನ್ನೂ ಕೂಡ ಒಂದಷ್ಟು ಹಳೆಯ ಹಾಡುಗಳು ಪ್ರಸಾರ ಆಗುತ್ತೆ. ರಾಗತಾಳ ಚಿತ್ರದ ಹಾಡು ಈಗ ಕೇಳುತ್ತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಬೆಂಗಳೂರು ಲತಾ ಅವರ ಧ್ವನಿಯಲ್ಲಿದೆ, ನಂದಗೋಪಾಲ ರೆಡ್ಡಿ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ.

0: ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಕಾರ್ಯಕ್ರಮದಲ್ಲಿ ಪ್ರಜಾಪ್ರಭುತ್ವ ಚಿತ್ರದ ಹಾಡನ್ನು ನೀವು ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಬಿ ಆರ್ ಛಾಯ್ ಅವರ ಇವುಗಳ ಹಾಡುಗಾರಿಕೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಶಂಕರ್ ಗಣೇಶ್ ಸಂಗೀತ ಸಂಯೋಜನೆ ಮಾಡಿದರು.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
0: ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಕಾರ್ಯಕ್ರಮ ಮುಂದುವರಿಯುತ್ತೆ, ಜೊತೆಗೆ ನಿಮ್ಮ ಸಂದೇಶಗಳು ಕೂಡ ಬಂದಿದೆ. ಸಾಕಷ್ಟು ಜನ ಹಳೆಯ ಹಾಡುಗಳ ಕಾರ್ಯಕ್ರಮವನ್ನು ಮೆಚ್ಚುತ್ತಾ ಇದ್ದಾರೆ. ಹಾಡುಗಳ ಜೊತೆಗೆ ನಿಮ್ಮ ಮಾತುಗಳು ಕೂಡ ಕಾರ್ಯಕ್ರಮಕ್ಕೆ ಮೆರುಗನ್ನು ಕೊಡ್ತಾ ಇದೆ. ಸಂಯುಕ್ತ ಸಿನಿಮಾದ ಹಾಡು ತುಂಬಾ ಇಷ್ಟ ಆಯಿತು ಅಂತ ರಾಜಶೇಖರ್ ಹೊಸಪೇಟೆಯಿಂದ ಹೇಳಿದರೆ, ಮೈಸೂರು ವಿದ್ಯಾರಣ್ಯಪುರಂ ಇಲ್ಲಿಂದ ರಾಮ್ ಪ್ರಸಾದ್ ಅವರು, ವಿವಿಧ ಭಾರತಿಯಲ್ಲಿ ಓಲ್ಡ್ ಈಸ್ ಗೋಲ್ಡ್ ನಿಜವಾಗ್ಲೂ ಬಂಗಾರದ ಹಾಡುಗಳನ್ನೇ ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಬೀದರ್ನಿಂದ ಸಾವಿತ್ರಿ ಅವರು ಹೇಳ್ತಾ ಇದ್ರೆ, ಕೈಯಲ್ಲಿ ಒಂದು ಕಪ್ ಚಹಾ, ವಿವಿಧ ಭಾರತೀಯ ಇಂಪಾದ ಸ್ವರ, ಆಹಾ ಎಂಥ ಮಧುರವಾದ ಅನುಭವ ಅಂತ ಹೇಳ್ತಾರೆ. ನಿರ್ಮಲ್ ಅವರು ಗೊರಗುಂಟೆ ಪಾಳ್ಯದಿಂದ, ಎಲ್ಲ ಹಾಡುಗಳು ನನಗೆ ತುಂಬ ಇಷ್ಟ ಅಂತ ಹೇಳಿದ್ರೆ, ವರಲಕ್ಷ್ಮಿಯವರು ಪೀಣ್ಯದಿಂದ, ಬಂಗಾರದಂತಹ ಹಳೆಯ ಹಾಡುಗಳನ್ನು ಕೇಳ್ತಾ ಖುಷಿ ಆಗ್ತಾ ಇದೆ. ಸೂಪರ್ ಹಾಡುಗಳು. ಎಷ್ಟೋ ಸಲ ಇಂಥ ಸಾಹಿತ್ಯ ಬರೆದ ಸಾಹಿತಿಗಳು ಮತ್ತು ಆ ಸಿನಿಮಾ ಕನ್ನಡ ಚಲನಚಿತ್ರರಂಗ ಪ್ರೇಕ್ಷಕರ ಭಾಗ್ಯಕ್ಕೆ ಪ್ರೀತಿಯ ವಂದನೆಗಳು ಅಂದ್ಕೊಳ್ತಾ ಇರ್ತವೆ. ವಿವಿಧ ಭಾರತಿಗೆ ಧನ್ಯವಾದಗಳು ಅಂತ ಹೇಳ್ತಾರೆ. ಸುರೇಶ್ ಭಟ್ ಅವರು ಗೌರಿಬಿದನೂರಿನಿಂದ, ಒಟ್ಟಾರೆ ಸೂಪರ್ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳಿದ್ರೆ. ಚಂದ್ರಮತಿಯವರು, ಓ ಚಲುವೆ ನಾಟ್ಯದ ಸಿರಿನ ವಿಲೆ, ಈ ಹಾಡನ್ನು ಪ್ರಸಾರ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳಿದ್ರೆ. ಕವಿತಾ ಶ್ರೀನಿವಾಸ್ ಅವರು ಹೇಳ್ತಾ ಇದ್ರೆ, ಒಳ್ಳೆಯ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಖುಷಿಯಾಗುತ್ತೆ ಅಂತ ಹೇಳ್ತಾರೆ. ಬಸವರಾಜ್ ಕೊಳಕಿ ಗೋಕಾಕ್ ಇವರು ಕೂಡ, ಕಾರ್ಯಕ್ರಮ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪ್ರಜಾಪ್ರಭುತ್ವದ ಹಾಡನ್ನು ಪ್ರಸಾರ ಮಾಡಿದ್ದು ತುಂಬಾ ಖುಷಿಯಾಯಿತು ಅಂತ ಒಂದು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಗಿರಿಜಮ್ಮ ಅವರು, ಎನ್ ಎಸ್ ಬಡಾವಣೆ ಹೊಸದುರ್ಗದಿಂದ, ನಮಸ್ತೆ, ಮಧುರವಾದ ಹಾಡುಗಳಿಗಾಗಿ ನಿಮಗೆ ಧನ್ಯವಾದ ಅಂತಾರೆ. ಮತ್ತು ಯಾರಪ್ಪ ಇದು, ಕನಕಪುರ ರಸ್ತೆಯಿಂದ

ಪಾರ್ಥ ಸಾರಥಿಯವರು ಸಂದೇಶ ಕಳಿಸಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಹೆಬ್ಬಾಳದ ರಮೇಶ್ ಅವರು ಇಂಥ ಹಾಡುಗಳನ್ನು ಆಯ್ಕೆ ಮಾಡ್ಕೊಂಡು ಪ್ರಸಾರ ಮಾಡ್ತಾ ಇರೋದಕ್ಕಾಗಿ ಧನ್ಯವಾದ ಅಂತ ಹೇಳಿದ್ರೆ, ಸುನೀತಾ ಸೋಮಯಾಜಿ ಮೈಸೂರು ಶಕ್ತಿನಗರದಿಂದ ಒಂದೊಂದು ಹಾಡು ಎಷ್ಟು ಚೆನ್ನಾಗಿದೆ ಅಂದರೆ ಒಂದು ರಾಶಿ ಪಾತ್ರೆ ಇತ್ತು. ಹಾಡುಗಳನ್ನು ಕೇಳ್ತಾ ಕೇಳ್ತಾ ಹೇಗೆ ಪಾತ್ರೆ ತೊಳೆದು ಮುಗಿಸ್ದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಸೂಪರೋ ಸೂಪರೋ ನಿಮ್ಮ ಅನುಭವ. ಓಲ್ಡ್ ಈಸ್ ಗೋಲ್ಡ್ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಹೃದಯ ಪಲ್ಲವಿ ಈ ಹಾಡು ಕೂಡ ತುಂಬ ಚೆನ್ನಾಗಿದೆ ಅಂತ ಸುಧೀರ್ ಕೆ, ಸುಜನ್ ಕೆ, ಚೊಕ್ಸಂದ್ರ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ರೆ. ಹೀಗೆ ನಿಮ್ಮ ಸಂದೇಶಗಳ ಜೊತೆಗೆ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಹಾಡುಗಳು ಕೂಡ ಕೇಳಿ ಬರ್ತಾ ಇದೆ. 107.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿರೋದು ಬಾನುಲಿ ಬಂಧು ನಾನು ಚಂದು. ಇನ್ನು ಕೇಳಿ ಪರಾಜಿತ ಚಿತ್ರದ ಹಾಡು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿಯವರ ಧ್ವನಿ, ದೊಡ್ಡರಂಗೇಗೌಡರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ. ಇದು ಪರಾಜಿತ ಚಿತ್ರದ ಏತಕ್ಕೆ ನನ್ನನೆ ಪ್ರೀತಿಯ ಮಾಡಿದೆ ರೂಪ ಮೆಚ್ಚಿತೆ ಅಂತ ಕೇಳ್ಕೊತಾ ಇದ್ದಾರೆ ಇಬ್ರು. ಕೇಳಿಸ್ಕೊಳ್ಳೋಣ ಬನ್ನಿ.

ರಮೇಶ್ ರಂಗ ವಿದ್ಯಾರ್ಥಿ ಅಭಿಷೇಕ್ ದೀಪಕ್ ರಾಯಚೂರು ಇವರೆಲ್ಲರೂ ಕೂಡ ಹಳೆಯ ಹಾಡುಗಳಿಗಾಗಿ ಧನ್ಯವಾದಗಳು ಅಂತ ಹೇಳ್ತಾರೆ. ಲೀಲಾ ಅಣ್ಣಿಗೇರಿ ಒಳ್ಳೆಯ ಹಾಡುಗಳು ಅಂತ ಹೇಳಿದ್ರೆ ಸೂಪರ್ ಸಾಂಗ್ಸ್ ಅಂತ ಎನ್ ಎಂ ಕರ್ಜಗಿ ಮುರುಗೋಡ್ನಿಂದ, ರಾಜು ರತ್ನ ಪೂಜಾ ವರ್ಣಿಕ ರಾಜಾಜಿ ನಗರದಿಂದ. ಪರಾಜಿತ ಚಿತ್ರದ ಹಾಡನ್ನು ಕೇಳಿ ತುಂಬ ದಿನ ಆಗಿತ್ತು ಅಂತ ಹೇಳಿದ್ರೆ ಎಸ್ ಜಗದೀಶ್ವರಾಚಾರ್ ಅವರು ಮಹಾಲಕ್ಷ್ಮಿ ಲೇಔಟಿಂದ ಹಳೆಯ ಚಿನ್ನದ ಹಾಡುಗಳಿಗಾಗಿ ಧನ್ಯವಾದಗಳು ಅಂತ ಹೇಳ್ತಾರೆ. ಮತ್ತು ಮಂಗಳೂರಿನ ಮಂಗಳೇಶ ಸ್ವಾಮಿ ಸುಮಧುರವಾದ ಹಾಡುಗಳನ್ನು ಆರಿಸಿ ಅಪರೂಪವಾದ ಗೀತೆಗಳನ್ನು ಪ್ರಸಾರ ಮಾಡಿದ್ರಿ, ಧನ್ಯವಾದ ಅಂತ ಹೇಳಿದ್ರೆ ಚಿದಾನಂದ ಅವರು ಟಿ ವಿ ಸರ್ಕಲ್ ಹೊಸದುರ್ಗದಿಂದ. ಮತ್ತು ನನಗೂ ಕೂಡ ಪರಾಜಿತ ಚಿತ್ರದ ಹಾಡು ಶ್ರೀನಿವಾಸ ಮೂರ್ತಿ ಆರತಿಯವರ ಅಭಿನಯ ತುಂಬಾ ಇಷ್ಟ ಆಯಿತು ಅಂತ ಹೇಳಿ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಕೊನೆಯ ಹಾಡು, ಸುವರ್ಣ ಸೇತುವೆ ಚಿತ್ರದ ಹಾಡು, ನಿನ್ನ ಕೊಂಕು ನೋಟವ ಏನನ್ನಲಿ ಅಂತ ಹೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ವಾಣಿ ಜೈರಾಮ್ ಇಬ್ಬರು ಹಾಡ್ತಾ ಇದ್ದಾರೆ. ಗೀತಾಪ್ರಿಯ ಅವರು ಬರೆದ ಹಾಡು ಇದು. ಇದಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ವಿಜಯ ಭಾಸ್ಕರ್ ಅವರು.

ಸೂಪರ್ ಹಾಡುಗಳು ಅಂತ ಹೇಳಿ ಶಾಂತಾ ಬ್ಯಾಂಕ್ ಕಾಲನಿಂದ ಸಂದೇಶ ಕಳಿಸಿದ್ದಾರೆ. ಚನ್ನಪ್ಪ ಜೆ ಪಿ ನಗರ ಬಾಯ್ ಬಾಯ್ ಟಾಟಾ ಅಂತ ಹೇಳ್ತಾ ಇದ್ರೆ, ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರ ಧಾರವಾಡದಿಂದ, ಹಳೆಯ ಹಾಡುಗಳು ಚಂದವೋ ಚಂದ ಅಂತ ಹೇಳಿದ್ರೆ ನಮ್ಮ ಕೇಳುಗರೊಬ್ರು ಹೇಳ್ತಾ ಇದ್ದಾರೆ, ನನಗಂತೂ ವಿವಿಧ ಭಾರತಿ ಅಂತ ಜೊತೆಗಾರರು ಇದ್ದಾಗ ಬೇರೆ ಯಾವುದೇ ಜೊತೆಗಾರರ ಅಗತ್ಯನೇ ಇಲ್ಲ ಅಂತ ಅನಿಸುತ್ತೆ ಅಂತ ಹೇಳಿ ಪ್ರೀತಿಯಿಂದ ಸಂದೇಶ ಕಳಿಸಿದ ಎಲ್ಲ ವಿವಿಧ ಭಾರತೀಯ ಕೇಳುಗರಿಗೆ ಪ್ರೀತಿಯ ಧನ್ಯವಾದಗಳು. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಯಿತು. ಈಗ ಸಮಯ 11 ಗಂಟೆ. ನಾವೀಗ ಕೇಳೋಣ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತದ ಮೊದಲ ಖಾಸಗಿ ನಿರ್ಮಿತ ಉಪಗ್ರಹ ಉಡಾವಣಾ ನೌಕೆ ವಿಕ್ರಮ್ ಒಂದರ ಮೊದಲ ಉಡಾವಣೆಗೆ ಇಂದು ಬೆಳಗ್ಗೆ 11:30 ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥೆ ಸಜ್ಜಾಗಿದ್ದು, ಈ ಮೈಲಿಗಲ್ಲನ್ನು ಪ್ರಧಾನಿ ನರೇಂದ್ರ ಮೋದಿ ದೇಶದ ಬಾಹ್ಯಾಕಾಶ ಪಯಣದಲ್ಲಿ ಐತಿಹಾಸಿಕ ಹೊಸ ಅಧ್ಯಾಯ ಎಂದು ಬಣ್ಣಿಸಿದ್ದಾರೆ. ದೇಶದ ನಾಗರಿಕರು, ವಿಶೇಷವಾಗಿ ಯುವಕರು ಈ ಐತಿಹಾಸಿಕ ಕಾರ್ಯಾಚರಣೆಯನ್ನು ವೀಕ್ಷಿಸುವಂತೆ ಮತ್ತು #ಇಂಡಿಯಾ ವಿತ್ ವಿಕ್ರಮ್ #1 #1 ಬಳಸುವ ಮೂಲಕ ಸ್ಕೈರೂಟ್ ತಂಡಕ್ಕೆ ಬೆಂಬಲ ಸೂಚಿಸುವಂತೆ ಅವರು ಕರೆ ನೀಡಿದ್ದಾರೆ. ಮುಂಬೈ ಅಹಮದಾಬಾದ್ ಹೈಸ್ಪೀಡ್ ರೈಲು ಯೋಜನೆಗೆ ಸಂಬಂಧಪಟ್ಟಂತೆ ಭಾರತ ಮತ್ತು ಜಪಾನ್ ನಡುವಿನ ಚರ್ಚೆಗಳು ಉತ್ತಮವಾಗಿ ಸಾಗಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಮಥುರಾದ ಕೃಷ್ಣ ಜನ್ಮಭೂಮಿ ಮತ್ತು ಶಾಹಿದ್ ಈದ್ಗಾ ಮಸೀದಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ವಿಚಾರಣೆಯನ್ನು ಅಲಹಾಬಾದ್ ಉಚ್ಚ ನ್ಯಾಯಾಲಯ August 25 ಮುಂದೂಡಿದೆ. ಸಂಧಾನ ಪ್ರಕ್ರಿಯೆ ಆರಂಭವಾಗಿರುವ ಹಿನ್ನೆಲೆ ಉಭಯ ಕಡೆಯವರ ವಿನಂತಿಯ ಮೇರೆಗೆ ನ್ಯಾಯಾಲಯ ಈ ತೀರ್ಮಾನ ಕೈಗೊಂಡಿದೆ. ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ಅವರನ್ನು ಅಗತ್ಯ ವೈದ್ಯಕೀಯ ಆರೈಕೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ದೆಹಲಿ ಹೈಕೋರ್ಟ್ ಆದೇಶದ ಮೇರೆಗೆ ಮತ್ತು ತಜ್ಞರ ವೈದ್ಯಕೀಯ ಸಲಹೆಯ ಮೇರೆಗೆ ವಾಂಗ್ಚುಕ್ ಅವರನ್ನು ಸ್ಥಳಾಂತರಿಸಲಾಗಿದೆ ಎಂದು ನವದೆಹಲಿ ಉಪ ಪೊಲೀಸ್ ಆಯುಕ್ತ ಸಚಿನ್ ಶರ್ಮಾ ತಿಳಿಸಿದ್ದಾರೆ. ಬೆಂಗಳೂರಿನ ಗಾಂಧಿನಗರದಲ್ಲಿಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಬಿಡಾಡಿ ವಾಹನಗಳ ತೆರವುಗೊಳಿಸುವ ಅಭಿಯಾನಕ್ಕೆ ಸಾಂಕೇತಿಕವಾಗಿ ಚಾಲನೆ ನೀಡಲಿದ್ದಾರೆ. ಪ್ರತಿಷ್ಠಿತ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಫೈನಲ್ ಪಂದ್ಯ ನ್ಯೂಯಾರ್ಕ್ ನ್ಯೂಜರ್ಸಿ ಕ್ರೀಡಾಂಗಣದಲ್ಲಿ ನಾಳೆ ನಡೆಯಲಿದ್ದು, ಅರ್ಜೆಂಟೀನಾ ಮತ್ತು ಸ್ಪೇನ್ ತಂಡಗಳು ಟ್ರೋಫಿಗಾಗಿ ಸೆಣಸಾಟ ನಡೆಸಲಿವೆ. ಈ ಪಂದ್ಯ ಭಾರತೀಯ ಕಾಲಮಾನ ನಾಳೆ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಎರಡು ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಭಾರತದ ಪಿವಿ ಸಿಂಧು ಟೋಕಿಯೋದಲ್ಲಿ ನಡೆದಿರುವಂತಹ ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಫೈನಲ್ಗೆ ಲಗ್ಗೆಟ್ಟಿದ್ದಾರೆ. ಪ್ರತಿಸ್ಪರ್ಧಿ ಚೀನಾದ ಚೆನ್ ಯುಫಿ ಪಂದ್ಯದ ನಡುವೆ ಆಟದಿಂದ ಹಿಂದೆ ಸರಿದ ಬೆನ್ನಲ್ಲೇ ಸಿಂಧು ಫೈನಲ್ ಪ್ರವೇಶ ಪಡೆದಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಸುದ್ದಿ ಮುಖ್ಯಾಂಶಗಳು 1:00.

0: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಇದು ಆಕಾಶವಾಣಿ.
2: ಶಿಕ್ಷಣ, ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
1: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
2: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.

0: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
1: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
0: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
1: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ ಶುದ್ಧ ಮನೆ ಕೇಸು ಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
0: ಸರ್ವೇ ಜನಾಃ ಸುಖಿನೋ ಭವಂತು,
1: ಬಹುಜನ ಹಿತಾಯ ಬಹುಜನ ಸುಖಾಯ, ಈ ಧ್ಯೇಯ ಹೊತ್ತ ಆಕಾಶವಾಣಿ
0: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
1: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.
2: ನಮಸ್ಕಾರ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. 11:05. ಇನ್ನು ಮುಂದಿನ ಪ್ರಸಾರದಲ್ಲಿ ನಿಮ್ಮ ಜೊತೆ ನಾನಿರ್ತೀನಿ ಅನುಪಮ ಕೆಎನ್. ಎಸ್, ಹಾಗಾದ್ರೆ ಶುರು ಮಾಡೋಣ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನು ಕೇಳಿ. ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ ರಕ್ಕಸ ಪುರದೊಳ್ಳನ್ನು ಹಾಡು. ರಕ್ಕಸ ಪುರದೊಳ್ ಚಿತ್ರದ ಈ ಗೀತೆ ನಿಮಗಾಗಿ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳ ಕಾರ್ಯಕ್ರಮದಲ್ಲಿ.

ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನ ಕೇಳ್ತಾ ಇದ್ದೀರಾ. ಇನ್ನೀಗ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಗೀತಾ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಮುಂದಿನ ಹಾಡು ನನ್ನ ಸಿರೆ ಚಿತ್ರದ್ದು, ಚಿತ್ರ ಹಾಗೂ ಶ್ರೀರಾಮ್ ಅವರ ಧ್ವನಿಯಲ್ಲಿ.

ಸಡಗರ ಚಿತ್ರದ ಹಾಡು ಶಾನ್ ಹಾಗೂ ಅನುರಾಧ ಭಟ್ ಅವರ ಧ್ವನಿಯಲ್ಲಿ, ಗೌಸ್ಪೀರ್ ಅವರ ರಚನೆಗೆ ವಿ ಶ್ರೀಧರ್ ಅವರ ಸಂಗೀತ.

0: ತೋಡಿಸುವ ವಿವಿಧ ಭಾರತಿ.
1: ಅರೆ ಮೋಹನ್ ಭಾಯ್, ಕಾಫಿ ಬಿಜಿ ಲಗ್ ರೇ ಹೋ.
2: ಮೈ ಸೋಚ ರಹಾ ಹೂ ಕಿ ಬಿಸ್ನೆಸ್ ಶುರು ಕರೂ. ಏಕ್ ಏಜೆಂಟ್ ನೇ ಕಹಾ ಕಿ ಮುದ್ರಾ ಲೋನ್ ಜಲ್ದಿ ಸ್ಯಾಂಕ್ಷನ್ ಕರವಾ ದೇಗಾ, ಬಸ್ ಪ್ರೋಸೆಸಿಂಗ್ ಫೀಸ್ ಔರ್ ಲೀಗಲ್ ಫೀಸ್ ದೇನಿ ಹೋಗಿ. ಪೇಮೆಂಟ್ ಲಿಂಕ್ ಭಿ ಭೇಜಾ ಹೈ.
1: ಅರೆ ಮೋಹನ್ ಭಾಯ್, ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ ಮೇ ಕೋಯಿ ಏಜೆಂಟ್ ನಹೀ ಹೋತಾ ಹೈ. ಧೋಖೆಬಾಜ್ ನಕಲಿ ವೆಬ್ಸೈಟ್, ಸ್ಯಾಂಕ್ಷನ್ ಲೆಟರ್ಸ್ ಔರ್ ದಸ್ತಖತ್ ಸೇ ಲೋಗೋ ಕೋ ಫಸಾತೇ ಹೈ.
2: ಸಚ್?
1: ಸೀಧಾ ಬ್ಯಾಂಕ್ ಯಾ ವಿತ್ತ ಸಂಸ್ಥಾ ಮೇ ಜಾಓ ಯಾ ಸರ್ಕಾರಿ ವೆಬ್ಸೈಟ್ ಸೇ ಲೋನ್ ಅಪ್ಲೈ ಕರೋ. ಸತರ್ಕ ರಹೇ ಔರ್ ಆನ್ಲೈನ್ ಠಗೋ ಸೇ ಬಚೇ.
2: ಸಮಜ್ ಗಯಾ.
3: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಹನ್ನೊಂದು ಗಂಟೆ 31 ನಿಮಿಷಗಳಾಗಿದೆ. 102.9 FM ಟ್ಯೂನ್ ಮಾಡಿದ್ದೀರಾ. ಇದು ಕಲಾಭಾರತಿ ಕಾರ್ಯಕ್ರಮ. ಇಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರರಂಗದ ಖ್ಯಾತ ತಾರೆಯೊಬ್ಬರ ಕುರಿತಾಗಿ ಮಾತು ಇರುತ್ತೆ. ಆ ತಾರೆ ಯಾರು?
2: ಕಲ್ಪನಾ.

0: ಕಲ್ಪನಾ.
1: ಹೌದು, ಕನ್ನಡ ಚಿತ್ರರಂಗದ ಮಿನುಗುತ್ತಾರೆ ಕಲ್ಪನಾ ಅವರ ಜನ್ಮ ಜಯಂತಿ ಇವತ್ತು. ಕನ್ನಡ ಚಿತ್ರರಂಗದಲ್ಲಿ ಕಲ್ಪನಾ ಅವರ ಹೆಜ್ಜೆ ಗುರುತುಗಳನ್ನು ನೆನಪಿಸಿಕೊಳ್ತಾ ಅವರ ನಟನೆಯ ಹಾಡುಗಳನ್ನು ಕೇಳೋಣ. ಟ್ಯೂನ್ ಮಾಡಿಯೇ ಇರಿ, ಇದು ವಿವಿಧ ಭಾರತಿ.
0: ಕಲ್ಪನಾ

ರಲ್ಲಿ ಮಂಗಳೂರಿನಲ್ಲಿ ಜನಿಸಿದ್ದು. ಬೆಳ್ಳಿತೆರೆಗೆ ಬಂದಿದ್ದು 1963 ಸಾಕುಮಗಳು ಚಿತ್ರದ ಮೂಲಕ. ಕನ್ನಡ ಚಿತ್ರರಂಗದಲ್ಲಿ ಮಿನುಗುತ್ತಾರೆಯಾಗಿ ಕಲ್ಪನಾ ಅವರು ಮಿಂಚಿದ್ದಾರೆ. ಕಲ್ಪನಾ ಮುಖ್ಯ ಪಾತ್ರದಲ್ಲಿ ಇದ್ದಾರೆ ಅಂತ ಗೊತ್ತಾದ್ರೆ ಸಾಕು, ಆ ಸಿನಿಮಾದಲ್ಲಿ ನಾಯಕ ನಟ ಯಾರು ಅನ್ನೋ ಯೋಚನೆನೂ ಮಾಡದೆ ಸಿನಿಮಾ ನೋಡೋದಕ್ಕೆ ತುದಿಗಾಲಲ್ಲಿ ನಿಲ್ಲುವಂತಹ ಪ್ರೇಕ್ಷಕರು ರೂಪುಗೊಂಡಿದ್ರಂತೆ. ಅಷ್ಟರ ಮಟ್ಟಿಗೆ ಕಲ್ಪನಾ ಅವರು ಮೋಡಿ ಮಾಡಿದ್ರು.

0: ಕಲ್ಪನಾ.
1: ಅದು 70ರ ದಶಕ. ಆ ಸಮಯದಲ್ಲಿ ಕಾದಂಬರಿ ಆಧರಿಸಿದಂತಹ ಚಿತ್ರಗಳು, ಅದು ಕಲ್ಪನಾ ಅವರ ಅಭಿನಯದ ಚಿತ್ರಗಳು ಕನ್ನಡ ಚಿತ್ರರಂಗದಲ್ಲಿ ಹೊಸ ಭಾಷ್ಯ ಬರಿತು ಅಂತಾನೆ ಹೇಳ್ಬೋದು. ಕಲ್ಪನಾ ಅವರ ನಗು, ನಡೆ, ಹಾವ ಭಾವ, ಅದರಲ್ಲೂ ಅವರ ಡ್ರೆಸ್ಸಿಂಗ್ ಸೆನ್ಸ್, ಉಡುಗೆ ತೊಡುಗೆಗಳು ಒಂದು ರೀತಿ ಹೊಸ ಟ್ರೆಂಡನ್ನೇ ಸೃಷ್ಟಿ ಮಾಡಿತ್ತು. ಸೀರೆಯುಡುವಂತಹ ಶೈಲಿ ಇರ್ಬೋದು, ದೊಡ್ಡ ದೊಡ್ಡ ಕಿವಿಯೋಲೆ, ದಪ್ಪ ಉಂಗುರಗಳು, ಹೇರ್ ಸ್ಟೈಲ್. ಆ ಸಮಯ ಆ ಎರಡು ಕನಸು ಚಿತ್ರದ ತಮ್ನಂ ತಮ್ನಂ ಹಾಡು ಎಷ್ಟು ಮಟ್ಟಿಗೆ ಮೋಡಿ ಮಾಡಿತ್ತು ಅಂದರೆ, ಆ ಹಾಡಿನ ಅವರ ಉಡುಗೆಗಳು ಎಲ್ಲವೂ ಪ್ರೇಕ್ಷಕರಿಗೆ ಅಂತೂ ಇಷ್ಟ ಆಗಿತ್ತು. ಈಗ ಬಯಲುದಾರಿ ಚಿತ್ರದ ಒಂದು ಹಾಡನ್ನು ಕೇಳಿ, ಬಾನಲ್ಲೂ ನೀನೆ ಭುವಿಯಲ್ಲೂ ನೀನೆ ಅನ್ನೋ ಹಾಡು. ಈ ಹಾಡಲ್ಲೂ ಸಹ ಕಲ್ಪನಾ ಅವರ ಉಡುಗೆ ತೊಡುಗೆಗಳು ತುಂಬಾ ವಿಶೇಷವಾಗಿ ಇದೆ.

ಕಲ್ಪನಾ ಅವರು ಒಂದೂವರೆ ದಶಕ ಅಂದರೆ 15 ವರ್ಷಗಳು ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದರು. 78 ಚಿತ್ರಗಳಲ್ಲಿ ನಟಿಸಿದ್ದಾರೆ. ಕನ್ನಡದಲ್ಲಿ 69 ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ರು. ಅದಲ್ಲದೆ 4 ತಮಿಳು, 2 ಮಲಯಾಳಂ, 1 ತೆಲುಗು ಹಾಗೂ 2 ತುಳು ಚಿತ್ರಗಳಲ್ಲಿ ಸಹ ಅಭಿನಯಿಸಿದ್ದಾರೆ. ಕನ್ನಡದ ಮೇರುನಟ ಡಾಕ್ಟರ್ ರಾಜ್ಕುಮಾರ್ ಅವರ ಜೋಡಿಯಾಗಿ ಕಲ್ಪನಾ ಅವರು ನಟಿಸಿದ್ದು ಅವರ ಪ್ರತಿಭೆಗೆ ಸಾಕ್ಷಿಯಾಗಿತ್ತು. ಅದರಲ್ಲೂ ಬಂಗಾರದ ಹೂವು, ಮಣ್ಣಿನ ಮಗ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿಗಳು ಲಭಿಸಿವೆ. ರಾಜ್ಯ ಸರ್ಕಾರದಿಂದ ಮೊಟ್ಟ ಮೊದಲಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ಪಡೆದ ನಟಿ ಅಂದರೆ ಅದು ಕಲ್ಪನಾ. 3 ಬಾರಿ ಶ್ರೇಷ್ಠ ನಟಿ, ಫಿಲ್ಮ್ಫೇರ್ ಪ್ರಶಸ್ತಿ ಪಡೆದಂತಹ ಪ್ರಪ್ರಥಮ ನಟಿ ಸಹ, ಅಂದರೆ ಕನ್ನಡದ ನಟಿ ಸಹ ಇವರೇ ಅನ್ನೋದು ಅಚ್ಚರಿಯ ಸತ್ಯ. ಕೇಳುಗರೆ, ಈ ಸಮಯ ನಿಮಗೊಂದು ಪ್ರಶ್ನೆ ಇದೆ. ಕಲ್ಪನಾ ಅವರ ಅಭಿನಯದ ಮೊದಲ ಚಿತ್ರ ಸಾಕು ಮಗಳು, ಇದು ಗೊತ್ತೇ ಇದೆ. ಆದರೆ ಕಲ್ಪನಾ ಅವರ ಅಭಿನಯದ ಕೊನೆಯ ಚಿತ್ರ ಯಾವುದು ಗೊತ್ತಿದ್ರೆ ಸಂದೇಶದ ಮೂಲಕ ತಿಳಿಸಿ. 9483091019, ಇದು ಕಲಾ ಭಾರತಿ ಕಾರ್ಯಕ್ರಮ.

ಕಲಾ ಭಾರತಿ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಕಲ್ಪನಾ ಅವರ ಅಭಿನಯದ ಮೊದಲ ಚಿತ್ರ ಸಾಕು ಮಗಳು, ಇದು ಗೊತ್ತೇ ಇದೆ ಅಲ್ವಾ? ಆದರೆ ಕಲ್ಪನಾ ಅವರ ಅಭಿನಯದ ಕೊನೆಯ ಚಿತ್ರ ಯಾವುದು ಅಂತ ಕೇಳಿದ್ದೆ. ಅನೇಕರು ಸಂದೇಶ ಕಳಿಸ್ತಾ ಇದ್ದೀರಿ, ಅನುರಾಗ ಬಂಧನ ಇರಬಹುದು ಅಂತ ಹೇಳಿ ಅನೇಕರು ಸಂದೇಶ ಕಳಿಸಿದ್ದೀರಾ. ಇನ್ನು ಕೆಲವರು ಸಾಕಷ್ಟು ಸಿನಿಮಾಗಳ ಹೆಸರನ್ನ ತಿಳಿಸ್ತಾ ಇದ್ದೀರಿ, ಮಲೆಯ ಮಕ್ಕಳು ಅಂತಲೂ ಕೆಲವರು ಹೇಳ್ತಾ ಇದ್ದೀರಿ. ಕೆಳಗ್ರೆ ನಾನೇ ಈ ಪ್ರಶ್ನೆಗೆ ಉತ್ತರವನ್ನ ನೀಡ್ತೇನೆ. ಕಲ್ಪನಾ ಅವರ ಅಭಿನಯದ ಕಡೆಯ ಚಿತ್ರ ಮಲೆಯ ಮಕ್ಕಳು. 1978 ಈ ಚಿತ್ರ ನಿರ್ಮಾಣ ಆಗಿತ್ತು. ಇದು ಕಲ್ಪನಾ ಅವರ ಅಭಿನಯದ ಕೊನೆಯ ಚಿತ್ರ ಆಗಿತ್ತು. ಇನ್ನು ಶರಪಂಜರ ಪುಟ್ಟಣ ಕಣಗಾಲರ ಅತ್ಯುತ್ತಮ ಯಶಸ್ವಿ ಚಿತ್ರ ಅಂತಾನೆ ಹೇಳ್ಬೋದು. ಈ ಸಿನಿಮಾದ ಕೊನೆಯ ದೃಶ್ಯ ಅಂತೂ ಹೆಚ್ಚು ಕಾಡುತ್ತೆ. ಈ ಚಿತ್ರದ ಕಾವೇರಿ ಪಾತ್ರ ಕೊನೆಯಲ್ಲಿ ತನ್ನ ಎಲ್ಲ ನೋವನ್ನ ಒಮ್ಮೆಲೆ ಹೊರಹಾಕಬೇಕಿರುತ್ತೆ. ಮಾನಸಿಕ ಅಸ್ವಸ್ಥೆಯ ಪಾತ್ರದಲ್ಲಿ ಕಲ್ಪನಾ ಅವರು ಬಹಳ ಅತ್ಯುತ್ತಮವಾಗಿ ಮನ ಮಿಡಿಯುವಂತೆ ಅಭಿನಯಿಸಿದ್ದಾರೆ. ಆ ದೃಶ್ಯದಲ್ಲಿ ತೆಂಗಿನಕಾಯಿಯಿಂದ ಗಾಜಿನ ಕಿಟಕಿಯನ್ನ ಒಡೆದು ಸೋಫಾ ಮೇಲೆ ಕುಳಿತುಕೊಂಡು ಸೋಫಾ ಬಟ್ಟೆನ ಹಲ್ಲಿನಿಂದ ಕಚ್ಚಿ ಹರಿಯುವ ದೃಶ್ಯ ಇದೆಯಲ್ಲ, ಅದು ಅವರನ್ನ ಮೇರು ನಟಿ ಅನ್ನೋ ಬಿರುದಿಗೆ ಕಾರಣ ಆಯಿತು. ಕಲ್ಪನಾ ಅವರು ಟೇಕ್ ಓಕೆ ಆದರೂ ಸಹ ಸೋಫಾ ಮೇಲೆ ಕೂತ್ಕೊಂಡು ಬಟ್ಟೆಯನ್ನ ಹರಿತಾನೆ ಇದ್ರಂತೆ. ತಕ್ಷಣ ಅಲ್ಲಿದ್ದ ಕಲಾವಿದರು ಕಲ್ಪನಾ ಅವರ ಬಳಿ ಓಡಿ ಬಂದು ಅವರನ್ನ ತಡೆಯೋದಕ್ಕೆ ಹೋದಾಗ ಪುಟ್ಟಣ್ಣ ಕಣಗಾಲ್ ಅವರು ಹೇಳಿದ್ರಂತೆ, ಯಾರು ಮುಟ್ಟಬೇಡಿ, ಕಲ್ಪನಾ ಅವರಲ್ಲಿ ಕಾವೇರಿ ಪಾತ್ರ ಆಹ್ವಾನೆ ಆಗಿದೆ ಅಂತ ಹೇಳಿ. ಇವತ್ತಿಗೂ ಹೊಸ ತಲೆಮಾರಿನ ಹೀರೋಯಿನ್ಗಳನ್ನ ಸಂದರ್ಶನ ಮಾಡುವಾಗ ನಿಮ್ಗೆ ಯಾವ ಪಾತ್ರ ನಿಮ್ಮ ಕನಸಿನ ಪಾತ್ರ ಅಂತ ಕೇಳಿದ್ರೆ ಅದು ಕಲ್ಪನಾ ಅವರ ಶರಪಂಜರ ಚಿತ್ರದ ಹುಚ್ಚಿಯ ಪಾತ್ರ ಅಂತಾನೆ ಹೇಳೋದು. ಇದೆಲ್ಲ ನೀವು ಸಹ ಕೇಳಿರಬಹುದು ಸಂದರ್ಶನಗಳಲ್ಲಿ. ಅಷ್ಟರ ಮಟ್ಟಿಗೆ ಆ ಒಂದು ಪಾತ್ರ, ಆ ಅಭಿನಯ ಜನರನ್ನ ತಲುಪಿದೆ.

0: ಕಲ್ಪನಾ.
1: ಕೆಲವರೇ ಸಾಮಾನ್ಯವಾಗಿ ಹೀರೋಗಳನ್ನ ಮಾತ್ರ ಸೂಪರ್ ಸ್ಟಾರ್ ಅಂತ ಕರೆಯಲಾಗುತ್ತೆ. ಆದ್ರೆ ಒಂದು ಕಾಲದಲ್ಲಿ ನಟಿಯೊಬ್ಬರಿಗೆ ಸ್ಟಾರ್ ಪಟ್ಟವನ್ನ ನೀಡಿದ್ದು ಕಲ್ಪನಾ ಅವರಿಗೆ ಅನ್ನೋದೇ ವಿಶೇಷ. ಶರಪಂಜರ ಚಿತ್ರದಲ್ಲಿ ನಾನು ಬಂದೆ, ನಾನು ನೋಡಿದೆ ಅನ್ನೋ ವಿಚಿತ್ರವಾದ ಡೈಲಾಗ್ ಅನ್ನ ಹೇಳ್ತಾ ಮನೋಜ್ಞ ಅಭಿನಯವನ್ನ ನೀಡಿದ್ದಾರೆ ಕಲ್ಪನಾ ಅವರು. ಶರತ್ ಲತಾ ಇದು ಅವರ ಮೂಲ ಹೆಸರು. ಬಿ ಆರ್ ಪಂತಲು ಅವರ ಚಿತ್ರವಾದ ಸಾಕು ಮಗಳು ಈ ಒಂದು ಚಿತ್ರದಲ್ಲಿ ಶರತ್ ಲತಾ ಅವರಿಗೆ ಕಲ್ಪನಾ ಅಂತ ಹೇಳಿ ಮರುನಾಮಕರಣ ಮಾಡಲಾಯಿತು. ಕಪ್ಪು ಬಿಳುಪಿನ ಬೆಳ್ಳಿ ತೆರೆಯ ಬೆಳ್ಳಿ ಮೋಡದಲ್ಲಿ ಸೋತು ಗೆದ್ದವಳು ಈ ಸರ್ವಮಂಗಳ ಕಲ್ಪನಾ. ಹೌದು, ಅವರು ಚಿತ್ರರಂಗದಲ್ಲಿ ಚಿತ್ರರಸಿಕರ ಮನಸ್ಸನ್ನ ಸೋಲಿಸಿ ಗೆದ್ದಿದ್ದಾರೆ. ಈ ಸಮಯ ಅವರಿಗೆ ಭಾವಪೂರ್ಣ ನಮನಗಳನ್ನು ಸಲ್ಲಿಸೋಣ.

ಇದಾಗಿತ್ತು ಕಲಾ ಭಾರತಿ ಕಾರ್ಯಕ್ರಮ. ಇನ್ನು ಕಾರ್ಯಕ್ರಮವನ್ನ ಕುರಿತಾಗಿ ಅನೇಕ ಸಂದೇಶಗಳು ಬಂದಿವೆ. ನಿಮ್ಮೆಲ್ಲರ ಮೆಸೇಜ್ಗಳನ್ನು ನಂತರ ನೋಡ್ತೇನೆ. ಈಗ ಸಮಯ 12 ಗಂಟೆ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಇಂದು ವಿಶ್ವ ಶ್ರವಣ ದಿನ. ಪರಿಸರ ಜಾಗೃತಿ ಮೂಡಿಸಲು ನಮ್ಮ ಸುತ್ತಮುತ್ತಲಿನ ಶಬ್ದಗಳನ್ನು ಸೌಂಡ್ಸ್ಕೇಪ್ಸ್ ಆಲಿಸುವ ಕಲೆ ಪ್ರೋತ್ಸಾಹಿಸಿ ಶ್ರವಣ ಸಂಸ್ಕೃತಿಯ ಮೂಲಕ ಆಲಿಸುವಿಕೆ ಉದ್ದೀಪಿಸಲು ಈ ದಿನ ಮೀಸಲಿದೆ. ರಾಷ್ಟ್ರಭಕ್ತ ಸ್ವಾತಂತ್ರ್ಯ ಸೇನಾನಿಗಳ ಹೋರಾಟ, ತ್ಯಾಗ ಹಾಗೂ ಬಲಿದಾನದ ಹಿನ್ನೆಲೆ ಸ್ವಾತಂತ್ರ್ಯ ಸಂಗ್ರಾಮದ ಕಿಡಿಗೆ ಬೆದರಿ ಭಾರತೀಯ ಸ್ವಾತಂತ್ರ್ಯ ಕಾಯ್ದೆಗೆ ಬ್ರಿಟಿಷ್ ಸಂಸತ್ತು ಒಪ್ಪಿಗೆ ಸೂಚಿಸಿದ ದಿನ ಜುಲೈ 18. ಈ ನಿರ್ಣಯದ ಅನುಸರಣೆಯಾಗಿ 1947 ಆಗಸ್ಟ್ 15 ಬೆಳಗಿನ ಜಾವ ಭಾರತ ಪಾರತಂತ್ರದಿಂದ ಮುಕ್ತಗೊಂಡು ಸ್ವತಂತ್ರವಾಯಿತು. ಮೈಸೂರು ಸಂಸ್ಥಾನದ ಕೊನೆಯ ದೊರೆ ಉದಾರದಾನಿ ಕರ್ನಾಟಕದ ಪ್ರಥಮ ರಾಜ್ಯಪಾಲರಾದ ಜಯಚಾಮರಾಜೇಂದ್ರ ಒಡೆಯರ್ ಅವರ ಜಯಂತಿಯಿಂದು. ಶಾಂತಿ, ಸಮಾನತೆ ಮತ್ತು ಮಾನವೀಯ ಮೌಲ್ಯಗಳಿಗೆ ಅಮೂಲ್ಯ ಕೊಡುಗೆ ನೀಡಿದ ನೊಬೆಲ್ ಶಾಂತಿ ಪುರಸ್ಕಾರದಿಂದ ಸನ್ಮಾನಿತರಾದ ನೆಲ್ಸನ್ ಮಂಡೇಲಾ ಸಂಸ್ಮರಣೆ ಅಂತಾರಾಷ್ಟ್ರೀಯ ದಿನವಿಂದು. ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಅಂಗಸಂಸ್ಥೆ ಬೆಂಗಳೂರಿನ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಆವರಣದಲ್ಲಿ ಪ್ರಕೃತಿಯ ಔಷಧಾಲಯದ ಅನ್ವೇಷಣೆ, ಆರೋಗ್ಯ, ಜೀವನೋಪಾಯ, ಜೈವಿಕ ಅರ್ಥವ್ಯವಸ್ಥೆ ಮತ್ತು ಸಂರಕ್ಷಣೆಗಾಗಿ ಔಷಧೀಯ ಮತ್ತು ಸುಗಂಧ ಸಸ್ಯಗಳ ಸಾಮರ್ಥ್ಯಗಳು ಎಂಬ ವಿಷಯದ ಕುರಿತ 3 ದಿನಗಳ ರಾಷ್ಟ್ರೀಯ ಸಮ್ಮೇಳನ ಇಂದು ಸಂಪನ್ನಗೊಳ್ಳಲಿದೆ. ದೇಶದ ವಿವಿಧ ಭಾಗಗಳಿಂದ 120 ಪ್ರತಿನಿಧಿಗಳು, ಸಂಶೋಧನಾ ವಿದ್ಯಾರ್ಥಿಗಳು, ಆಯುಷ್ ಇಲಾಖೆಯ 15 ಜನ ವೈದ್ಯಾಧಿಕಾರಿಗಳು ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದಾರೆ. ಹೊಸದಿಲ್ಲಿಯ ಭಾರತ ಮಂಟಪದಲ್ಲಿ ಜರುಗಿದ ಭಾರತ್ ಟೆಕ್ಸ್ 2026 ಜವಳಿ ಉದ್ಯಮದ ಹೂಡಿಕೆದಾರರ ವಿಶ್ವ ಸಮಾವೇಶದಲ್ಲಿ ರಾಜ್ಯ ಸರ್ಕಾರ 12 ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂತಸ ವ್ಯಕ್ತಪಡಿಸಿದ್ದು ರಾಜ್ಯಕ್ಕೆ 2,821 ಕೋಟಿ ರೂಪಾಯಿ ಹೂಡಿಕೆ ಖಾತ್ರಿಯಾಗಿದೆ ಎಂದು ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಕಲಬುರಗಿ, ಚಿತ್ರದುರ್ಗ, ರಾಮನಗರ, ಮೈಸೂರು, ಚಾಮರಾಜನಗರ, ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳ ಜವಳಿ ಪಾರ್ಕ್ಗಳಲ್ಲಿ ಹಣ ಹೂಡಿಕೆಯಾಗಲಿದ್ದು 11,020 ಉದ್ಯೋಗಗಳು ಸೃಷ್ಟಿಯಾಗಲಿವೆ ಎಂದಿದ್ದಾರೆ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಉಪಕ್ರಮದಡಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ ಗ್ರಾಮೀಣ ಸೊಗಡಿನ ದೇಸಿ ಕ್ರೀಡೆ ಮಲ್ಲಕಂಬವನ್ನು ಮುನ್ನೆಲೆಗೆ ತರುತ್ತಿದೆ. ಧಾರವಾಡದ ನೂತನ ಈಜುಗೊಳ ಹಾಗೂ ಕ್ರೀಡಾ ಸಂಕೀರ್ಣದಲ್ಲಿ ರಾಜ್ಯಮಟ್ಟದ 3ನೇ ಆವೃತ್ತಿಯ ಮಲ್ಲಕಂಬ ಸ್ಪರ್ಧೆಗಳನ್ನು ಮಲ್ಲಕಂಬ ಫೆಡರೇಷನ್ ಆಫ್ ಇಂಡಿಯಾ ಆಯೋಜಿಸಿದೆ. ವಿವಿಧ ವಿಭಾಗಗಳಲ್ಲಿ ಒಟ್ಟು 275 ಮಲ್ಲಕಂಬ ಪಟುಗಳು ಪಾಲ್ಗೊಂಡಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಮಲ್ಲಕಂಬಪಟು ಹಾಗೂ ತರಬೇತುದಾರ ಗದಗ ಜಿಲ್ಲೆ ಶಿರಹಟ್ಟಿಯ ಸೋಮಶೇಖರ್ ಕೊಡ್ಲಿ.
1: ಧಾರವಾಡದಲ್ಲ ಸ್ವಿಮ್ಮಿಂಗ್ ಪೂಲ್ ಕಾಂಪ್ಲೆಕ್ಸ್ನಲ್ಲಿ ನಡೆಯುತ್ತಿರ್ತಕ್ಕಂಥ ಮಲ್ಲಕಂಬ ಕ್ರೀಡೋತ್ಸವ 2 ದಿನಗಳಿಂದ ಪ್ರಾರಂಭ ಆಗಿದೆ. ಇದು 3ನೇ ಆವೃತ್ತಿ ಧಾರವಾಡದಲ್ಲಿ ನಡೀತಾ ಇದೆ. 14 ವರ್ಷದ ಒಳಗಿನ ಬಾಲಕರು ಹಾಗೂ ಬಾಲಕಿಯರು, 14 ವರ್ಷ ಮೇಲ್ಪಟ್ಟ ಬಾಲಕರು ಹಾಗೂ ಬಾಲಕಿಯರು ಭಾಗವಹಿಸ್ತಾ ಇದ್ದಾರೆ. ಕಿರ ಮತ್ತು ರೋಪ ಮಲ್ಲಕಂಬ ನಡೀತಾ ಇದ್ದಾರೆ. ಸುಮಾರು 18 ಹೆಚ್ಚು ತಂಡಗಳು ಮಲ್ಲಕಂಬ ಕ್ರೀಡೋತ್ಸವದಲ್ಲಿ ಭಾಗವಹಿಸಿದ್ದಾರೆ. ಧಾರವಾಡದ ಸುಮಾರು 6 ತಂಡಗಳು ಎಲಿವಾಳ, ಸಿರುಗುಪ್ಪಿ, ಅಣ್ಣಿಗೇರಿ, ಹರಲಾಪುರ, ಹುಬ್ಬಳ್ಳಿ, ಉಪ್ಪಿನಪೇಟಿಗೇರಿ, ಅದರ ಜೊತೆ ಬಾಗಲಕೋಟೆ, ವಿಜಯಪುರ, ಬೆಳಗಾವಿ, ರಾಮನಗರ, ಮೈಸೂರು, ದಕ್ಷಿಣ ಕನ್ನಡ, ಶಿವಮೊಗ್ಗ, ಜಮಖಂಡಿ, ಹೀಗೆ 275 ಹೆಚ್ಚು ಕ್ರೀಡಾಪಟುಗಳು ಇಲ್ಲಿ ಭಾಗವಹಿಸಿದ್ದಾರೆ. ಪಾರಿತೋಷಕ ಹಾಗೂ ನಗದು ಬಹುಮಾನವನ್ನು ಸಹಿತ ಕೊಡ್ತಾ ಇದ್ದಾರೆ.
0: ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಹಿನ್ನೆಲೆ ಹಾವೇರಿ ಜಿಲ್ಲೆಯಲ್ಲಿ 13,35,000 ಮತದಾರರಿಗೆ ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್ ತಿಳಿಸಿದ್ದಾರೆ. ಆ ಪೈಕಿ 9,73,000 ಮತದಾರರ ಗಣಕೀಕರಣ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಹಾವೇರಿ ಜಿಲ್ಲೆ ರಾಜ್ಯಕ್ಕೆ 2ನೇ ಸ್ಥಾನದಲ್ಲಿದೆ. ಮೈಸೂರಿನ ಡಾ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯ ಹುಬ್ಬಳ್ಳಿ ಪ್ರಾದೇಶಿಕ ಕೇಂದ್ರದ ಸಹಯೋಗದಲ್ಲಿ ನಾಟಕ ವಿಭಾಗದ ಸ್ನಾತಕೋತ್ತರ ಪದವಿಯ ಪ್ರದರ್ಶನದ ಭಾಗವಾಗಿ ವಾರ್ಷಿಕ ನಾಟಕೋತ್ಸವ

0: ಹುಬ್ಬಳ್ಳಿಯ ಸವಾಯಿ ಗಂಧರ್ವ ಸಭಾಭವನದಲ್ಲಿ ಯಶಸ್ವಿಯಾಗಿ ಜರುಗಿತು. ಚಿತ್ರದುರ್ಗದ ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಪಡೆ ಕವಾಯತು ಮೈದಾನದಲ್ಲಿ ಮಾದಕ ದ್ರವ್ಯ ಸಾಗಣೆ ಮತ್ತು ಬಳಕೆ ನಿಷೇಧ ಕುರಿತು ಜನಜಾಗೃತಿ ಜಾಥಾ, ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೋ ಅಭಿಯಾನಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಬಂಡಾರು ಚಾಲನೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
4: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: 12:06 ಟ್ಯೂನ್ ಮಾಡಿರೋದು 102.9 FM ಕಲಾಭಾರತಿ ಕಾರ್ಯಕ್ರಮವನ್ನು ಕೇಳ್ತಾ ಅನೇಕ ಸಂದೇಶಗಳು ಬಂದಿವೆ. ವಾಣಿಶ್ರೀ ಇನ್ಕಲ್ನಿಂದ ಸಂದೇಶ ಕಳಿಸಿದ್ರು. ಶೈಲಜಾ ಬಾಲಕೃಷ್ಣ ನವನಗರ ಹುಬ್ಬಳ್ಳಿಯಿಂದ, ಮಿನುಗುತ್ತಾರೆ ಕಲ್ಪನಾ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಮೂಡಿಬಂದ ಕಾರ್ಯಕ್ರಮವನ್ನು ಆಲಿಸಿದ್ವಿ ಅಂತ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಇನ್ನು ರೇಣುಕಾ ರುದ್ರಪ್ಪ ಗೌರಿ ಮಡಿವಾಳರ ಇಂದರಗಿ ಕೊಪ್ಪಳದಿಂದ ಮೆಸೇಜ್ ಮಾಡಿದ್ರು. ನಟಿ ಕಲ್ಪನಾ ಅವರ ಬಗ್ಗೆ ಮಾಹಿತಿ ಇಷ್ಟವಾಯಿತು ಅಂತ ಹೇಳಿ ಗೀತಾ ಜೋಶಿ ಕಲಬುರ್ಗಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ನನ್ನ ನೆಚ್ಚಿನ ನಟಿಯವರು ಅಂತ ಹೇಳಿ ಸಂದೇಶವನ್ನು ಕಳಿಸಿರೋದು ಅನಿತಾ ಅನಂತರಾಜ್ ಗೊರ್ಲಡ್ಕು, ಹಿರಿಯೂರು ತಾಲೂಕು ಚಿತ್ರದುರ್ಗ ಇಲ್ಲಿಂದ. ಹಾಗೆ ನಳಿನಾ ಲಂಕೇಶ್ ವಿಜಯನಗರ್ ಬೆಂಗಳೂರಿಂದ ಸಹ ಮೆಸೇಜ್ ಮಾಡಿದ್ದಾರೆ. ಆದೂರು ಪ್ರಕಾಶ್ ಆನೇಕಲ್ ಕಲಾಭಾರತಿ ಕಾರ್ಯಕ್ರಮ ಕೇಳಿದ್ವಿ ಅಂತಿದ್ದಾರೆ. ಮೋನಿಕಾ, ನಿಮ್ಮ ಸಂದೇಶ ನಮ್ಮನ್ನ ತಲುಪಿದೆ. ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಿಂದ ಮೆಸೇಜ್ ಮಾಡಿದ್ದಾರೆ. ಬರೆದೆ ನೀನು ನಿನ್ನ ಹೆಸರ ನನ್ನ ಬಾಳ ಪುಟದಲ್ಲಿ, ಈ ಹಾಡನ್ನ ಕೇಳಿ ಮನಸ್ಸಂತೂ ತುಂಬಾ ಹಗುರ ಅನ್ನಿಸ್ತು ಅಂತ ಹೇಳಿ ಕಲಾ ಅರುಣ್ ಅವರು ಮೆಸೇಜ್ ಮಾಡಿದ್ದಾರೆ. ಸಂಧ್ಯಾ ಮೋಹನ್ ಬಿ ಆರ್ಎಂ ನಗರಿಂದ, ಹಾಗೆ ಚಿದಾನಂದ ಟಿಬಿ ಸರ್ಕಲ್ ಹೊಸದುರ್ಗದಿಂದ, ಹೊವೆಲೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ಗೀತಾ ಶ್ರೀನಿವಾಸ್ ಜಿಪಿ ನಗರಿಂದ ಸಹ ಮೆಸೇಜ್ ಮಾಡಿದ್ದಾರೆ. ಕೌಸಲ್ಯ ಬನಶಂಕರಿಯಿಂದ ಮೆಸೇಜ್ ಮಾಡಿದರು. ನಾಗರತ್ನ ನಾರಾಯಣ ಸ್ವಾಮಿ ವಿವೇಕಾನಂದ ನಗರದಿಂದ, ಹಾಗೆ ಸರ್ವಮಂಗಳ ಚಿತ್ರವನ್ನು ನೆನಪು ಮಾಡಿಕೊಂಡು ಸಂದೇಶ ಕಳಿಸಿದ್ದಾರೆ. ಸುರೇಶ್ ಬಿಟಿಎಂ ಲೇಔಟ್ನಿಂದ, ಹಾಗೆ ಜಗದಾಂಬಿಕಾ ಹಂಸವೇಣಿ ಅವರು ಸಹ ಮೆಸೇಜ್ ಮಾಡಿದ್ದಾರೆ. ಜೊತೆಗೆ ನವೀನ ಕಾವ್ಯ ಇವರು ವಿವರ್ಸ್ ಕಾಲೋನಿಯಿಂದ, ಜ್ಯೋತಿ ನ್ಯಾಮತಿ ಅವರು ಸಹ ಮೆಸೇಜ್ ಮಾಡಿದರು. ಹೀಗೆ ಅನೇಕ ಸಂದೇಶಗಳು, ಬೇರೆ ಬೇರೆ ಜಿಲ್ಲೆಯಿಂದ ಬೇರೆ ಬೇರೆ ತಾಲೂಕಿನಿಂದ ಸಂದೇಶಗಳು ಬರ್ತದೆ. ನೆಲಮಂಗಲ ತಾಲೂಕು ಕಮಲಾಪುರದಿಂದ ಚೈತ್ರ ಡಿಎಂ ಅವರು ಸಹ ಮೆಸೇಜ್ ಮಾಡಿ ಮಿನುಗುತ್ತಾರೆ ಕಲ್ಪನಾ ಅವರ ಕುರಿತಾದ ಕಾರ್ಯಕ್ರಮವನ್ನು ಕೇಳಿದ್ವಿ ಅಂತ ಹೇಳ್ತಾ ಇದ್ದಾರೆ. ಕೇಳುಗರೆ, ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದೆ ವಿವಿಧ ಭಾರತಿ. ಇನ್ನೀಗ ಕಾರ್ಯಕ್ರಮ ಕರಿಗೊಂದು ಹಾಡು. ನೀವು ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆಯನ್ನು ಕೇಳಬೇಕು ಅಂದರೆ ನಮ್ಮ ಸಂಖ್ಯೆಯನ್ನು ನೋಟ್ ಮಾಡ್ಕೊಳ್ಳಿ. 0802-6239-27. ಮತ್ತೊಮ್ಮೆ ಸಂಖ್ಯೆಯನ್ನು ತಿಳ್ಕೊಳ್ಳಿ. 0802-6239-27 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆಯನ್ನು ಈ ಸಮಯ ಅಂದರೆ 12:09 ಒಂದು ಗಂಟೆಯವರೆಗೆ ಕೇಳ್ಬೋದು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM.

ಇನ್ನೀಗ ಒಂದು ಕರೆ ಸಿದ್ಧವಾಗಿದೆ, ಮಾತನಾಡಿಸೋಣ. ಹಲೋ, ನಮಸ್ತೆ, ಮಾತಾಡಿ. ಹಲೋ ಹಲೋ, ಓಕೆ ಕಿಲುಗ್ರೆ, ನೀವು ಕರೆ ಮಾಡಬೇಕು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ನಿಮ್ಮ ಮೆಚ್ಚಿನ ಗೀತೆಯನ್ನ ಕೇಳಬೇಕು ಅನ್ನೋದಾದ್ರೆ ನಮ್ಮ ಸಂಖ್ಯೆಯನ್ನ ನೋಟ್ ಮಾಡ್ಕೊಳ್ಳಿ, 0802226927. ಮತ್ತೊಮ್ಮೆ 0802226927.

ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಮುಂದಿನ ಕರೆ. ಹಲೋ, ಹಲೋ, ಹಲೋ, ನನ್ನ ಧ್ವನಿ ಕೇಳಿಸ್ತಿದ್ಯಾ?

ಶನಿವಾರದ ಈ ಮಧ್ಯಾಹ್ನದ ಸಮಯದಲ್ಲಿ ಕೇಳ್ತಾ ಇದ್ದೀರಾ ಕರೆಗೊಂದು ಹಾಡು ಕಾರ್ಯಕ್ರಮ. 12:22 ಕೆಳಗರೆ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆಯನ್ನು ಕೇಳಬೇಕು ಅಂದ್ರೆ ನಮ್ಮ ಸಂಖ್ಯೆಯನ್ನ ನೋಟ್ ಮಾಡ್ಕೊಳ್ಳಿ. 0802-23-70-788. ಮತ್ತೊಂದು 0802-23-70-799. ನಮ್ಮ ಸಂಖ್ಯೆಗಳನ್ನು ನೋಟ್ ಮಾಡ್ಕೊಳ್ಳಿ. 0802-23-70-788. ಮತ್ತೆ ಇದೇ ಒಂದು ಸಂಖ್ಯೆಯಲ್ಲಿ ಕೊನೆಗೆ 99 ಸೇರಿಸಿಯೂ ನೀವು ಕರೆ ಮಾಡಬಹುದು. ಒಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ ಹಲೋ, ಮಾತಾಡಿ. ಹಲೋ ಕೆಲವರು, ನಿಮ್ಮ ಕರೆಗಳನ್ನ ಸ್ವೀಕರಿಸೋದಕ್ಕೆ ತಾಂತ್ರಿಕ ದೋಷ ಇದೆ ಅನ್ಸುತ್ತೆ, ಹಾಗಾಗಿ ಕರೆಗಳನ್ನ ಸ್ವೀಕರಿಸಿ ಮಾತಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಇರಲಿ, ಈಗ ಚಂದದ ಹಾಡುಗಳನ್ನ ಕೇಳಿ.

0: ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಮುಂದಿನ ಕರೆಯನ್ನ ಸ್ವೀಕರಿಸೋಣ. ಹಲೋ.
1: ಹಲೋ.
0: ಹಾ ನಮಸ್ತೆ.
1: ನಮಸ್ತೆ ಮೇಡಮ್.
0: ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮ್ಗೆ?
1: ಮೇಡಮ್ ಕೇಳಿಸ್ತಿದೆ.
0: ತಮ್ಮ ಹೆಸರು ಹೇಳಿ.
1: ನನ್ನ ಹೆಸರು ರಾಘವೇಂದ್ರ ಅಂತ, ಶಿವಮೊಗ್ಗದಿಂದ.
0: ರಾಘವೇಂದ್ರ ಅವರಿಗೆ ಯಾವ ಹಾಡು ಬೇಕು?
1: ನಮಗೆ ರಾಜ್ಕುಮಾರ್ ಅವ್ರದ್ದು, ಅಣ್ಣ ಅವ್ರದ್ದು. ಯಾವ್ದದು? ಭಾಗ್ಯದ ಲಕ್ಷ್ಮಿ ಬಾರಮ್ಮ. ಇಂದ
0: ಭಾಗ್ಯದ ಲಕ್ಷ್ಮಿ ಬಾರಮ್ಮ
1: ಚಿತ್ರದ. ಅದರಲ್ಲಿ ನೀನ ಕರೆ ಇಂಥ ಚೆನ್ನ ಹಾಡ್ಬೇಕಿತ್ತು ಮೇಡಮ್.
0: ಯಾಕೆ ಈ ಹಾಡು ಇಷ್ಟ ಆಗಿದೆ?
1: ಇಲ್ಲ, ಯಾಕೆ ತುಂಬಾ ಇಷ್ಟ ಈ ಹಾಡು. ಸಂಗೀತ ಚೆನ್ನಾಗಿದೆ. ಗಣ್ಣ ಅವ್ರಂದ್ರೆ ತುಂಬಾ ಇಷ್ಟ.
0: ರಾಜಕುಮಾರ್
1: ಅಂದ್ರೆ ತುಂಬಾ ಇಷ್ಟ ನನಗೆ. ಹಾಗಾಗಿ ಹಾಡು ಕೇಳೋದು ತುಂಬಾ ನನಗೆ ಇಷ್ಟ ಮೇಡಮ್.
0: ಓಕೆ. ನೀ ನಕ್ಕರೆ ಎಂತ ಚಂದ. ಈ ಹಾಡು ಪ್ರಸಾರ ಆಗುತ್ತೆ. ಏನ್ ಮಾಡ್ಕೊಂಡಿರೋದು ರಾಘವೇಂದ್ರ ಅವರು?
1: ಮೇಡಮ್ ನಮ್ ಟೈಲರ್ ಶಾಪ್ ಇದೆ.
0: ಆಯ್ತು. ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ನಿಮ್ಮ ಕೆಲಸ ಕಾರ್ಯಗಳನ್ನ ಮುಂದುವರಿಸಿ ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ.
1: ಆಯ್ತು.
0: ಥ್ಯಾಂಕ್ ಯು.
1: ಥ್ಯಾಂಕ್ ಯು ಮೇಡಮ್.

0: ಬೇಡ.
1: ಹಾಗಲ್ಲ

0: 12:33 ಟ್ಯೂನ್ ಮಾಡಿರೋದು 102.9 FM. ಕೇಳ್ತಾ ಇರುವ ಕಾರ್ಯಕ್ರಮ ಕರಿಗೊಂದು ಹಾಡು. ಮುಂದಿನ ಕರೆ. ಹಲೋ,
1: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ತೆ, ಹೇಳಿ, ನಿಮ್ಮ ಹೆಸರು?
1: ಮೇಡಮ್, ನನ್ನ ಹೆಸರು ರಮೇಶ್ ಬಾಬು ಅಂತ.
0: ಯಾವ ಹಾಡು ಬೇಕು?
1: ನನಗೆ ಮೊನ್ನೆ ನಮ್ಮ ಮಾದರಿಯಿಂದ
0: ಒಳ್ಳೆ ಹಾಡನ್ನ ಕೇಳಿದೀರಾ? ಓಕೆ ಓಕೆ ಓಕೆ. ನಮ್ಮ ಕನ್ನಡ ಸಿನಿಮಾಗಳನ್ನ ನೋಡ್ತಾ ಇರ್ತೀರಾ?
1: ಅಯ್ಯೋ, ನನ್ ಸಿನಿಮಾಗಳು ಅಂದ್ರೆ ಚಿಕ್ಕ ವಯಸ್ಸಿಂದ ಹುಚ್ಚು ಮೇಡಮ್. ಅದ್ರಲ್ಲೂ 70s, 80s, 90s ಅಂದ್ರೆ ಇನ್ನೂ ತುಂಬಾ ಇಷ್ಟ ನನಗೆ. ನನಗೆ ಪ್ರಾಣ
0: ವಿಷ್ಣುವರ್ಧನ್ ಅವರ ಸಿನಿಮಾಗಳು ಇಷ್ಟ ಆಗುತ್ತೆ.
1: ಹೌದು.
0: ಹಾಗಾದ್ರೆ ಹಾಲುಂಡ ತವರು ಈ ಎಲ್ಲ ಸಿನಿಮಾಗಳನ್ನ ನೋಡಿದ್ದೀರಾ? ಓಕೆ ಓಕೆ. ಏನ್ ಮಾಡ್ಕೊಂಡಿರೋದು ನೀವು ರಮೇಶ್ ಬಾಬು ಅವರೇ?
1: ಮೇಡಮ್, ಕನ್ಕಾನ್ಸಲ್ಲ ಮನೇಲಿ ಇರ್ತೀನಿ ಮೇಡಮ್, 3-4 ವರ್ಷದಿಂದ.
0: ಓಕೆ ಓಕೆ ಓಕೆ. ಸರಿ, ನಮ್ಮ ಕಾರ್ಯಕ್ರಮಗಳನ್ನ ಕೇಳಿ, ಹೀಗೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಿಮ್ಮ ಮೆಚ್ಚಿನ ಗೀತೆಯನ್ನ ಕೇಳ್ತಾ ಇರಿ.
1: ಥ್ಯಾಂಕ್ ಯು ಮೇಡಮ್.
0: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.

0: ಅಬ್ಬಾಬಾ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಎಷ್ಟು ಲವಲವಿಕೆಯಿಂದ ಈ ಹಾಡನ್ನ ಹಾಡಿದ್ದಾರೆ ಅಲ್ವಾ. ಬಹಳ ಚಂದನೀಯ ಹಾಡನ್ನ ಕೇಳಿದ್ವಿ. ಈಗ ಮುಂದಿನ ಕರೆ. ಹಲೋ.
1: ಹಲೋ, ನಮಸ್ಕಾರ.
0: ನಮಸ್ತೆ.
1: ದಾಸನಪುರದ ರೋಹಿತ್ ಮೇಡಮ್.
0: ರೋಹಿತ್.
1: ಹೌದು ಮೇಡಮ್.
0: ಹೇಗಿದ್ದೀರಾ?
1: ನಾನು ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ?
0: ನಾನು ಚೆನ್ನಾಗಿದ್ದೀನಿ.
1: ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ ಮೇಡಮ್, ಕಲಾವರ್ತಿ ತುಂಬಾ ಚೆನ್ನಾಗಿತ್ತು.
0: ಕಲ್ಪನಾ ಅವರ ಬಗ್ಗೆ.
1: ಹೌದು, ತುಂಬಾ ಚೆನ್ನಾಗಿ.
0: ಇವತ್ತು ಕಲ್ಪನಾ ಅವರ ಜನ್ಮ ಜಯಂತಿ
1: ಮೇಡಮ್, ಮತ್ತೆ ಸೌಂದರ್ಯ ಅವ್ರದ್ದು ಕೂಡ ಜನ್ಮ ಜಯಂತಿ ಅಂತ ವಿವಿಧ ಭಾರತಿಯಲ್ಲಿ ಕೇಳಿಸಿಕೊಂಡೆ.
0: ಹೌದು ಹೌದು,
1: ಅವ್ರದ್ದು ಕೂಡ ಜನ್ಮ ಜಯಂತಿ ಇದೆ ಅಂತ.
0: ಹೌದು,
1: ಆಯ್ತು. ಅದು ಆಕಾಶವಾಣಿಯಿಂದನೇ ಗೊತ್ತಾಗಿದ್ದು ನನಗೆ.
0: ನೋಡಿ, ಆಕಾಶವಾಣಿ ಏನೆಲ್ಲ ಮಾಹಿತಿಗಳನ್ನ ನೀಡುತ್ತೆ ನಿಮ್ಗೆ?
1: ಮಾಹಿತಿಯ ಕಣಜ.
0: ಆಯ್ತು, ಈಗ ಯಾವ ಹಾಡು ಬೇಕು
1: ಮೇಡಮ್? ನಾನು ಕೇಳೋ ಹಾಡು ಒಂದ್ 2-3 ವರ್ಷ ಆಗಿದೆ ಆಕಾಶವಾಣಿಯಲ್ಲಿ ಪ್ರಸಾರ ಆಗಿ, ನನಗೆ ನೆನಪಿರೋ ಹಾಗೆ.
0: ಓಕೆ.
1: ಅಪರೂಪದ ಹಾಡು, ಅಭಿಮಾನ ಅಂತ ಚಿತ್ರದ ಹೆಸರು.
0: 1989 ತೆರೆ ಕಂಡಿದ್ದು.
1: ಹೌದು ಮೇಡಮ್, ಅದರಲ್ಲಿ ಜಾನಕಮ್ಮ ಹಾಡಿರೋದು ರಾಯರು ಬಂದರು ಮಾವನ ಮನೆಗೆ.
0: ಓಕೆ. ಎಸ್, ಜಾನಕಮ್ಮ ಅವರ ಧ್ವನಿಯಲ್ಲಿ ರಾಯರು ಬಂದರು ಮಾವನ ಮನೆಗೆ ಹಾಡು. ಮೈಸೂರು ಮಲ್ಲಿಗೆ ಸಿನಿಮಾದಲ್ಲಿ ರತ್ನಮಾಲಾ ಪ್ರಕಾಶ್ ಅವರು ಹಾಡಿದ್ದಾರೆ. ಕೆ ಎಸ್ ನರಸಿಂಹಸ್ವಾಮಿಗಳ ರಚನೆಯನ್ನ ಎರಡೂ ಸಿನಿಮಾಗಳಲ್ಲಿ, ಅಂದ್ರೆ ಸೇಮ್ ಅದೇ ರಚನೆಯನ್ನ ಎರಡೂ ಸಿನಿಮಾಗಳಲ್ಲಿ ಚಿತ್ರ ಸಾಹಿತ್ಯಕ್ಕೆ ಅಳವಡಿಸಿಕೊಂಡಿದ್ದಾರೆ.
1: ಹೌದು ಹೌದು. ಹರಿ

0: ಈ ಹಾಡು ಎಲ್ಲೋ ಆಚೆ ಕಡೆ ಅಂದ್ರೆ ಬೇರೆ ಕಡೆ ಎಲ್ಲೂ ಸಿಗಲ್ಲ ಈ ಹಾಡು, ಅಂದ್ರೆ ತುಂಬಾ ಸ್ಪಷ್ಟವಾಗಿ ಎಲ್ಲೂ ಕೇಳಕ್ ಸಿಗಲ್ಲ.
1: ಆಮೇಲೆ ರಾಯರು ಬಂದರು ಮಾವನ ಮನೆಗೆ ರಾತ್ರಿಯಾಗಿತ್ತು, ಈ ಹಾಡನ್ನ ನಾನು ನೆನಪಿಸ್ಕೊಂಡ್ರೆ ನಮ್ಗೆ ಮೊದಲಿಗೆ ಬರೋದೇ ಮೈಸೂರು ಮಲ್ಲಿಗೆ ಚಿತ್ರದ ಹಾಡು ಅಂತ ಹೇಳಿ. ಎಸ್ ಜಾನಕಮ್ಮ ಅವರ ಧ್ವನಿಯಲ್ಲಿಯೂ ಈ ಹಾಡಿದೆ ಅನ್ನೋದೇ ಒಳ್ಳೆಯ ಮಾಹಿತಿ. ಈಗ ಈ ಹಾಡನ್ನ ಕೇಳೋಣ ಹಾಗಾದ್ರೆ. ಥ್ಯಾಂಕ್ ಯು.
0: ಥ್ಯಾಂಕ್ ಯು.

0: ಹಲೋ.
1: ಹಲೋ,
0: ನಮಸ್ತೆ.
1: ನಮಸ್ತೆ ಮೇಡಮ್,
0: ಹೇಳಿ ಸರ್, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದ್ದೀರಿ?
1: ನಾನು ಮಂಜಪ್ಪ ಅಂತ, ಅಲಂಕಾರ ನ್ಯೂ ಟೌನ್ ಇಂದ ಮಾತಾಡ್ತಿದ್ದೀನಿ.
0: ಮಂಜಪ್ಪ ಅವರು ಯಾವ ಹಾಡಿಗಾಗಿ ಕರೆ ಮಾಡಿರೋದು?
1: ಪತಿಯ ದೈವ

0: ದಲ್ಲಿ ಪೂಜಿಪ ದೈವದ ತೊರೆಯುತ್ತಮ್ಮ ಅಂತ ಏನು ಹಾಡು ಬರುತ್ತೆ ಮೇಡಮ್, ನಿತ್ಯಾನಕ್ಕೆ ಮುಂದೆ ಅದು ಸುಮಾರು ದಿವಸ ಆಯ್ತು ಪ್ರಸಾರ ಆಗಿ.
1: 60ರ ದಶಕದ ಹಾಡಿದು, ತುಂಬಾ ಹಳೆಯ ಹಾಡು.
0: ಹೌದು ಮೇಡಮ್.
1: ಹಳೆಯ ಸಿನಿಮಾಗಳನ್ನೆಲ್ಲ ನೋಡ್ತಾ ಇದ್ರಾ?
0: ಖಂಡಿತ ನೋಡ್ತಾ ಇರ್ತೀವಿ.
1: ಈಗ ಏನ್ ಮಾಡ್ತಿರೋದು ಮಂಜಪ್ಪ ಅವರು?
0: ಏನಿಲ್ಲ, ಮನೇಲೆ ಇರ್ತೀವಿ ಮೇಡಮ್.
1: ಮನೆಯಲ್ಲೇ ಇರೋದ್ರಿಂದ ಹೆಚ್ಚಿನ ಸಮಯ ಸಿಗುತ್ತೆ. ಯಾವೆಲ್ಲ ಕಾರ್ಯಕ್ರಮಗಳು ನಿಮಗೆ ಅಚ್ಚುಮೆಚ್ಚು?
0: ನಮಗೆ ವರ್ಲ್ಡ್ ಇಸ್ ಗೋಲ್ಡ್, ಕರಗೊಂದು ಗೀತೆ, ಚಿತ್ರತಾನ, ಇವೆಲ್ಲ ಪ್ರೇಮ ನಿನಾದ, ನಾದ, ನಾದೋಪಾಸನೆ, ಇವೆಲ್ಲ.
1: ನಾದೋಪಾಸನೆ 6-7 ಗಂಟೆವರೆಗೆ ಬೆಳಿಗ್ಗೆ, ಪ್ರೇಮ ನಿನಾದ 10-11 ವರೆಗೆ ರಾತ್ರಿ.
0: ಹೌದು ಮೇಡಮ್.
1: ಓಕೆ,
0: ಅವೆಲ್ಲ ತುಂಬಾ ಇಷ್ಟ, ಕೇಳ್ತಾ ಇರ್ತೀವಿ ಯಾವಾಗ್ಲೂ. ಅದೇ ಕೆಲಸ ನಮ್ಗೆ.
1: ಆಯ್ತು ಮಂಜಪ್ಪ ಅವರೇ.
0: ಓಕೆ ಮೇಡಮ್,
1: ಒಳ್ಳೆ ಹಾಡನ್ನ ಕೇಳಿದಿರಿ. ಪತಿಯೇ ದೈವ 60ರ ದಶಕದ ಹಳೆಯ ಹಾಡು ಕೇಳಿ ನಿಮಗಾಗಿ, ಎಲ್ಲರಿಗಾಗಿ.
0: ಥ್ಯಾಂಕ್ ಯು.
1: ಥ್ಯಾಂಕ್ ಯು.

0: 12:50 ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇದು ನಿಮ್ಮದೇ ಕಾರ್ಯಕ್ರಮ, ನಿಮ್ಮ ಮೆಚ್ಚಿನ ಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮ. ಮುಂದಿನ ಕರೆ. ಹಲೋ
1: ಹಲೋ,
0: ನಮಸ್ತೆ.
1: ನಮಸ್ತೆ ಮೇಡಮ್,
0: ಹೇಳಿ, ಹೆಸರೇನು?
1: ನನ್ನ ಹೆಸರು ನಾಗರತ್ನ ಅಂತ. ನನಗೆ ಈ ಕ್ಷಣ ಜಾನಕಮ್ಮನವರು ಆಡಿರೋ ಬೆಂಕಿಯ ಬಲೆ ಚಿತ್ರದಿಂದ ಬಿಸಿಲಾದ್ರೇನು ಮಳೆಯಾದರೇನು ಚಿತ್ರದ ಹಾಡ್ಬೇಕು. ಯಾಕಂದ್ರೆ ಅದು ಒಬ್ರಿಗೊಬ್ರಿಗೆ ಧೈರ್ಯ ಹೇಳ್ಕೊಳ್ಳೋದು ಆಡಿ ಹಾಡಾಗಿರೋದ್ರಿಂದ ನನ್ಗೆ ಅದು ತುಂಬಾ ಇಷ್ಟ. ನನಗೆ ಬೇಜಾರಾದಾಗ ನನಗದ್ ನೆನಪಾಗುತ್ತೆ.
0: ಹಾಗೆ ಎಲ್ಲಿಂದ ಕರೆ ಮಾಡ್ತಾ ಇರೋದು?
1: ಯಲಹಂಕ ನ್ಯೂ ಟೌನ್ ಇಂದ ಮೇಡಮ್.
0: ಯಲಹಂಕ ನ್ಯೂ ಟೌನ್. ಏನ್ ಮಾಡ್ಕೊಂಡಿರೋದು ನಾಗರತ್ನ ಅವರು?
1: ಮೇಡಮ್ ಮನೇಲಿ ಹೌಸ್ ವೈಫ್, ಮತ್ತೆ ಆಡ್ತೀನಿ ನಾನು ಆರ್ಕೆಸ್ಟ್ರಾದಲ್ಲಿ.
0: ಓ, ಹಾಡ್ತೀರಾ? ಓಕೆ ಓಕೆ. ಈಗ ಅಡುಗೆ ಮಾಡೋ ಸಮಯ ಅನ್ಸುತ್ತೆ. ಮಸೊಪ್ಪು ಸಾರು.
1: ಬನ್ನಿ,
0: ಖಂಡಿತ ಬರೋಣ. ಬಿಸಿಲಾದರೇನು ಹಾಡನ್ನ ಕೇಳಿದ್ರಿ ಅಲ್ವಾ ನೀವು? ಆರ್ಕೆಸ್ಟ್ರಾದಲ್ಲಿ ಹಾಡ್ತೀನಿ ಅಂದಿದ್ರಿಂದ ಒಂದು ಸಾಲು ಹಾಡಿ, ಹಾಗೆ ನಿಮ್ ಗೀತೆ ಪ್ರಸಾರ ಆಗತ್ತೆ.

0: ಓಕೆ ನಾಗರತ್ನ ಅವರೇ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಈಗ ನಿಮ್ಮ ಮೆಚ್ಚಿನ ಮಾತಾಡಿದ್ರಿ, ಜೊತೆಗೆ ಹಾಡು ಹೇಳಿದ್ರಿ, ಈಗ ನಿಮ್ಮ ಮೆಚ್ಚಿನ ಹಾಡು.
1: ಥ್ಯಾಂಕ್ ಯು ಮ್ಯಾಮ್.
0: ಥ್ಯಾಂಕ್ ಯು.

0: ಕರೆಗೊಂದು ಹಾಡು ಕಾರ್ಯಕ್ರಮದ ಮುಂದಿನ ಕಾಲರ್. ಹಲೋ
1: ಮೇಡಮ್,
0: ನಮಸ್ತೆ.
1: ವಿಜಯನಗರ ಜಿಲ್ಲೆ ವಿಜಯನಗರ ಹೆಬ್ಬಾಗಿಲಿಂದ ಮಾರ್ಕಂಡೇಶ್ ಕಮಲಾಪುರ. ಮೇಡಮ್,
0: ಮಾರ್ಕಂಡೇಶ್ ಕಮಲಾಪುರ ಅಂತನಾ? ಕಮಲಾಪುರ ಅನ್ನೋದು ನಿಮ್ಮ ಊರಿನ ಹೆಸರ?
1: ವಿಜಯನಗರ ಹೆಬ್ಬಾಗಿಲ್ ಮೇಡಮ್, ವಿಜಯನಗರ ಹೆಬ್ಬಾಗಿಲ್ ಅಂತೆ ಇದೆ ಮೇಡಮ್, ಅದರ ಮುಖ್ಯ ದ್ವಾರ ನಮ್ಮೂರು.
0: ಓಕೆ ಓಕೆ, ಕಮಲಾಪುರ. ಹೆಸರು ಚೆನ್ನಾಗಿದೆ.
1: ಬಾಳೆಗೆ ಫೇಮಸ್ ಮೇಡಮ್, ಸುತ್ತಲೂ ಕೆರೆಗಳು ಕಮಲಗಳು ಹರಡುತ್ತೆ ಮೇಡಮ್, ಅದರಿಂದ ಕಮಲಾಪುರ ಅಂತ ಹೇಳಿ ಬಂತು.
0: ಈಗಲೂ
1: ಕಮಲಗಳು ಬರ್ತಾವೆ ಮೇಡಮ್, ಶ್ರೀಕೃಷ್ಣದೇವರಾಯರು ಕಟ್ಟಿಸಿದ ಊರು ಮೇಡಮ್.
0: ನೋಡಿ, ನಿಮ್ಮ ಹೆಸರಿನ ಜೊತೆಗೆ ನಿಮ್ಮ ಊರಿನ ಹೆಸರನ್ನ ಸೇರಿಸಿಕೊಂಡಿದ್ದೀರಿ ಅಂದ್ರೆ ಎಷ್ಟು ಅಭಿಮಾನ ಇದೆ ಅಂತಾಯ್ತು.
1: ಇಲ್ಲ ಮೇಡಮ್, ನಮ್ಮ ನೆಲ ನಮ್ಮ ಜಲ ನಾ ಮರ್ತೇನೆ ಮೇಡಮ್.
0: ಮರಿಬಾರ್ದಲ್ವಾ?
1: ಮರಿಬಾರ್ದು, ಅದಕ್ಕೆ ಋಣ ತೀರ್ಸಕ್ಕಾಗಲ್ಲ ಮೇಡಮ್.
0: ದೊಡ್ಡರಂಗೇಗೌಡ ಅವರು ಹೇಳ್ತಾರಲ್ಲ, ಜನುಮ ನೀಡಿದ ಭೂತಾಯಿಯ ಹೇಗೆ ತಾಯಿ
1: ಮೇಡಮ್. ಅದರಲ್ಲಿ ನಾಲ್ಕು ಜಗ್ಗೇಶ್ವರ ಹೇಳಿದಾಗ ನಾಲ್ಕು ತಾಯಿ ಅಂದ್ರು, ನೀರಾಗಿರ್ಬೋದು, ಮಾತು ಕಲಿಸತಕ್ಕಂತ ತಾಯಿ, ಜನನಿ, ಭೂಮಿ ಮರೆಯಕ್ಕಾಗಲ್ಲ ಮೇಡಮ್.
0: ಹೌದು.
1: ಇವತ್ತು ಗೀತಾ ಚಿತ್ರದ ಮೇಡಮ್ ಜೊತೆ ಜೊತೆಯಲ್ಲಿ ಅಂತೇಳಿ ನಮ್ಮ ಮಿನುಗುತ್ತಾರೆ ಕಲ್ಪನಾ ಅವರು, ಯಾವಾಗಲೂ ನಮ್ಮ ಜೊತೆ ಜೊತೆಯಲ್ಲಿ ಇರ್ತಾರೆ. ಅವರ ನಟನೆ ಅಮೋಘ, ಆ ತಾರೆ ಯಾವುದು ಮಿನುಗಲು ಯಾವ ರೀತಿ ಶಾಶ್ವತವೋ ಅದೇ ತರ ಅವರ ನಟನೆಯೂ ಶಾಶ್ವತ ಕನ್ನಡ ಚಿತ್ರರಂಗಕ್ಕೆ ಅಂತ ಹೇಳ್ತಾರೆ.
0: ಆಯ್ತು, ಗೀತಾ ಚಿತ್ರದ ಹಾಡು ಪ್ರಸಾರ ಆಗತ್ತೆ.
1: ಮತ್ತೊಮ್ಮೆ ಕಲ್ಪನಾ ಅವರಿಗೆ ಹುಟ್ಟೊಬ್ಬರ ಶುಭಾಶಯಗಳು ಮೇಡಮ್.
0: ಆಯ್ತು, ಓಕೆ, ಹಾಡ್ಕೇಳ.
1: ಓಕೆ, ನಮಸ್ಕಾರ.

0: ಪ್ರವಾಸೋದ್ಯ ಮುಖ್ಯಾಂಶಗಳು. ಭಾರತದ ಮೊದಲ ಖಾಸಗಿ ನಿರ್ಮಿತ ಕಕ್ಷೀಯ ದರ್ಜೆಯ ವಿಕ್ರಮ್ 1 ರಾಕೆಟ್ ಅನ್ನು ಇಸ್ರೋ ಇಂದು ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿಯಾಗಿ ಉಡಾವಣೆಗೊಳಿಸಿದೆ. ಹೈದರಾಬಾದ್ ಮೂಲದ ಸ್ಕೈರೂಟ್ ಏರೋ ಸಂಸ್ಥೆ ಹಮ್ಮಿಕೊಂಡಿದ್ದ ಈ ಐತಿಹಾಸಿಕ ಪರೀಕ್ಷಾರ್ಥ ಉಡಾವಣೆಗೆ ಮಿಷನ್ ಆಗಮನ್ ಎಂದು ಹೆಸರು ಇಡಲಾಗಿದೆ. ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಕುಡಿಯುವ ನೀರಿನ ಅಭಾವ ಉಂಟಾಗಿದ್ದು ಪ್ರತಿಯೊಂದು ಜಿಲ್ಲಾಡಳಿತಕ್ಕೆ 5 ಕೋಟಿ ರೂಪಾಯಿ ಕುಡಿಯುವ ನೀರಿಗಾಗಿ ಮೀಸಲಿಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರು ನಗರದ ರಸ್ತೆಗಳು ಮತ್ತು ಪಾದಚಾರಿ ಮಾರ್ಗಗಳಲ್ಲಿನ ಅನಾಥ ವಾಹನಗಳನ್ನು ತೆರವುಗೊಳಿಸುವ ಬೃಹತ್ ಕಾರ್ಯಾಚರಣೆಗೆ ಇಂದು ಚಾಲನೆ ನೀಡಲಾಗಿದೆ. ಟೋಯಿಂಗ್ ಬಳಿಕವೂ ಮಾಲೀಕರು ಬರೆದಿದ್ದರೆ ವಾಹನಗಳನ್ನು ಹರಾಜು ಹಾಕಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ನಾಳೆಯಿಂದ ಮಾಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮಾನಿಯಾ ದೇಶಗಳಿಗೆ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಭಾರತದ ಪಾಲಿಗೆ ಭಯೋತ್ಪಾದನೆ ವಿರುದ್ದದ ಶೂನ್ಯ ಸಹಿಷ್ಣುತೆ ಕೇವಲ ಹೇಳಿಕೆಯಲ್ಲ, ಬದಲಿಗೆ ದೃಢವಾದ ಕ್ರಿಯಾ ಯೋಜನೆಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. 4 ದಿನಗಳ ಅಧಿಕೃತ ಭಾರತ ಪ್ರವಾಸದಲ್ಲಿರುವಂತಹ ಜಾಂಜಿಬಾರ್ ಅಧ್ಯಕ್ಷ ಡಾ ಹುಸೇನ್ ಅಲಿ ಇಂದು ಸಂಜೆ ನವದೆಹಲಿಗೆ ಆಗಮಿಸಲಿದ್ದಾರೆ. ನಾಳೆ ನವದೆಹಲಿಯಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣ ಅವರೊಂದಿಗೆ ಜಾಂಜಿಬಾರ್ ಅಧ್ಯಕ್ಷರು ಮಾತುಕತೆ ನಡೆಸಲಿದ್ದಾರೆ. ಟೋಕಿಯೋದಲ್ಲಿ ನಡೆದಿರುವಂತಹ ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಫೈನಲ್ನಲ್ಲಿ ನಾಳೆ ಭಾರತದ ಪಿವಿ ಸಿಂಧು ಜಪಾನ್ನ ಅಕಾನೆ ಯಮಕುಚಿ ವಿರುದ್ದ ಪ್ರಶಸ್ತಿಗಾಗಿ ಸೆಣಸಾಟ ನಡೆಸಲಿದ್ದಾರೆ. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಜಂಟಿಯಾಗಿ ಆಯೋಜನೆ ಮಾಡಲಿರುವಂತಹ 2028ರ ಟಿ20 ವಿಶ್ವಕಪ್ನಲ್ಲಿ ಒಟ್ಟು 20 ತಂಡಗಳು ಕಣಕ್ಕೆ ಇಳಿಯಲಿವೆ. ಈ 20 ತಂಡಗಳಲ್ಲಿ 12 ಟೀಂಗಳು ಫೈನಲ್ ಆಗಿವೆ. ಇನ್ನುಳಿದ 8 ತಂಡಗಳು ಅರ್ಹತಾ ಸುತ್ತಿನ ಮೂಲಕ ಆಯ್ಕೆಯಾಗಲಿವೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಸುದ್ದಿ ಮುಖ್ಯಾಂಶಗಳು ಸಂಜೆ 5 ಗಂಟೆಗೆ.
1: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBIನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಸ್ವಾಭಿಮಾನ ಚಿತ್ರದ ಗೀತೆಯನ್ನ ಎಸ್ ಜಾನಕಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕೇಳಿದ್ರಿ. ಆರ್ ಎನ್ ಜಯಗೋಪಾಲ್ ಅವರು ಈ ಗೀತೆಯನ್ನ ಬರೆದಿದ್ರು. ಶಂಕರ್ ಗಣೇಶ್ ಅವರ ಸಂಗೀತ ಇತ್ತು.
1: ಶ್ರೇಯಾ, ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
2: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದೀನಿ.
1: ನೀನು, ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
3: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
1: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
4: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
5: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.

ಅಲೆಯಲೆಯಾಗಿ ತೇಲಿಬರುವ ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಸಮಯ 1:10 ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ. 1:20 ಮತ್ತೆ ಭೇಟಿಯಾಗೋಣ. ಟ್ಯೂನ್ ಮಾಡಿಯೇ ಇರಿ. ಇದು 102.9 FM.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ದೇಶದ ಮೊದಲ ಖಾಸಗಿ ನಿರ್ಮಿತ ಉಪಗ್ರಹ ಉಡಾವಣಾ ನೌಕೆ ವಿಕ್ರಮ್ 1 ಇಸ್ರೋದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ

0: ಯಶಸ್ವಿ ಉಡಾವಣೆ. ಭಯೋತ್ಪಾದನೆ ವಿರುದ್ಧ ಶೂನ್ಯ ಸಹಿಷ್ಣುತೆ, ಭಾರತದ ದೃಢ ನಿಲುವು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಪುಣೆಯಲ್ಲಿಂದು ಮೂರು ಪ್ರಮುಖ ರಾಷ್ಟೀಯ ಹೆದ್ದಾರಿ ಯೋಜನೆಗಳಿಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಶಂಕುಸ್ಥಾಪನೆ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಫೈನಲ್ ಪ್ರವೇಶಿಸಿದ ಭಾರತದ ಪಿವಿ ಸಿಂಧು. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೂರನೇ ಸ್ಥಾನಕ್ಕಾಗಿ ಇಂದು ಮಧ್ಯರಾತ್ರಿ ಫ್ರಾನ್ಸ್ ಇಂಗ್ಲೆಂಡ್ ಸೆಣಸು. ವಾರ್ತೆಗಳ ವಿವರ. ಭಾರತದ ಮೊದಲ ಖಾಸಗಿ ನಿರ್ಮಿತ ಕಕ್ಷೀಯ ದರ್ಜೆಯ ರಾಕೆಟ್ ವಿಕ್ರಮ್ 1 ಇಂದು ಶ್ರೀಹರಿಕೋಟಾದಲ್ಲಿರುವ ಇಸ್ರೋದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿಯಾಗಿ ಉಡಾವಣೆಗೊಂಡಿದೆ. ಹೈದರಾಬಾದ್ ಮೂಲದ ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥೆ ಹಮ್ಮಿಕೊಂಡಿದ್ದ ಈ ಐತಿಹಾಸಿಕ ಪರೀಕ್ಷಾರ್ಥ ಉಡಾವಣೆಗೆ ಮಿಷನ್ ಆಗಮನ್ ಎಂದು ಹೆಸರಿಸಲಾಗಿತ್ತು. ಮಧ್ಯಾಹ್ನ 12:05 ಉಡಾವಣೆಗೊಂಡ ಈ 7 ಅಂತಸ್ತಿನ ಎತ್ತರದ 4 ಹಂತಗಳ ರಾಕೆಟ್ ದೇಶ ಹಾಗೂ ವಿದೇಶಗಳ ವಿವಿಧ ತಂತ್ರಜ್ಞಾನ ಪ್ರಾತ್ಯಕ್ಷಿಕ ಪೇಲೋಡ್ಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂದೇಶ ಇರುವ ಪೋಸ್ಟ್ ಕಾರ್ಡ್ ಅನ್ನು ಹೊತ್ತೊಯ್ದಿದೆ. ತಾಂತ್ರಿಕ ಕಾರಣಗಳಿಂದಾಗಿ ನಿಗದಿತ ಸಮಯಕ್ಕಿಂತ 35 ನಿಮಿಷ ತಡವಾಗಿ ಉಡಾವಣೆಗೊಂಡಿತು. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ವಿಕ್ರಮ್ ಸಾರಾಭಾಯ್ ಅವರ ಸ್ಮರಣಾರ್ಥ ಹೆಸರಿಸಲಾದ ಈ ರಾಕೆಟ್ ಅನ್ನು ಸಂಪೂರ್ಣ ಕಾರ್ಬನ್ ಕಂಪೋಸಿಟ್ ರಚನೆಯಿಂದ ನಿರ್ಮಿಸಲಾಗಿದೆ. ಇದು ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ 3D ಪ್ರಿಂಟೆಡ್ ಎಂಜಿನ್ಗಳು ಮತ್ತು ಘನ ಇಂಧನ ರಾಕೆಟ್ ಬೂಸ್ಟರ್ಗಳನ್ನು ಒಳಗೊಂಡಿದೆ. ಈ ರಾಕೆಟ್ ಗ್ರಹ ಸ್ಪೇಸ್, ಕಾಸ್ಮೋಸರು, ಡಿ ಕ್ಯೂಬ್ಡ್ ಮತ್ತು ಸ್ಕೈರೂಟ್ನ ಸ್ಕೋಪ್ ಸಂಸ್ಥೆಗಳ ಪೇಲೋಡ್ಗಳ ಜೊತೆಗೆ ಕಾಸ್ಮಿಕ್ ಬ್ಲೂಮ್ ಎಂಬ ಕಲಾಕೃತಿಯನ್ನು ಬಾಹ್ಯಾಕಾಶಕ್ಕೆ ಕೊಂಡೊಯ್ದಿದೆ. ಯುವ ವಿಜ್ಞಾನಿಗಳ ತಂಡದ ಈ ಸಾಧನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ಲಾಘನೆ ವ್ಯಕ್ತಪಡಿಸಿದ್ದು ದೂರವಾಣಿ ಮೂಲಕ ಮಾತನಾಡಿ ಅಭಿನಂದನೆ ಸಲ್ಲಿಸಿದ್ದಾರೆ. ಭಾರತದ ಪಾಲಿಗೆ ಭಯೋತ್ಪಾದನೆ ವಿರುದ್ಧದ ಶೂನ್ಯ ಸಹಿಷ್ಣುತೆ ಕೇವಲ ಹೇಳಿಕೆಯಲ್ಲ, ಬದಲಿಗೆ ದೃಢವಾದ ಕ್ರಿಯಾಯೋಜನೆಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಫೋರ್ಸಸ್ ಫಸ್ಟ್ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಅವರು, ಅಗತ್ಯ ಬಿದ್ದರೆ ಭಾರತ ಶತ್ರುಗಳ ಹಡಗು ತಾಣಗಳಿಗೆ ನುಗ್ಗಿ ಭಯೋತ್ಪಾದಕರನ್ನು ಮಟ್ಟಹಾಕಲಿದೆ. ಆಪರೇಷನ್ ಸಿಂಧೂರ್ ಇದಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದರು. ಕಳೆದ 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ರಕ್ಷಣಾ ವಲಯದ ಸ್ವಾವಲಂಬನೆಗೆ ಗರಿಷ್ಠ ಆದ್ಯತೆ ನೀಡಿದೆ. ಸಶಸ್ತ್ರ ಪಡೆಗಳ ಆಧುನೀಕರಣಕ್ಕಾಗಿ ಬಜೆಟ್ನ 75% ದೇಶೀಯ ಉದ್ಯಮಿಗಳಿಗೆ ಕಾಯ್ದಿರಿಸಲಾಗಿದ್ದು ಶೀಘ್ರದಲ್ಲೇ ನೂತನ ರಕ್ಷಣಾ ಸ್ವಾಧೀನ ಪ್ರಕ್ರಿಯೆ ಜಾರಿಗೆ ಬರಲಿದೆ ಎಂದು ತಿಳಿಸಿದರು. 2024ರಲ್ಲಿ 4,000 ಕೋಟಿ ರೂಪಾಯಿಗಳಿದ್ದ ದೇಶದ ರಕ್ಷಣಾ ಉತ್ಪಾದನೆ ದಾಖಲೆಯ 1.78 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದ್ದು ಈ ವರ್ಷ 2 ಲಕ್ಷ ಕೋಟಿ ರೂಪಾಯಿ ಮೈಲಿಗಲ್ಲು ದಾಟುವ ಗುರಿ ಹೊಂದಲಾಗಿದೆ ಎಂದು ಮಾಹಿತಿ ನೀಡಿದರು. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹಾಗೂ ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಇಂದು ಪುಣೆಯಲ್ಲಿ 3 ಪ್ರಮುಖ ರಾಷ್ಟೀಯ ಹೆದ್ದಾರಿ ಯೋಜನೆಗಳಿಗೆ ಜಂಟಿಯಾಗಿ ಭೂಮಿಪೂಜೆ ನೆರವೇರಿಸಲಿದ್ದಾರೆ. ಈ ಯೋಜನೆಗಳಲ್ಲಿ ಪುಣೆ ಸಂಭಾಜಿನಗರ ಗ್ರೀನ್ ಫೀಲ್ಡ್ ಎಕ್ಸ್ಪ್ರೆಸ್ ವೇಯ ಮೊದಲ ಹಂತವಾಗಿರುವ ಕರಾಡಿ ಜಂಕ್ಷನ್ ಮತ್ತು ಶಿರೂರು ಬೈಪಾಸ್ ನಡುವಿನ 53 ಕಿಲೋಮೀಟರ್ ಉದ್ದದ ಷಡ್ಪಥ ರಸ್ತೆ, ಹಡಪ್ಸರ್ ಮತ್ತು ಯಾವತ್ ನಡುವಿನ 30.5 ಕಿಲೋಮೀಟರ್ ರಸ್ತೆ ಹಾಗೂ ತಲೆಗಾಂವ್ ಚಾಕನ್ ಶಿಖ್ರಾಪುರ ನಡುವಿನ 54.3 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು ಸೇರಿವೆ. ಈ ಯೋಜನೆಗಳು ಪುಣೆ ವಲಯದಲ್ಲಿ ವಾಹನ ದಟ್ಟಣೆಯನ್ನು ಕಡಿಮೆ ಮಾಡುವುದರ ಜೊತೆಗೆ ಕೈಗಾರಿಕಾ ಮತ್ತು ಆರ್ಥಿಕ ಪ್ರಗತಿಗೆ ವೇಗ ನೀಡಲಿವೆ. ಕಾರ್ಯಕ್ರಮದಲ್ಲಿ ಕೇಂದ್ರ ನಾಗರಿಕ ವಿಮಾನಯಾನ ರಾಜ್ಯ ಸಚಿವ ಮುರಳೀಧರ್ ಮೊಹೋಲ್, ಉಪಮುಖ್ಯಮಂತ್ರಿಗಳಾದ ಏಕನಾಥ್ ಶಿಂಧೆ, ಸುನೇತ್ರಾ ಪವಾರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿರಲಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ನಾಳೆಯಿಂದ ಮಾಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮೇನಿಯಾ ದೇಶಗಳಿಗೆ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಈ ಕುರಿತು ನವದೆಹಲಿಯಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್, ಇದೇ 25ರವರೆಗಿನ ಈ ಪ್ರವಾಸ ಆಯಾ ದೇಶಗಳ ಅಧ್ಯಕ್ಷರ ಆಹ್ವಾನದ ಮೇರೆಗೆ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಈ ಭೇಟಿಯು ಐತಿಹಾಸಿಕ ಪ್ರಾಮುಖ್ಯತೆ ಹೊಂದಿದ್ದು ಭಾರತದ ರಾಷ್ಟಪತಿಯೊಬ್ಬರು ಮಾಲ್ಡೋವಾ ಮತ್ತು ಉತ್ತರ ಮ್ಯಾಸಿಡೋನಿಯಾ ದೇಶಗಳಿಗೆ ನೀಡುತ್ತಿರುವ ಮೊದಲ ದ್ವಿಪಕ್ಷೀಯ ಭೇಟಿ ಇದಾಗಿದೆ. ಇನ್ನು ರೊಮೇನಿಯಾ ದೇಶಕ್ಕೆ 3 ದಶಕಗಳ ನಂತರ ಭಾರತದ ರಾಷ್ಟಪತಿಯೊಬ್ಬರು ಭೇಟಿ ನೀಡುತ್ತಿದ್ದು, ಇದಕ್ಕೂ ಮುನ್ನ 1994ರಲ್ಲಿ ಭಾರತದ ರಾಷ್ಟಪತಿಯವರು ಅಲ್ಲಿಗೆ ಪ್ರವಾಸ ಕೈಗೊಂಡಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವದೆಹಲಿಯಲ್ಲಿ ಇಂದು ನಡೆಯಲಿರುವ ಪಿಂಚಣಿ ವ್ಯಾಜ್ಯಗಳ ಎರಡನೇ ರಾಷ್ಟೀಯ ಕಾರ್ಯಾಗಾರದ ಅಧಿವೇಶನವನ್ನು ಉದ್ದೇಶಿಸಿ ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಭಾಷಣ ಮಾಡಲಿದ್ದಾರೆ. ಎಲ್ಲಾ ಪಾಲುದಾರರ ನಡುವೆ ಉತ್ತಮ ಸಮನ್ವಯ ಸಾಧಿಸುವ ಮೂಲಕ ಪಿಂಚಣಿ ವ್ಯಾಜ್ಯಗಳ ನಿರ್ವಹಣೆಯನ್ನು ಸುಧಾರಿಸಲು ಸರ್ಕಾರ ಹೊಂದಿರುವ ಬದ್ದತೆಯನ್ನು ಈ ಕಾರ್ಯಾಗಾರ ಪುನರುಚ್ಚರಿಸುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಕೇಂದ್ರ ಸರ್ಕಾರದ ಎಲ್ಲಾ ಸಚಿವಾಲಯಗಳು ಮತ್ತು ಇಲಾಖೆಗಳ ನೋಡಲ್ ಅಧಿಕಾರಿಗಳು ಹಾಗೂ ಕಾನೂನು ಸಲಹೆಗಾರರ ಸಮಿತಿಯು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಲಿವೆ. ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ಅವರನ್ನು ಅಗತ್ಯ ವೈದ್ಯಕೀಯ ಆರೈಕೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ದೆಹಲಿ ಹೈಕೋರ್ಟ್ ಆದೇಶದಂತೆ ಮತ್ತು ತಜ್ಞರ ವೈದ್ಯಕೀಯ ಸಲಹೆ ಮೇರೆಗೆ ವಾಂಗ್ಚುಕ್ ಅವರನ್ನು ಸ್ಥಳಾಂತರಿಸಲಾಗಿದೆ ಎಂದು ನವದೆಹಲಿ ಉಪ ಪೊಲೀಸ್ ಆಯುಕ್ತ ಸಚಿನ್ ಶರ್ಮಾ ತಿಳಿಸಿದ್ದಾರೆ. ವಾಂಗ್ಚುಕ್ ಅವರು ಕಳೆದ ಹಲವು ದಿನಗಳಿಂದ ಜಂತರ್ ಮಂತರ್ನಲ್ಲಿ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದಾರೆ. ಈ ನಡುವೆ ವಾಂಗ್ಚುಕ್ ಅವರ ಸದ್ಯದ ಪರಿಸ್ಥಿತಿ ಕುರಿತು ಮಾಹಿತಿ ನೀಡಿರುವ ಸಫ್ದರ್ಜಂಗ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾ ಚಾರು ಬಂಬಾ, ವಾಂಗ್ಚುಕ್ ಅವರನ್ನು ನಿರಂತರ ವೈದ್ಯಕೀಯ ನಿಗಾದಲ್ಲಿಡಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಅವರು ಸಂಪೂರ್ಣ ಪ್ರಜ್ಞಾವಸ್ಥೆಯಲ್ಲಿದ್ದು ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ ಎಂದಿದ್ದಾರೆ. 4 ದಿನಗಳ ಅಧಿಕೃತ ಭಾರತ ಪ್ರವಾಸ ಕೈಗೊಳ್ಳಲಿರುವ ಜಾನ್ಸಿಬಾರ್ ಅಧ್ಯಕ್ಷ ಡಾ ಹುಸೇನ್ ಅಲಿ ಎಂವಿನಿ ಇಂದು ಸಂಜೆ ನವದೆಹಲಿಗೆ ಆಗಮಿಸಲಿದ್ದಾರೆ. ನಾಳೆ ನವದೆಹಲಿಯಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರೊಂದಿಗೆ ಜಾನ್ಸಿಬಾರ್ ಅಧ್ಯಕ್ಷರು ಮಾತುಕತೆ ನಡೆಸಲಿದ್ದು ಭಾರತ ತಾನ್ಸಾನಿಯಾ ದ್ವಿಪಕ್ಷೀಯ ಸಂಬಂಧಗಳನ್ನು ಪರಿಶೀಲಿಸುವುದರ ಜೊತೆಗೆ ಭವಿಷ್ಯದ ಸಹಕಾರದ ಹೊಸ ಅವಕಾಶಗಳ ಕುರಿತು ಚರ್ಚಿಸಲಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಸಹ ಜಾನ್ಸಿಬಾರ್ ಅಧ್ಯಕ್ಷರನ್ನು ಭೇಟಿಯಾಗಲಿದ್ದಾರೆ. ಜಾಗತಿಕ ದಕ್ಷಿಣದ ಪಾಲುದಾರ ರಾಷ್ಟಗಳಾದ ಭಾರತ ಮತ್ತು ತಾನ್ಸಾನಿಯಾ ವಿವಿಧ ಕ್ಷೇತ್ರಗಳಲ್ಲಿ ದೀರ್ಘಕಾಲದ ಸ್ನೇಹ ಮತ್ತು ಸಹಕಾರದ ಸಂಬಂಧಗಳನ್ನು ಹೊಂದಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಈ ಭೇಟಿ ಉಭಯ ದೇಶಗಳ ಪರಸ್ಪರ ಹಿತಾಸಕ್ತಿಗೆ ಅನುಗುಣವಾಗಿ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಹೊಸ ಉತ್ತೇಜನ ನೀಡುವ ನಿರೀಕ್ಷೆ ಇದೆ. ಪನಾಮಾದ ವಿದೇಶಾಂಗ ಸಚಿವ ಜೇವಿಯರ್ ಎಡ್ವಾರ್ಡೋ ಮಾರ್ಟಿನೆಸ್ ಆಚಾ ವಾಸ್ಕ್ವೇಜ್ ಅವರು ನಾಳೆಯಿಂದ 5 ದಿನಗಳ ಅಧಿಕೃತ ಭಾರತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಪ್ರವಾಸದ ವೇಳೆ ಅವರು ನಾಡಿದ್ದು ನವದೆಹಲಿಯಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರನ್ನು ಭೇಟಿ ಮಾಡಲಿದ್ದಾರೆ. ಹೈದರಾಬಾದ್ ಭವನದಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೂ ಮಾತುಕತೆ ನಡೆಸಲಿದ್ದಾರೆ. ಇದೇ 22ರಂದು ನವದೆಹಲಿಯಲ್ಲಿ ಜೇವಿಯರ್ ಎಡ್ವಾರ್ಡೋ ಅವರು ಕೇಂದ್ರ ಬಂದರು, ಹಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ಅವರೊಂದಿಗೆ ಸಭೆ ನಡೆಸಲಿದ್ದಾರೆ. 2 ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಭಾರತದ ಪಿವಿ ಸಿಂಧು ಟೋಕಿಯೋದಲ್ಲಿ ನಡೆಯುತ್ತಿರುವ ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ವಿಶ್ವದ 4ನೇ ಶ್ರೇಯಾಂಕಿತ ಚೀನಾದ ಚೆನ್ ಯು ಫೈ ಅವರು ಗಾಯದ ಸಮಸ್ಯೆಯಿಂದಾಗಿ ಪಂದ್ಯದ ಮಧ್ಯದಲ್ಲೇ ನಿವೃತ್ತಿ ಪಡೆದಿದ್ದರಿಂದ ಸಿಂಧು ನೇರವಾಗಿ ಫೈನಲ್ ತಲುಪಿದರು. ಪಂದ್ಯದ ಮೊದಲ ಸೆಟ್ ಅನ್ನು ಸಿಂಧು 21-19 ಗೆದ್ದುಕೊಂಡಿದ್ದರು. 2ನೇ ಸೆಟ್ನಲ್ಲಿಯೂ 15-10 ಮುನ್ನಡೆಯಲ್ಲಿದ್ದಾಗ ಚೀನಾ ಆಟಗಾರ್ತಿ ಆಟದಿಂದ ಹೊರನಡೆದರು. ಪ್ರಶಸ್ತಿಗಾಗಿ ನಾಳೆ ನಡೆಯಲಿರುವ ಅಂತಿಮ ಹಣಾಹಣಿಯಲ್ಲಿ ಪಿವಿ ಸಿಂಧು ಅವರು ಜಪಾನ್ನ ಅಕಾನೆ ಯಮಗುಚಿ ಅವರನ್ನು ಎದುರಿಸಲಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಅಂತಿಮ ಘಟ್ಟ ಸಮೀಪಿಸುತ್ತಿದ್ದು ಇಂದು ಮಿಯಾಮಿ ಕ್ರೀಡಾಂಗಣದಲ್ಲಿ 3ನೇ ಸ್ಥಾನಕ್ಕಾಗಿ ನಡೆಯಲಿರುವ ಪ್ಲೇಆಫ್ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 2:30 ಆರಂಭವಾಗಲಿದೆ. ಇನ್ನು ನಾಳೆ ಈ ಪ್ರತಿಷ್ಠಿತ ಪಂದ್ಯಾವಳಿಯ ಫೈನಲ್ ಪಂದ್ಯ ನ್ಯೂಯಾರ್ಕ್ ನ್ಯೂಜರ್ಸಿ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು ಅರ್ಜೆಂಟೀನಾ ಮತ್ತು ಸ್ಪೇನ್ ತಂಡಗಳು ಟ್ರೋಫಿಗಾಗಿ ಸೆಣಸಾಟ ನಡೆಯಲಿವೆ. ಈ ಪಂದ್ಯ ಭಾರತೀಯ ಕಾಲಮಾನ ನಾಳೆ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದೇಶದ ಮೊದಲ ಖಾಸಗಿ ನಿರ್ಮಿತ ಉಪಗ್ರಹ ಉಡಾವಣಾ ನೌಕೆ ವಿಕ್ರಮ್-1 ಇಸ್ರೋದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿ ಉಡಾವಣೆ. ಭಯೋತ್ಪಾದನೆ ವಿರುದ್ದ ಶೂನ್ಯ ಸಹಿಷ್ಣುತೆ, ಭಾರತದ ದೃಢ ನಿಲುವು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಪುಣೆಯಲ್ಲಿಂದು 3 ಪ್ರಮುಖ ರಾಷ್ಟೀಯ ಹೆದ್ದಾರಿ ಯೋಜನೆಗಳಿಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಶಂಕುಸ್ಥಾಪನೆ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಫೈನಲ್ ಪ್ರವೇಶಿಸಿದ ಭಾರತದ ಪಿವಿ ಸಿಂಧು. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 3ನೇ ಸ್ಥಾನಕ್ಕಾಗಿ ಇಂದು ಮಧ್ಯರಾತ್ರಿ ಫ್ರಾನ್ಸ್ ಇಂಗ್ಲೆಂಡ್ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ನಮಸ್ಕಾರ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಕೆಳಗರೆ ಇನ್ನೀಗ ಸಂದೇಶ ನಮಗೆ, ಸಂಗೀತ ನಿಮಗೆ. ಈ ಹೆಸರಿಗೆ ತಕ್ಕಂತೆ ನೀವು ಮೆಸೇಜ್ ಮಾಡ್ತೀರಿ. ನಿಮಗೆ ಯಾವ ಗೀತೆ ಇಷ್ಟ ಅಂತ ಹೇಳಿ ನಿಮ್ಮ ಹೆಸರಿನ ಜೊತೆಗೆ, ನಿಮ್ಮ ಸ್ಥಳದ ಜೊತೆಗೆ ನಮಗೆ

ಸಾಕಷ್ಟು ಮೆಸೇಜ್ಗಳು ನಮ್ಮನ್ನು ಬಂದು ತಲುಪಿವೆ. ಸಿಂಧನೂರು ಸುರೇಶ್ ಬಟ್ಟೂಟಕ್ಕಿ ಇವರು ಸಂದೇಶ ಕಳಿಸಿ, ಮನ ಮೆಚ್ಚಿದ ಹುಡುಗಿ ಚಿತ್ರದ ಗೌರಮ್ಮ ನಿನ್ನ ಗಂಡ ಯಾರಮ್ಮ ಹಾಡನ್ನು ಪ್ರಸಾರ ಮಾಡಿ ಅಂತಿದ್ದಾರೆ. ಅವರಿಗಾಗಿ, ನಿಮ್ಮೆಲ್ಲರಿಗಾಗಿ ಈ ಹಾಡು.

ಗೌಡ ಬಡಾವಣೆ ಶಿವಮೊಗ್ಗ ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ. ಒಲವು ಗೆಲುವು ಚಿತ್ರದ ಸಂಗೀತವೇ ನೀ ನುಡಿಯುವ ಮಾತೆಲ್ಲ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ಅವರಿಗಾಗಿ ನಿಮಗಾಗಿ ಈ ಹಾಡು.

ಸಂಗೀತ ನಮಗೆ ನಿಮ್ಮ ಸಂದೇಶ ನಮಗೆ ಸಂಗೀತ ನಿಮಗೆ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಮಡಿಕೇರಿ ಜಿಲ್ಲೆಯಿಂದ ವಿಶ್ವ ಅನ್ನೋರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಕಾದಂಬರಿ ಚಿತ್ರದ ಹಾಡನ್ನು ಪ್ರಸಾರಿಸಿ ಎಸ್ ಜಾನಕಮ್ಮ ಅವರ ಧ್ವನಿಯಲ್ಲಿ ಈ ಹಾಡಿದೆ ಕೇಳಬೇಕು ಅನ್ನಿಸ್ತಿದೆ ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ಮಡಿಕೇರಿ ಜಿಲ್ಲೆಯಿಂದ ವಿಶ್ವ ಅವರು, ಅವರಿಗಾಗಿ ಈ ಹಾಡು.

0: होगी।
1: पीएम जय अब गरीबों की जय बन गई है।

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: 1:35 ಟ್ಯೂನ್ ಮಾಡಿದಿರಾ 102.9 FM ಕೇಳ್ತಾ ಇರುವ ಕಾರ್ಯಕ್ರಮ ಸಂದೇಶ ನಮಗೆ, ಸಂಗೀತ ನಿಮಗೆ. ಈ ಕಾರ್ಯಕ್ರಮದಲ್ಲಿ ನೀವು ಸಹ ಮೆಸೇಜ್ ಮಾಡಿ ನಿಮ್ಮ ಮೆಚ್ಚಿನ ಗೀತೆಯನ್ನ ಕೇಳಬಹುದು. ನಮಗೆ ಸಂದೇಶ ಕಳಿಸಬೇಕು ಅಂದರೆ 9483091029 ಈ ಸಂಖ್ಯೆಗೆ ಮೆಸೇಜ್ ಮಾಡಿ. ಮಹಾರಾಷ್ಟ್ರ ರಾಯಗಡ ಜಿಲ್ಲೆಯಿಂದ ಶ್ರೀವರ್ಧನ್ ಅವರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಧ್ರುವತಾರೆ ಚಿತ್ರದ ಆ ರಥಿಯೇ ಧರೆಗಿಳಿದಂತೆ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ. ಈ ಹಾಡನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಬೆಂಗಳೂರು ಲತಾ. ಚಿ ಉದಯಶಂಕರ್ ಅವರ ರಚನೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಅಪೂರ್ವ ಸಂಗಮ ಚಿತ್ರದ ಹಾಡಿಗಾಗಿ ಮೋನಪ್ಪ, ನಾಗೇಂದ್ರಪ್ಪ, ವಿಶ್ವಕರ್ಮ ಇವರು ಹಳೆ ಶಹಾಬಾದ ತಾಲೂಕು ಚಿತ್ತಾಪುರ ಕಲಬುರಗಿ ಜಿಲ್ಲೆಯಿಂದ ಸಂದೇಶ ಕಳಿಸಿದ್ದಾರೆ.

ಸಂದೇಶ ನಮಗೆ ಸಂಗೀತ ನಿಮಗೆ ಈಗೊಂದು ಕಾರ್ಯಕ್ರಮದಲ್ಲಿ ಮುಂದಿನ ಹಾಡು ನೀನು ನಕ್ಕರೆ ಹಾಲು ಸಕ್ಕರೆ ಚಿತ್ರದ್ದು. ಶೋಭಾ, ಅಶ್ವಿಜ, ಅನ್ವಿಕಾ, ಕುಂದಾಪುರ ಇವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಬಾರೆ ಸಂತೆಗೆ ಹೋಗೋಣ, ಬಾ ಹಾಡನ್ನ ದಯವಿಟ್ಟು ಪ್ರಸಾರ ಮಾಡಿ ಅಂತ ಕುಂದಾಪುರದಿಂದ ಸಂದೇಶ ಕಳಿಸಿದ್ದಾರೆ. ಇವರಿಗಾಗಿ ಈ ಹಾಡು

102.9 ಎಫ್ಎಂ ಟ್ಯೂನ್ ಮಾಡಿದ್ರ 1:50 ಉದಯ್ ಕಲ್ಬುರ್ಗಿ ಅವರು ಸಂದೇಶ ಕಳಿಸಿದರೆ, ಈ ಬಾರಿ ಮಳೆ ಕಡಿಮೆ ಆಗಿದೆ, ಮಳೆಗೋಸ್ಕರ ನಾವು ದರಾ ಬೇಂದ್ರಿ ಅವರ ರಚನೆಯ ಇಳಿದು ಬಾ ತಾಯಿ ಇಳಿದು ಬಾ ಹಾಡನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅವರಿಗಾಗಿ ಅರಿಶಿಣ ಕುಂಕುಮ ಚಿತ್ರದ ಈ ಹಾಡು, ಇದು ದರಾ ಬೇಂದ್ರಿ ಅವರ ರಚನೆ.

ಕಾರ್ಯಕ್ರಮದ ಕೊನೆಯ ಹಾಡಿದು ವರಲಕ್ಷ್ಮಿ ಪೀಣ್ಯದಿಂದ ಸಂದೇಶ ಕಳಿಸಿದ್ದಾರೆ. ನೀ ಬರೆದ ಕಾದಂಬರಿ ಚಿತ್ರದ ನೀ ಮೀಟಿದ ನೆನಪೆಲ್ಲವು ಹಾಡನ್ನು ಪ್ರಸಾರ ಮಾಡಿ ಎಸ್ ಜಾನಕಮ್ಮ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳುವುದೇ ಚೆಂದ ಅಂತಿದ್ದಾರೆ. ಅವರಿಗಾಗಿ ಹಾಡು

ನಮಸ್ಕಾರ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಇನ್ನೀಗ ವೀಕೆಂಡ್ ಸ್ಪೆಷಲ್ ಸಾಂಗ್ಸ್ ನಿಮಗಾಗಿ. ಎ ಚಿತ್ರದ ಹಾಡನ್ನು ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಕೇಳೋಣ. ಗುರುಕಿರಣ್ ಅವರ ಸಂಗೀತವಿದೆ.

ವೀಕೆಂಡ್ ಸ್ಪೆಷಲ್ ಸಾಂಗ್ಸ್ ಕೇಳ್ತಾ ಇದ್ದೀರಾ. ಮುಂದಿನ ಹಾಡು ಶ್ರೀಗಂಧ ಚಿತ್ರದ್ದು, ಮನು ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿದೆ, ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ.

ಶನಿವಾರದ ಈ ಹೊತ್ತಿನಲ್ಲಿ ಚಿತ್ರಗೀತೆಗಳನ್ನ ಕೇಳಿದ್ರಿ. ಸಮಯ 2:30 ಆಗ್ತಿದೆ. ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ನಾಳೆ ಜಿಲ್ಲಾಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಬೆಂಗಳೂರಿನಲ್ಲಿ ಟೋಯಿಂಗ್ ಬಳಿಕವೂ ಮಾಲೀಕರು ಬರದಿದ್ದರೆ ವಾಹನಗಳ ಹರಾಜಿಗೆ ನಿರ್ಧಾರ, ಸಚಿವ ಕೃಷ್ಣ ಬೈರೇಗೌಡ ಎಚ್ಚರಿಕೆ. ಶಿರಾ ಬಳಿ ನೂತನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ನಿರ್ಮಿಸುವಂತೆ ಕೇಂದ್ರ ವಿಮಾನಯಾನ ಸಚಿವರಿಗೆ ಸಚಿವ ವಿ ಸೋಮಣ್ಣ ಪತ್ರ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಿಸಲು ಸರ್ಕಾರ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸುತ್ತಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿಯೊಂದು ಜಿಲ್ಲಾಡಳಿತಕ್ಕೆ ತಲಾ 5 ಕೋಟಿ ರೂಪಾಯಿ ಕುಡಿಯುವ ನೀರಿಗಾಗಿ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿನ ಬರ ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಕಾರ್ಯನಿರ್ವಹಣಾ ಅಧಿಕಾರಿಗಳೊಂದಿಗೆ ನಾಳೆ ವಿಡಿಯೋ ಕಾನ್ಫರೆನ್ಸ್ ನಡೆಯಲಿದೆ ಎಂದು ಹೇಳಿದ್ದಾರೆ.
1: ನಾಳೆ ಮುಖ್ಯಮಂತ್ರಿಗಳು, ನಾನು ವಿಡಿಯೋ ಕಾನ್ಫರೆನ್ಸ್ಗೆ ಎಲ್ಲ ಡೆಪ್ಯೂಟಿ ಕಮಿಷನರ್ಗೆ ಕರೆದಿದ್ದೇವೆ. ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಮಾತಾಡ್ತೇವೆ, ನಮ್ಮದು ಸರ್ಕಾರದಿಂದ ಏನು ಸೂಚನೆ ಮಾಡಬೇಕು ಮಾಡ್ತೀವಿ. ಈಗಾಗಲೇ ಪ್ರತಿಯೊಂದು ಜಿಲ್ಲಾಧಿಕಾರಿಗಳಿಗೆ 5 ಕೋಟಿ ರೂಪಾಯಿ ಕುಡಿಯೋ ನೀರಿಗೆ ಕೊಟ್ಟಿದ್ದೆವು. ಸುಮಾರು 329 ಕೋಟಿ ಈಗಾಗಲೇ ಅವರಲ್ಲಿ ಇದೆ. ಅದರ ಜೊತೆಯಲ್ಲಿ ಪ್ರತಿ DC ಹತ್ರ PD ಅಕೌಂಟಲ್ಲಿ 600-700 ಕೋಟಿ ರೂಪಾಯಿ ಹಣ ಇಟ್ಟಿದ್ದೀವಿ. ಅದು ಯಾವ ಇಂತಹ ಸಂದರ್ಭದಲ್ಲಿ ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳಿ ತಿಳಿಸಿದ್ದೇವೆ.
0: ಕುಡಿಯುವ ನೀರಿಗಾಗಿ 329 ಕೋಟಿ ರೂಪಾಯಿ ಲಭ್ಯವಿದ್ದು, ಜಿಲ್ಲಾಧಿಕಾರಿಗಳ PD ಖಾತೆಗಳಲ್ಲಿ ಸುಮಾರು 600 ಕೋಟಿ ರೂಪಾಯಿ ಲಭ್ಯವಿದೆ. ಅಗತ್ಯ ಸಂದರ್ಭಗಳಲ್ಲಿ ಬಳಸಿಕೊಳ್ಳುವಂತೆ ಜಿಲ್ಲಾಡಳಿತಕ್ಕೆ ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಬರ ಕುರಿತಂತೆ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಪತ್ರ ಬರೆಯಲಾಗಿದ್ದು, ಪ್ರತಿಪಕ್ಷಗಳು ರಾಜ್ಯಕ್ಕೆ ಶೀಘ್ರವೇ ಹಣ ಕೊಡಿಸಲಿ ಎಂದು ಆಗ್ರಹಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಸಂಪುಟದಲ್ಲಿ ಖಾಲಿ ಇರುವ 20 ಸ್ಥಾನಗಳನ್ನು ಭರ್ತಿ ಮಾಡಲು ರಾಹುಲ್ ಗಾಂಧಿ ಅವರ ಜೊತೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ನಿನ್ನೆ ಚರ್ಚೆ ನಡೆಸಿದ್ದರು. ಬಳಿಕ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಹಾಗೂ ಪಕ್ಷದ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೊಂದಿಗೆ ಸಮಾಲೋಚನೆ ನಡೆಸಿದ್ದರು. ನವದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಇಂದು ಸಂಪುಟ ವಿಸ್ತರಣೆ ಕುರಿತಂತೆ ಮುಖ್ಯಮಂತ್ರಿಯವರು ಚರ್ಚೆ ನಡೆಸಿದ್ದಾರೆ. ಬೆಂಗಳೂರು ನಗರದ ರಸ್ತೆಗಳು ಮತ್ತು ಪಾದಚಾರಿ ಮಾರ್ಗಗಳಲ್ಲಿನ ಅನಾಥ ವಾಹನಗಳನ್ನು ತೆರವುಗೊಳಿಸುವ ಬೃಹತ್ ಕಾರ್ಯಾಚರಣೆಗೆ ಇಂದು ಚಾಲನೆ ನೀಡಲಾಗಿದೆ. ಜಿಬಿಎ ನಗರಾಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ಅವರು ಮಲ್ಲೇಶ್ವರಂನಲ್ಲಿದ್ದು ಈ ಕಾರ್ಯಾಚರಣೆಗೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಬೆಂಗಳೂರಿನಲ್ಲಿ ಈಗಾಗಲೇ 2700 ಅನಾಥ ವಾಹನಗಳನ್ನು ಪಟ್ಟಿ ಮಾಡಲಾಗಿದೆ. ಇಂತಹ ವಾಹನಗಳಿಗೆ ನೋಟಿಸ್ ನೀಡಲಾಗಿದ್ದು, ಮಾಲೀಕರು ಬಂದು ವಾಹನ ಪಡೆಯದಿದ್ದರೆ ಟೋಯಿಂಗ್ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಟೋಯಿಂಗ್ ಬಳಿಕವೂ ಮಾಲೀಕರು ಬರದಿದ್ದರೆ ವಾಹನಗಳನ್ನು ಹರಾಜು ಹಾಕಲಾಗುವುದು ಎಂದು ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟಪಡಿಸಿದ್ದಾರೆ. ಸಾರ್ವಜನಿಕರು ರಸ್ತೆಗಳನ್ನು ಮತ್ತು ಪಾದಚಾರಿ ಮಾರ್ಗಗಳನ್ನು ಒತ್ತುವರಿ ಮಾಡದಂತೆ ಅವರು ಮನವಿ ಮಾಡಿದ್ದಾರೆ.
2: ದಯವಿಟ್ಟು ಇನ್ನು ಮುಂದೆ ರಸ್ತೆಯಲ್ಲಿ, ಫುಟ್ಪಾತ್ ಅಲ್ಲಿ ಅನಾಥವಾಗಿ ವಾಹನಗಳನ್ನು ಬಿಟ್ಟು, ಸಾರ್ವಜನಿಕರ ಸ್ವತ್ತು ಅದು, ರಸ್ತೆ ಫುಟ್ಪಾತ್ ಅಂತ ಹೇಳಿದ್ರೆ ನಮ್ಮ ಪ್ರೈವೇಟ್ ಪ್ರಾಪರ್ಟಿ ಅಲ್ಲ, ಅದು ಪಬ್ಲಿಕ್ ಪ್ರಾಪರ್ಟಿ, ಸಾರ್ವಜನಿಕರ ಜಾಗ, ಅದನ್ನು ಒತ್ತುವರಿ ಮಾಡಿ ಪಾದಚಾರಿಗಳಿಗೆ ವಾಹನ ಸಂಚಾರಕ್ಕೆ ತೊಂದರೆ ಮಾಡೋದನ್ನ ಬಿಡಿ. ಯಾರ್ಯಾರು ವಾಹನ ಮಾಲೀಕರಿದ್ದೀರಾ ಅವರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ, ಈ ರೀತಿ ಸಾರ್ವಜನಿಕ ಜಾಗವನ್ನು ಅತಿಕ್ರಮಣ ಮಾಡಬಾರದು.
0: ಈ ವೇಳೆ ಸ್ಥಳೀಯ ಶಾಸಕ ದಿನೇಶ್ ಗುಂಡೂರಾವ್, ಕೇಂದ್ರ ನಗರಪಾಲಿಕೆ ಆಯುಕ್ತ ಜಗದೀಶ್ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಾರಿಷಸ್ ರಿಪಬ್ಲಿಕ್ನ ವಿದೇಶಾಂಗ ವ್ಯವಹಾರಗಳು, ಪ್ರಾದೇಶಿಕ ಏಕೀಕರಣ ಹಾಗೂ ಅಂತಾರಾಷ್ಟೀಯ ವ್ಯಾಪಾರದ ಸಚಿವ ನರಸಿಂಗೆನ್ ಹಾಂಬಿರಾಜನ್ ಅವರ ನೇತೃತ್ವದ ನಿಯೋಗ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿತು. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾ ಬಿಸಿ ಭಗವಾನ್ ಹಾಗೂ ಐಬಿಎಂ ಆರ್ಥಿಕ ಸಲಹೆಗಾರರಾದ ಅನನ್ಯ ರಾಧಾಕೃಷ್ಣನ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೂತನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ತುಮಕೂರು ಜಿಲ್ಲೆಯ ಶಿರಾ ಬಳಿ ನಿರ್ಮಾಣ ಮಾಡುವಂತೆ ಕೇಂದ್ರ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಅವರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಪತ್ರ ಬರೆದಿದ್ದಾರೆ. ಶಿರಾದಲ್ಲಿ ವಿಮಾನ ನಿಲ್ದಾಣ ಮಾಡುವುದರಿಂದ ಮಧ್ಯ ಕರ್ನಾಟಕ ಹಾಗೂ ಉತ್ತರ ಕರ್ನಾಟಕದ ಪ್ರಮುಖ ಜಿಲ್ಲೆಗಳ ಪ್ರಗತಿಗೆ ಸಹಾಯಕವಾಗಲಿದೆ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರದ ಯೋಜನೆ ಕುರಿತು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿರುವ ಸಚಿವರು, ರಾಜ್ಯವು ಈಗಾಗಲೇ ಬೆಂಗಳೂರು ಕೇಂದ್ರಿತವಾಗಿ ಅಭಿವೃದ್ಧಿ ಸಾಧಿಸಿದೆ. ಮತ್ತೊಂದು ವಿಮಾನ ನಿಲ್ದಾಣವನ್ನು ಬೆಂಗಳೂರು ಸಮೀಪ ನಿರ್ಮಿಸಿದರೆ ಉತ್ತರ ಮತ್ತು ಮಧ್ಯ ಕರ್ನಾಟಕದ ಅಭಿವೃದ್ಧಿಗೆ ನ್ಯಾಯ ಸಂದಂತೆ ಆಗುವುದಿಲ್ಲ ಎಂದು ಪ್ರತಿಪಾದಿಸಿದ್ದಾರೆ. ಶಿರಾ ಬಳಿ ಹೆಚ್ಚಿನ ಪ್ರಮಾಣದ ಸರ್ಕಾರಿ ಭೂಮಿ ಲಭ್ಯವಿದ್ದು ಭದ್ರಾ ಮೇಲ್ದಂಡೆ ಕಾಲುವೆ, ಹೇಮಾವತಿ ಮತ್ತು ಎತ್ತಿನಹೊಳೆ ಯೋಜನೆಗಳಿಂದ ನೀರಿನ ಲಭ್ಯತೆಯೂ ಇದೆ ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಈ ಭಾಗದಲ್ಲಿ ವಿಮಾನ ನಿಲ್ದಾಣವಾದರೆ ಕೈಗಾರಿಕೆ, ಉದ್ಯೋಗ, ಹೂಡಿಕೆ ಮತ್ತು ಪ್ರಾದೇಶಿಕ ಆರ್ಥಿಕ ಬೆಳವಣಿಗೆಗೆ ಉತ್ತೇಜನ ದೊರಕಲಿದ್ದು ರಾಜ್ಯದ ಸಮತೋಲಿತ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ಹೇಳಿದ್ದಾರೆ. ಗದಗ ಜಿಲ್ಲೆಯ ವಿವಿಧ ಗ್ರಾಮಗಳಿಗೆ ಇಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಭೇಟಿ ನೀಡಿ ಬೆಳೆ ಪರಿಸ್ಥಿತಿಯ ಕುರಿತು ಅವಲೋಕನ ನಡೆಸಿದ್ದಾರೆ. ನರಗುಂದ ತಾಲೂಕಿನ ಕಲಕೇರಿ ಹಾಗೂ ಹದಲ್ಲಿ ಗ್ರಾಮಗಳಿಗೆ ಭೇಟಿ ನೀಡಿದ ಅವರು, ರೈತರು ಬೆಳೆದ ಹೆಸರು, ಉದ್ದು, ಶೇಂಗಾ, ಮೆಕ್ಕೆಜೋಳ, ಈರುಳ್ಳಿ ಹಾಗೂ ಹತ್ತಿ ಜಮೀನುಗಳಿಗೆ ಭೇಟಿ ನೀಡಿ ಮಳೆ ಕೊರತೆಯಿಂದಾಗಿ ಒಣಗುತ್ತಿರುವ

0: ಬೆಳೆಗಳನ್ನು ಪರಿಶೀಲಿಸಿದರು. ರೈತರೊಂದಿಗೆ ಸಂವಾದ ನಡೆಸಿದ ಅವರು, ಜಿಲ್ಲೆಯಲ್ಲಿ ಬೆಳೆದ ವಿವಿಧ ಬೆಳೆಗಳ ಬಿತ್ತನೆ ಪ್ರದೇಶದ ನಿಖರ ಮಾಹಿತಿ ಪಡೆಯಲು ಜಿಲ್ಲೆಯ ಎಲ್ಲಾ ರೈತರು ಬೆಳೆ ಸಮೀಕ್ಷೆ ಆಪ್ ಮೂಲಕ ಬೆಳೆ ಸಮೀಕ್ಷೆ ಪೂರ್ಣಗೊಳಿಸುವಂತೆ ಮನವಿ ಮಾಡಿದರು. ಹಾವೇರಿ ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮುಂದುವರೆದಿದ್ದು, ಜಿಲ್ಲೆಯಲ್ಲಿರುವ 13,35,000 ಮತದಾರರಿಗೆ ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ಆ ಪೈಕಿ 9,73,000 ಮತದಾರರ ಗಣಕೀಕರಣ ಪ್ರಕ್ರಿಯೆ ಪೂರ್ಣಗೊಳಿಸಲಾಗಿದೆ. ಗಣಕೀಕರಣದಲ್ಲಿ ಜಿಲ್ಲೆಯು 2ನೇ ಸ್ಥಾನದಲ್ಲಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ಮಾಹಿತಿ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು, ಜಿಲ್ಲೆಯಲ್ಲಿ ಒಟ್ಟು 12,30,037 ಮತದಾರರಿದ್ದು, ಪ್ರತಿಯೊಬ್ಬರಿಗೂ ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ಇದುವರೆಗೂ ಜಿಲ್ಲೆಯಾದ್ಯಂತ 8,33,365 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಗತಿಯಲ್ಲಿದ್ದು, ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಇದುವರೆಗೆ 9,02,939 ಗಣತಿ ನಮೂನೆಗಳನ್ನು ವಿತರಿಸಿದ್ದಾರೆ. 5,75,478 ಎನ್ಯುಮರೇಷನ್ ಫಾರಂಗಳು ಡಿಜಿಟಲೀಕರಣಗೊಂಡಿವೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮೀಣ್ಯಂನಲ್ಲಿ ಮನೆ ಮುಂದೆ ಕುಳಿತಿದ್ದ ಅಜ್ಜಿ ಮೊಮ್ಮಗಳ ಮೇಲೆ ದಾಳಿ ಮಾಡಿದ್ದ ಚಿರತೆಯು ಅರಣ್ಯ ಇಲಾಖೆ ಇರಿಸಿದ್ದ ಬೋನಿಗೆ ಬಿದ್ದಿದೆ. ಮೀಣ್ಯಂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಟ್ಟೆಕೆರೆ ದೊಡ್ಡಿ ಹಾಡಿಯಲ್ಲಿ ಶಿವಮ್ಮ ಹಾಗೂ ಹರ್ಷಿತಾ ಎಂಬ ಅಜ್ಜಿ ಮೊಮ್ಮಗಳ ಮೇಲೆ ಚಿರತೆ ದಾಳಿ ನಡೆಸಿತ್ತು. ಮಲೆ ಮಹದೇಶ್ವರ ವನ್ಯಜೀವಿಧಾಮದ ಸಿಬ್ಬಂದಿ ಆಯಕಟ್ಟಿನ ಸ್ಥಳಗಳಲ್ಲಿ ಬೋನು ಇರಿಸಿ ನಿರಂತರ ಕಾರ್ಯಾಚರಣೆ ಕೈಗೊಂಡಿದ್ದರು. ಇಂದು ಬೆಳಿಗ್ಗೆ ಆಹಾರದಾಸಿಗೆ ಬಂದ ಚಿರತೆ ಬೋನಿಗೆ ಬಿದ್ದಿದ್ದು, ಪಶುವೈದ್ಯರ ಪರಿಶೀಲನೆ ಬಳಿಕ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಮಲೆ ಮಹದೇಶ್ವರ ವನ್ಯಜೀವಿಧಾಮದ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಸಾರ್ವಜನಿಕರು 40 ವರ್ಷ ಮೇಲ್ಪಟ್ಟ ನಂತರ ಕಡ್ಡಾಯವಾಗಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು ಎಂದು ಚೆಸ್ಕಾಂ ಅಧ್ಯಕ್ಷ ಹಾಗೂ ಶಾಸಕ ಎಬಿ ರಮೇಶ್ ಬಂಡಿಸಿದ್ದೇಗೌಡ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲಾ ಆರೋಗ್ಯ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಆರೋಗ್ಯ ತಪಾಸಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಇಂದಿನ ಜೀವನ ಶೈಲಿಯಲ್ಲಿ ಆರೋಗ್ಯ ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬರ ಹೊಣೆಗಾರಿಕೆಯಾಗಿದೆ ಎಂದು ಹೇಳಿದ್ದಾರೆ. ಕಾರವಾರ ಜಿಲ್ಲೆಯಲ್ಲಿ ಪ್ರಸ್ತುತ ಮಳೆಯ ಪ್ರಮಾಣ ಕಡಿಮೆ ಇರುವುದರಿಂದ ರೈತರಿಗೆ ಕಡಿಮೆ ಅವಧಿಯಲ್ಲಿ ಇಳುವರಿ ನೀಡುವ ಬೆಳೆಗಳನ್ನು ಬೆಳೆಯಲು ಉತ್ತೇಜಿಸುವಂತೆ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಸುಷ್ಮಾ ಗೋಡಬೋಲೆ ನಿರ್ದೇಶನ ನೀಡಿದ್ದಾರೆ. ಪ್ರಸಕ್ತ ಸಾಲಿನ ಮಾವು ಬೆಂಬಲ ಬೆಲೆ ಯೋಜನೆಯಡಿ ತೋತಾಪುರಿ ಮಾವು ಮಾರಾಟ ಮಾಡುತ್ತಿರುವ ಹಾಗೂ ಈಗಾಗಲೇ ಮಾರಾಟ ಮಾಡಿರುವ ಎಲ್ಲಾ ರೈತರು ವ್ಯಾಪಾರಿಯಿಂದ ಮಾರಾಟ ಬಿಲ್ಲನ್ನು ಕಡ್ಡಾಯವಾಗಿ ಪಡೆದು ಗೇಟ್ ಎಂಟ್ರಿ ಚೀಟಿ, ತೂಕದ ಚೀಟಿ, ಆನ್ಲೈನ್ ನೋಂದಣಿ ಪ್ರತಿಯೊಂದಿಗೆ ಅದೇ ದಿನ ಅಥವಾ ಮರುದಿನವೇ ಸಂಬಂಧಿಸಿದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಚೇರಿಗೆ ಸಲ್ಲಿಸಬಹುದು ಎಂದು ಕೃಷಿ ಮಾರಾಟ ಇಲಾಖೆಯ ಸಹಾಯಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ನಾಳೆ ಜಿಲ್ಲಾಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಬೆಂಗಳೂರಿನಲ್ಲಿ ಟೋಯಿಂಗ್ ಬಳಿಕವೂ ಮಾಲೀಕರು ಬರದಿದ್ದರೆ ವಾಹನಗಳ ಹರಾಜಿಗೆ ನಿರ್ಧಾರ, ಸಚಿವ ಕೃಷ್ಣ ಬೈರೇಗೌಡ ಎಚ್ಚರಿಕೆ. ಶಿರಾ ಬಳಿ ನೂತನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ನಿರ್ಮಿಸುವಂತೆ ಕೇಂದ್ರ ವಿಮಾನಯಾನ ಸಚಿವರಿಗೆ ಸಚಿವ ವಿ ಸೋಮಣ್ಣ ಪತ್ರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಚಿತ್ರತಾನ ಕಾರ್ಯಕ್ರಮ. ಒಂದೇ ಚಿತ್ರದ ಗೀತೆಗಳನ್ನ ಇನ್ನೀಗ ಕೇಳೋಣ. ಇವತ್ತು ಆಯ್ಕೆಯಾಗಿರುವ ಸಿನಿಮಾ ರಾಜು ಕನ್ನಡ ಮೀಡಿಯಂ.

ರಾಜು ಕನ್ನಡ ಮೀಡಿಯಂ ಚಿತ್ರದ ಎಲ್ಲ ಗೀತೆಗಳನ್ನ ಚಿತ್ರದಾನ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ದೀರಿ. ಇದು 2018ರಲ್ಲಿ ತೆರೆ ಕಂಡಂತಹ ಚಿತ್ರ. ಗುರುನಂದನ್, ಅನ್ವಿಕಾ ಶೆಟ್ಟಿ, ಅಶಿಕಾ ರಂಗನಾಥ್ ಇವರೆಲ್ಲರೂ ಈ ಒಂದು ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಮತ್ತೆ ಈ ಚಿತ್ರದ ಗೀತೆಗಳನ್ನು ಬರೆದಿದ್ದಾರೆ ಹೃದಯ ಶಿವ.

0: ರಾಜು ಕನ್ನಡ ಮೀಡಿಯಂ ಚಿತ್ರದ ಹಾಡನ್ನ ಚಿತ್ರತಾನ ಕಾರ್ಯಕ್ರಮದಲ್ಲಿ ಕೇಳಿದ್ರಿ.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
3: ನೀನ್ ಮಾಡಿದ್ದು ನೀನೇ ತಿನ್ನು.
4: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ ಆಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
5: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
0: ಪ್ರೀತಿಯ ಕೇಳಿದ್ರೆ ಇಂದು ಸಂಜೆ 4 ಗಂಟೆಗೆ ಪರಿಮಳ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ರೀಮೇಕ್ ಸಿನಿಮಾಗಳು ಒಂದು ನೋಟ ಅನ್ನೋ ವಿಚಾರವಾಗಿ ಮಾತನಾಡ್ತಾ ಹಾಡುಗಳನ್ನು ಕೇಳ್ತಾ ಸಾಗಣ. ರೀಮೇಕ್ ಸಿನಿಮಾಗಳ ಬಗ್ಗೆ ಒಂದಷ್ಟು ಮಾತುಗಳು ಇರುತ್ತೆ ಇಂದು ಸಂಜೆ 4 ಗಂಟೆಗೆ ಪರಿಮಳ ಕಾರ್ಯಕ್ರಮದಲ್ಲಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ 3 ಗಂಟೆ ಆಗ್ತಾ ಇದೆ. ಇನ್ನೀಗ ಹಿಂದಿ ಕಾರ್ಯಕ್ರಮಗಳು. 4 ಗಂಟೆಗೆ ಪರಿಮಳದಲ್ಲಿ ಮತ್ತೆ ಭೇಟಿಯಾಗೋಣ. ಟ್ಯೂನ್ ಮಾಡಿಯೇ ಇರಿ. ಇದು 102.9 FM.

0: ಮಂಚ ಹೇಗಿ
1: ಮಂಚ ಹೇಗಿ
0: ಮಂಚ ಹೇಗಿ

0: ಹಲೋ ಹಲೋ ನಾನಿ.
1: ಹಾಂ ಗುಡಿಯಾ.
0: ಅರೆ ಹಾಂ ಹಾಂ, ಮೈ ಗುಡಿಯಾ ಹೀ ಬೋಲ್ ರಹೀ ಹೂ. ಮುಜೆ ಪತಾ ಥಾ ಆಪ್ಕಾ ಫೋನ್ ಆಯೇಗಾ.
1: ಹಾಂ ಅಚ್ಛಾ ಅಚ್ಛಾ, ಜಲ್ದಿ ಬತಾ, ವೋ ಆಯಾ ಕಿ ನಹೀ?
0: ಅರೆ ರುಕಿಯೇ, ಮೈ ಖಿಡ್ಕಿ ಕೆ ಪಾಸ್ ಹೀ ಜಾ ರಹೀ ಹೂ. ಖಿಡ್ಕಿ ತೋ ಖೋಲ್ನೆ ದೀಜಿಯೇ. ಬೋಲಿಯೇ ನಾನಿ, ಆಪ್ಕೆ ಟೈಮ್ ಕಿ ಸೆನ್ಸ್ ಬಡಿ ಪರ್ಫೆಕ್ಟ್ ಹೈ.
1: ನಾನೇ ಕಿಸ್ಕಿ ಹೂ.
0: ಆಪ್ಕಾ ಫೋನ್ ಆಯಾ, ಮೈನೆ ಖಿಡ್ಕಿ ಖೋಲಿ, ಔರ್ ಮೈ ನೀಚೆ ದೇಖ್ ರಹೀ ಹೂ ಕಿ ಭೂರೆ ಭೀ ಅಪ್ನೆ ಠಿಕಾನೆ ಪಹುಂಚ್ ಗಯಾ ಹೈ.
1: ಅರೆ ಗುಡಿಯಾ, ತೋ ಖಿಡ್ಕಿ ಪರ್ ಆ ಭೀ ಗಯಿ, ಫಿರ್ ಭೀ ಸಾಮ್ನೆ ವಾಲೆ ಫ್ಲೈ ಓವರ್ ಕಾ ಶೋರ್ ನಹೀ ಸುನಾಯಿ ದೇ ರಹಾ.
0: ಓಫ್ ಓ ನಾನಿ, ಆಪ್ ಭೂಲ್ ಗಯಿ ಲಗ್ತಾ ಹೈ, ಲಾಕ್ ಡೌನ್ ಚಲ್ ರಹಾ ಹೈ ಭೈ, ಪೂರಾ ಸನ್ನಾಟಾ ಪಸ್ ರಹಾ ಹೈ, ಶೋರ್ ಕೈಸೆ ಆಯೇಗಾ?
1: ಅರೆ ಬೇಟಾ, ಮೈ ತೋ ಯೇ ಜಾನ್ನಾ ಚಾಹತಿ ಹೂ ಕಿ ಭೂರೇ ಕಾ ಡಿನರ್ ಹುವಾ ಕಿ ನಹೀ.
0: ಆ ಭೀ ನಾ ನಾನಿ, ಡಿನರ್ ತೋ ಹಮ್ ಕರೆಂಗೇ ಥೋಡಿ ದೇರ್ ಮೇ. ಉಫ್, ಯೇ ಮೈ ಕ್ಯಾ ಬೋಲೇ ಜಾ ರಹೀ ಹೂ. ವೈಸೇ ಆಪ್ ಠೀಕ್ ಹೀ ಕಹಿ ರಹೀ ಹೈ, ಭೂರೇ ಭೀ ತೋ ಡಿನರ್ ಹೀ ಕರೇಗಾ ನಾ ರಾತ್ ಮೇ, ಅಬ್ ಭಲೇ ದೂಧ್ ಭಾತ್ ಖಾಯೇ ಯಾ ರೋಟಿ.
1: ಆಜ್ ಕ್ಯಾ ಮಿಲ್ ರಹಾ ಹೈ ಉಸೇ, ಕ್ಯಾ ಲಾಯಾ ಬೇರಾ, ದೂಧ್ ಭಾತ್ ಕಿ ಬ್ರೇಡ್?
0: ಆಪ್ ಉಸೇ ಬೇರಾ ಕ್ಯೂ ಕಹಿ ರಹೀ ಹೈ? ಅರೆ ವೋ ತೋ ಉಜಲಾ ಫರಿಶ್ತಾ ಹೈ, ರೋಜ್ ಶಾಮ ಅಪ್ನೆ ಸಾಥ್ ಭೂರೇ ಕೇ ಲಿಯೇ ಪಾನಿ ಔರ್ ಖಾನಾ ಲಾತಾ ಹೈ.
1: ದೇಖೋ ಗುಡಿಯಾ, ಖಾನಾ ಜೋ ಬನಾಯೇ ವೋ ಖಾನ್ಸಾಮಾ, ಔರ್ ಜೋ ಖಾನಾ

ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಕೇಳಿದ್ರೆ ಈ ಸಿನಿಮಾ ಕ್ಷೇತ್ರದಲ್ಲಿ ಹೊಸ ಕಥೆಗಳಿಗಷ್ಟೇ ಅಲ್ಲ, ಈಗಾಗಲೇ ಯಶಸ್ಸು ಕಂಡಂತಹ ಕಥೆಗಳಿಗೂ ವಿಶೇಷವಾದ ಸ್ಥಾನ ಇರುತ್ತೆ.

ಒಂದು ಭಾಷೆಯಲ್ಲಿ ಯಶಸ್ವಿಯಾದ ಸಿನಿಮಾವನ್ನ ಮತ್ತೊಂದು ಭಾಷೆಯಲ್ಲಿ ಅಲ್ಲಿನ ಸಂಸ್ಕೃತಿ ಇರಬಹುದು ಮತ್ತೆ ಪ್ರೇಕ್ಷಕರ ಅಭಿರುಚಿಗೆ ತಕ್ಕ ಹಾಗೆ ಮರುನಿರ್ಮಾಣ ಮಾಡೋದನ್ನೇ ರೀಮೇಕ್ ಸಿನಿಮಾ ಅಂತ ಕರೆಯಲಾಗುತ್ತೆ. ಕನ್ನಡ ಚಿತ್ರರಂಗದಲ್ಲಿಯೂ ಅನೇಕ ರೀಮೇಕ್ ಸಿನಿಮಾಗಳು ನಿರ್ಮಾಣ ಆಗಿದ್ದಾವೆ. ಕೆಲವು ಚಿತ್ರಗಳು ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿಯಾಗಿ ಯಶಸ್ಸನ್ನು ಕಂಡ್ರೆ ಇನ್ನು ಕೆಲವು ಪ್ರೇಕ್ಷಕರ ನಿರೀಕ್ಷೆಯನ್ನು ತಲುಪೋದಕ್ಕೆ ವಿಫಲವೂ ಆಗಿದ್ದಾವೆ. ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಈ ರೀಮೇಕ್ ಸಿನಿಮಾಗಳ ಬಗ್ಗೆನೇ ಒಂದಷ್ಟು ಮಾತಾಡ್ತಾ ಹಾಡುಗಳನ್ನು ಕೇಳ್ತಾ ಸಾಗೋಣ. ಇನ್ನೀಗ ಯಾರೇನಿ ಅಭಿಮಾನಿ ಚಿತ್ರದ ಹಾಡನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿ. ಈ ಒಂದು ಸಿನಿಮಾ ಸಹ ಹಿಂದಿ ಸಿನಿಮಾದ ಹಿಂದಿ ಭಾಷೆಯ ಸಿನಿಮಾದ ರೀಮೇಕ್ ಆಗಿದೆ.

102.9 FM ಟ್ಯೂನ್ ಮಾಡಿದಿರಾ, ಇದು ಪರಿಮಳ ಕಾರ್ಯಕ್ರಮ. ಇವತ್ತು ಪರಿಮಳ ಕಾರ್ಯಕ್ರಮದಲ್ಲಿ ರೀಮೇಕ್ ಸಿನಿಮಾಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಕೆಳಗುರೇ, ನಮ್ಮ ಭಾರತೀಯ ಚಿತ್ರರಂಗದಲ್ಲಿ ರೀಮೇಕ್ ಸಿನಿಮಾಗಳಿಗೆ ದೊಡ್ಡ ಸ್ಥಾನ ಇದೆ. ಹಿಂದಿ, ತೆಲುಗು, ತಮಿಳು, ಮಲಯಾಳಂ, ಕನ್ನಡ ಚಿತ್ರರಂಗದಲ್ಲಿ ಅನೇಕ ರೀಮೇಕ್ ಚಿತ್ರಗಳು ನಿರ್ಮಾಣ ಆಗ್ತಾನೆ ಇರುತ್ತವೆ. ಕೆಲವು ಚಿತ್ರಗಳು ಈ ಮೂಲ ಸಿನಿಮಾಗಳು ಏನಿವೆ ಅದಕ್ಕಿಂತಲೂ ಹೆಚ್ಚು ಯಶಸ್ಸನ್ನು ಕಂಡಿರೋದು ಉಂಟು. ಈಗಾಗಲೇ ಕತೆ ಜನರನ್ನ ತಲುಪಿರೋದ್ರಿಂದ, ಜನರಿಗೆ ಇಷ್ಟ ಆಗಿರೋದ್ರಿಂದ ಅದನ್ನು ಹೊಸ ಭಾಷೆಯಲ್ಲಿ ನೀಡಿದರೆ ಖಂಡಿತ ಯಶಸ್ಸನ್ನು ಅದು ಕಾಣುತ್ತೆ. ಇನ್ನು ಕೆಳಗರೆ, ಕೆಲವೊಂದು ಅಂದರೆ ಎಲ್ಲ ಪ್ರೇಕ್ಷಕರಿಗೂ ಎಲ್ಲ ರೀತಿಯ ಭಾಷೆಗಳು ಗೊತ್ತಿರೋದಿಲ್ಲ. ಹಾಗಾಗಿ ಆ ಒಂದು ಮೂಲ ಕಥೆಯನ್ನು ಹಾಗೆ ಇಟ್ಕೊಂಡು ಬೇರೆ ಬೇರೆ ಭಾಷೆಗಳಲ್ಲಿ ರೀಮೇಕ್ ಆದಾಗ ಆ ಒಂದು ಸಿನಿಮಾ ಹೆಚ್ಚು ಜನರನ್ನು ತಲುಪುತ್ತೆ ಅಲ್ವಾ? ಮತ್ತಷ್ಟು ಇದ್ರ ಬಗ್ಗೆ ಮಾತಾಡೋಣ. ಈಗ ಒಂದು ಹಾಡು ನಿಮಗಾಗಿ.

0: 4:18 ಕೇಳ್ತಾ ಇದ್ದೀರಾ ಪರಿಮಳ ಕಾರ್ಯಕ್ರಮ. ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ರೀಮೇಕ್ ಸಿನಿಮಾಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡ್ಲಿಕ್ಕೆ ಅಂತ ಹೇಳಿ ಮೋಹನ್ ಬಾಬು ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಸರ್.
1: ನಮಸ್ತೆ ಮೇಡಮ್.
0: ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ.
1: ಧನ್ಯವಾದಗಳು ಮೇಡಮ್.
0: ಓಕೆ ಸರ್, ನಿಮ್ಮ ಒಂದು ಕಿರು ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡಿ.
1: ಮೇಡಮ್, ನನ್ನ ಹೆಸರು ಮೋಹನ್ ಬಾಬು ಅಂತ. ನನ್ನ ಸ್ವಂತ ಊರು ದೇವನಹಳ್ಳಿ.
0: ಓಕೆ.
1: ಮೂಲತಃ ನಾವು ಚಿತ್ರಮಂದಿರದ ಮಾಲೀಕರು, ಶ್ರೀ ವೆಂಕಟೇಶ್ವರ ಚಿತ್ರಮಂದಿರ ದೇವನಹಳ್ಳಿ. ಆನಂತರ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕಮಿಷನರ್ ಆಗಿ ಇದ್ದೇನೆ ಮೇಡಮ್.
0: ಓಕೆ, ತುಂಬಾ ಸಂತೋಷ ಆಯ್ತು ಸರ್. ಇವತ್ತು ನಾವು ಪರಿಮಳ ಕಾರ್ಯಕ್ರಮದಲ್ಲಿ ರೀಮೇಕ್ ಸಿನಿಮಾಗಳ ಬಗ್ಗೆ ಮಾತಾಡ್ತಿದ್ದೀವಿ. ಈ ರೀಮೇಕ್ ಸಿನಿಮಾಗಳು ಅಂದಾಗ ನಮ್ಗೆ ಮೊದಲು ನೆನಪಾಗೋದು ರವಿಚಂದ್ರನ್ ಅವರು. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಅನೇಕ ಸಿನಿಮಾಗಳನ್ನ ರೀಮೇಕ್ ಮಾಡಿದ್ದಾರೆ ಸಹ. ನಮ್ಮ ಕೇಳುಗರಿಗೆ ನಿಮ್ಮ ಮಾಹಿತಿಯನ್ನ, ಈ ರೀಮೇಕ್ ಸಿನಿಮಾಗಳ ಕುರಿತಾದ ಮಾಹಿತಿಯನ್ನ ಹಂಚಿಕೊಳ್ತೀರಾ?
1: ಓಕೆ
0: ಸರ್, ಮಾತಾಡಿ.
1: ಮೇಡಮ್, ರೀಮೇಕ್ ಸಿನಿಮಾಗಳಲ್ಲಿ ನನ್ನ ನೆಚ್ಚಿನ ಸಿನಿಮಾ ಅಂದ್ರೆ ರವಿಚಂದ್ರನ್ ಅವರ ವಿಚಾರಕ್ಕೆ ಹೋದಾಗ ಮೇಕಿಂಗ್ ಅಲ್ಲಿ ಇರ್ಬೋದು, ಟೆಕ್ನಿಕಲ್ ಇರ್ಬೋದು, ಬಹಳ ತುಂಬಾ ಚೆನ್ನಾಗಿ ಬಂದಿದ್ದಂದ್ರೆ ರಣಧೀರ ಅಂತ ನಾನು ಮೊದಲನೇ ಸ್ಥಾನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಮೂಲ ಚಿತ್ರ ಹಿಂದಿ ಹೀರೋ ಅಂತ ಜಾಕಿ ಶ್ರಾಫ್ ಮಾಡಿದ್ರು, ಜಾಕಿ ಶ್ರಾಫ್ ಮೀನಾಕ್ಷಿ ಶೇಷಾದ್ರಿ ಅವರ ಆ ಚಿತ್ರದ ರೀಮೇಕ್ ಅನ್ನ ಮತ್ತೆ ತೆಲುಗಿನಲ್ಲಿ ನಾಗಾರ್ಜುನ ಮೊದಲನೇ ಚಿತ್ರವಾಗಿ ಅವರು ಪ್ರಾರಂಭ ಮಾಡಿದ್ರು ಅವರ ಸಿನಿಮಾ ಜೀವಿತವನ್ನ. ಅದ್ರ ನಂತರ ಬಂದಂತದ್ದು ರವಿಚಂದ್ರನ್ ಅವರ ರಣಧೀರ. ಆದ್ರೆ ಇವೆರಡೂ ಚಿತ್ರಗಳಿಗೆ ಹೋಲಿಕೆ ಮಾಡೋದು ಎರಡು ಸೂಪರ್ ಹಿಟ್ ಸಿನಿಮಾಗಳೇ, ವಿಕ್ರಮ್ ಮತ್ತೆ ಹೀರೋ ಎರಡು ಸೂಪರ್ ಹಿಟ್ ಪಿಕ್ಚರ್. ಆದ್ರೆ ನಾವು ಮೇಕಿಂಗ್ ತಗೊಂಡಾಗ ಕನ್ನಡದಲ್ಲಿ ಇವೆರಡೂ ಚಿತ್ರಗಳನ್ನು ಮೀರಿಸುವಂತ ಮೇಕಿಂಗ್ ಇತ್ತು, ಇವೆರಡೂ ಚಿತ್ರಗಳನ್ನು ಮೀರಿಸುವಂತ ಮಾರ್ಪಾಡನ್ನ ಅದಕ್ಕಿಂತ ಹೆಚ್ಚಿಗೆ ಈ ಮೇಕಿಂಗ್ ಅಲ್ಲೇ ಸಿನಿಮಾ ಹಾಡುಗಳ ಮೂಲಕ ಬಹಳ ಯಶಸ್ವಿ ಆಯ್ತು.
0: ನಾವು ಹಾಡುಗಳನ್ನ ಹೆಚ್ಚು ಗಮನಿಸಬೇಕಾಗತ್ತೆ. ರವಿಚಂದ್ರನ್ ಅವರು ರೀಮೇಕ್ ಸಿನಿಮಾಗಳಲ್ಲಿ ಹಾಡುಗಳನ್ನ ಮಾತ್ರ ಹೊಸತನ ಇಟ್ಕೊಂಡು ಕೊಡ್ತಾ ಇದ್ರು ಪ್ರೇಕ್ಷಕರಿಗೆ.
1: ಹೌದು, ಅದಕ್ಕೆ ಸಾಥಿಯಾಗಿ ನಮ್ಮ ನಾದಬ್ರಹ್ಮ ಹಂಸಲೇಖ ಅವರು ಬಹಳಷ್ಟು ಕೊಡುಗೆ ಕೊಟ್ಟಿದ್ದಾರೆ ರವಿಚಂದ್ರನ್ ಅವ್ರ ಜೊತೆ ಇದ್ದಾಗ. ಆ ಒಂದು ಜೋಡಿ ಜುಗಲ್ ಬಂದಿ ಬಹಳ ಬಹಳ ಒಳ್ಳೊಳ್ಳೆ ಚಿತ್ರಗಳಿಗೆ ಸಂಗೀತವನ್ನ ನೀಡಿದ್ದು ಅಲ್ಲದೆ ಒಳ್ಳೊಳ್ಳೆ ಹಾಡುಗಳನ್ನ ಚಿತ್ರ ಪ್ರೇಮಿಗಳಿಗೆ ಇಂದಿಗೂ ಎಂದೆಂದಿಗೂ ಅದು ರಸದೌತಣ ಅಂತಾನೆ ಹೇಳ್ಬೋದು. ನೀವ್ ಯಾವ್ದೇ ಸಿನಿಮಾ ತಗೊಳ್ಳಿ, ಹಂಸಲೇಖ ಅವರ ಸಂಗೀತ ಮತ್ತು ರವಿಚಂದ್ರನ್ ಅವರ ಜೋಡಿ ಅಂದಾಗ ತುಂಬಾ ಒಳ್ಳೊಳ್ಳೆ ಹಾಡುಗಳು ಬಂದಿದ್ದಾವೆ.
0: ಹೌದು, ರಣಧೀರ ಅಂದಾಗ ನಮ್ಗೆ ಅಣ್ಣಯ್ಯ ಸಿನಿಮಾ ಸಹ ನೆನಪಾಗತ್ತೆ. ಅಣ್ಣಯ್ಯ ಸಿನಿಮಾದ ಹಾಡುಗಳು ಇವತ್ತಿಗೂ ಒಂದ್ ರೀತಿ ಫೇವ್ರೆಟ್ ಹಾಡುಗಳು ಅಂತಾನೆ ಹೇಳ್ಬೋದು. ನಮ್ಮ ಕೇಳುಗರು ನಮ್ಮ ಆಕಾಶವಾಣಿಯನ್ನ ಕಾರ್ಯಕ್ರಮ ಕೇಳುವಾಗ ಅಣ್ಣಯ್ಯ ಸಿನಿಮಾದ್ದು ಅಥವಾ ರಣಧೀರ ಸಿನಿಮಾದ ಹಾಡುಗಳನ್ನ ರಿಕ್ವೆಸ್ಟ್ ಮೂಲಕ ಕೇಳಿ ಹಾಡನ್ನ ಕೇಳ್ತಾರೆ. ಅಷ್ಟರ ಮಟ್ಟಿಗೆ ಹಾಡುಗಳು ಮೋಡಿ ಮಾಡಿವೆ ಅಂತಾನೆ ಹೇಳ್ಬೋದು. ಈ ಅಣ್ಣಯ್ಯ ಸಿನಿಮಾದ ರಿಮೇಕ್ ಬಗ್ಗೆ ಹೇಳೋದಾದ್ರೆ,
1: ಅಣ್ಣಯ್ಯ ಸಿನಿಮಾ ಈಗ ಆ ಸಿನಿಮಾ ಸುಮಾರು ಬಾರಿ ಬಂದಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹಿಂದೆ ಅಣ್ಣಾವರು ಮಲ್ಲಮ್ಮನ ಪವಾಡ ಮಾಡಿದ್ರು, ಆ ಮಲ್ಲಮ್ಮನ ಪವಾಡ ಎಳೆಯನ್ನೇ ತೆಗೆದುಕೊಂಡು ಅನೇಕ ಸಿನಿಮಾಗಳು ಬಂದ್ವು. ಅದೇ ರೀತಿ ಅಣ್ಣಯ್ಯ ಸಿನಿಮಾನು ತಮಿಳಲ್ಲಿ ಮೂಲ ಚಿತ್ರ ಬಂದಿತ್ತು, ಆ ತಮಿಳು ಚಿತ್ರವನ್ನ ಮತ್ತೆ

0: ಸ್ವಲ್ಪ ಒತ್ತು ಕೊಡೋರು ಹಾಡುಗಳಿಗೆ ಮತ್ತೆ
1: ನಾಯಕಿಯರನ್ನ ಆಯ್ಕೆ ಮಾಡುವಾಗ ಅಷ್ಟೇ.
0: ಹೌದು, ನಾಯಕಿಯರನ್ನ ಆಯ್ಕೆ ಮಾಡುವಾಗ ಕನ್ನಡಿಗರಿಗೆ ಹೊಸ ಹೊಸ ನಾಯಕಿಯರನ್ನ ಪರಿಚಯ ಮಾಡ್ತಿದ್ದಾರೆ. ಬಾಂಬೆಯಿಂದ ಅಂದ್ರೆ ಬಾಲಿವುಡ್ ಇಂದ, ಆಮೇಲೆ ನಮ್ಮ ತಮಿಳು ಮತ್ತು ಆಂಧ್ರದಿಂದ ಅನೇಕ ಹೀರೋಯಿನ್ ಗಳನ್ನ ನಮ್ಮ ಕನ್ನಡಕ್ಕೆ ಪರಿಚಯ ಮಾಡಿಸಿದ ಕೀರ್ತಿ ರವಿಚಂದ್ರನ್ ಅವ್ರಿಗೆ ಸಲ್ಲುತ್ತೆ. ಅದೇ ರೀತಿ ಅನೇಕ ರೀಮೇಕ್ ಚಿತ್ರಗಳನ್ನ ಮಾಡಿದ್ರು ಒರಿಜಿನಲ್ ಗಿಂತ. ಇದ್ರಲ್ಲಿ ಎಸ್ಪೆಷಲಿ ಹೇಳ್ಬೇಕಂದ್ರೆ ನೋಡಿ, ನಾವು ಚಿನ್ನತಂಬಿ ನೋಡ್ತೀವಿ, ಚಿನ್ನತಂಬಿ ನೋಡಿದ ನಂತರ ರಾಮಾಚಾರಿ ನೋಡ್ತೀವಿ, ಚಿನ್ನತಂಬಿಗಿಂತ ನಮ್ಗೆ ರಾಮಾಚಾರಿ ಆಪ್ತವಾಗುತ್ತೆ.
1: ಹೌದು, ಖಂಡಿತ,
0: ಬಹಳ ಚೆನ್ನಾಗಿ ಮಾಡಿದ್ದಾರೆ.
1: ಅದರಿಂದ ಹಿಡಿದು ಆ ಒಂದು ಮೇಕಿಂಗ್ ಅಲ್ಲೂ ಸಹ ಅದು ಆಪ್ತ ಅನ್ಸುತ್ತೆ.
0: ಹೌದೌದು. ಆಮೇಲೆ ಅದರಲ್ಲಿ ವಿಶಿಷ್ಟವಾಗಿ ನಾವು ನೆನೆಸ್ಕೊಳ್ಬೇಕಾಗಿರೋದು ರವಿಚಂದ್ರನ್ ಅವ್ರ ಜೊತೆಗೆ ಮಾಲಾಶ್ರೀ ಅವರನ್ನ. ಅವರ ಅಭಿನಯವು ಸಹ ಬಹಳ ಚೆನ್ನಾಗಿ ಬಂದಿತ್ತು, ಬಹಳ ಚೆನ್ನಾಗಿ ಮೂಡ್ ಬಂದಿತ್ತು. ಇದಕ್ಕೆ ಇಂಬು ಕೊಟ್ಟಂತೆ ಹಂಸಲೇಖ ಅವರ ಸಂಗೀತ ಮತ್ತು ಹಾಡುಗಳು ಬಹಳ ಚೆನ್ನಾಗಿ ಬಂದಿತ್ತು. ರಾಮಾಚಾರಿ ಇಂದಿಗೂ ನಾವ್ ಯಾವತ್ತೂ ನೆನ್ಸ್ಕೊಳ್ಳೋದಕ್ಕೆ ಚಿನ್ನತಂಬಿಗಿಂತ ಹೆಚ್ಚಿಗೆ ರಾಮಾಚಾರ್ಯ ನೆನ್ಸ್ಕೊಳ್ಳೋ ರೀತಿ, ಹೀರೋಗಿಂತ ಜಾಸ್ತಿ ರಣಧೀರನ ನೆನ್ಸ್ಕೊಳ್ತೀವಿ. ಹೀರೋ ಒಂದ್ ಕಡೆ ನೋಡ್ತಾ ರಣಧೀರ ಒಂದ್ ಕಡೆ ನೋಡ್ತಾ ಬಹಳಷ್ಟು ನಮ್ಗೆ ಆಪ್ತವಾಗೋದು ರಣಧೀರ ಅನ್ಸುತ್ತೆ. ಮೂಲ ಚಿತ್ರಕ್ಕಿಂತ ಅದು ಆಪ್ತವಾಗುತ್ತೆ. ಹಾಗೆ ರಾಮಾಚಾರಿ ಮೂಲ ಚಿತ್ರಕ್ಕಿಂತ ನಮ್ಗೆ ರಾಮಾಚಾರ್ಯನೇ ಇಷ್ಟವಾಗುತ್ತೆ.
1: ಅಂದ್ರೆ ಮೂಲ ಚಿತ್ರದ ಕಥೆಯ ಆತ್ಮವನ್ನ ಹಾಗೆ ಉಳಿಸ್ಕೊಂಡು.
0: ಹೌದು,
1: ಅದಕ್ಕೆ ಒಂದಷ್ಟು
0: ನಮ್ಮ ನೇಟಿವಿಟಿಗೆ ತಗೊಂಡು
1: ನಮ್ಮ ಸ್ಥಳೀಯರಿಗೆ ಆಪ್ತ ಅನ್ಸುವಂತೆ ಮಾಡಿ. ಸರ್, ಮತ್ತಷ್ಟು ವಿಷಯಗಳನ್ನ ನಿಮ್ಮ ಹತ್ರ ಮಾತಾಡ್ತೀನಿ. ನೀವು ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಪ್ರಸ್ತಾಪ ಮಾಡಿದ್ರಿ, ಅವರ ರೀಮೇಕ್ ಸಿನಿಮಾಗಳ ಬಗ್ಗೆ ನಾವು ಮುಂದೆ ಮಾತಾಡೋಣ. ಈಗ ಅಣ್ಣಯ್ಯ ಚಿತ್ರದ ಒಂದು ಹಾಡನ್ನ ಕೇಳಿ ಬರೋಣ.
0: ಓಕೆ ಮ್ಯಾಮ್.

0: ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ನಮ್ಮ ಜೊತೆ ಆಗಿದ್ರು ಮೋಹನ್ ಬಾಬು ಅವರು. ಇವರು ಸಿನಿಮಾ ಪ್ರದರ್ಶಕರು, ಥಿಯೇಟರ್ ಓನರ್ ಸಹ ಹೌದು. ಅವರನ್ನ ಮತ್ತಷ್ಟು ಮಾತಾಡ್ಸೋಣ, ಈ ಒಂದು ವಿಷಯದ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ. ಸರ್, ಮತ್ತೆ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಹೇಳಿ
0: ಮೇಡಮ್. ಸರ್, ನಿಮ್ಗೆ ಈ ಒಂದು ಕೆಲಸದ ಅವಧಿಯಲ್ಲಿ ನಮ್ಮ ರೇಡಿಯೋ ಕಾರ್ಯಕ್ರಮಗಳನ್ನ ಕೇಳಲಿಕ್ಕೆ ಸಮಯ ಆಗತ್ತಾ? ಕೇಳ್ತಾ ಇರ್ತೀರಾ ಹೇಗೆ ಅನ್ನೋದು?
1: ಖಂಡಿತ ಕೇಳ್ತೀವಿ ಮೇಡಮ್. ಯಾಕಂದ್ರೆ ನಾವು ಕಾರಲ್ಲಿ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ನಮ್ಗೆ ರೇಡಿಯೋ ಇಲ್ದಿರಾ ಚಕ್ರಗಳೇ ಸಾಗೋದಿಲ್ಲ ಅನ್ಸುತ್ತೆ. ಅದರಿಂದ ಕೇಳ್ತಾನೆ ಇರ್ತೀವಿ. ಆಮೇಲೆ ವಾರ್ತೆಗಳು, ನಿಮ್ಮ ಆಕಾಶವಾಣಿಯಿಂದ ಪ್ರಸಾರವಾಗುವಂತ ವಾರ್ತೆಗಳನ್ನ ಮತ್ತೆ ಹಿಂದಿ ಹಾಡುಗಳು. ತೀರಾ ಹೇಳ್ಬೇಕಂದ್ರೆ ಮೊನ್ನೆ ಭಾನುವಾರ ಮಧ್ಯಾಹ್ನ ತುಂಬಾ ಒಳ್ಳೊಳ್ಳೆ ಗೀತೆಗಳನ್ನ ಪ್ರಸಾರ ಮಾಡಿದ್ರಿ, ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಹೊರಗಡೆ ಹೋಗಿದ್ವಿ, ಬರ್ಬೇಕಾದ್ರೆ ಯಾವ ಹೇಗ್ ಬಂದ್ವಿ ಅನ್ನೋದೇ ಗೊತ್ತಾಗಿಲ್ಲ. ಅಂತಂತ ಒಳ್ಳೆ
0: ನಿಮ್ಮ ಪ್ರಯಾಣಕ್ಕೆ ಸಾಥಿಯಾಗಿ ನಮ್ಮ ವಿವಿಧ ಭಾರತಿ ಇರುತ್ತೆ
1: ಖಂಡಿತವಾಗ್ಲು.
0: ಆಮೇಲೆ
1: ತುಂಬಾ ವರ್ಷಗಳಿಂದ ನಿಮ್ ಜೊತೆ ಒಡನಾಟ ಇರೋದ್ರಿಂದ ವಿವಿಧ ಭಾರತಿ ನಮ್ಗೆ ನಮ್ಮ ದೇಹದ ಒಂದು ಅಂಗಾಂಗ ಆಗ್ಬಿಟ್ಟಿದೆ ಅನ್ಸುತ್ತೆ.
0: ತುಂಬಾ ಸಂತೋಷ ಸರ್, ಹೀಗೆ ಇರ್ಲಿ ನಿಮ್ಮ ಅಭಿಮಾನ, ಮತ್ತೆ ಹೀಗೆ ಕೇಳ್ತಾ ಇರಿ ನಮ್ಮ ಕಾರ್ಯಕ್ರಮಗಳನ್ನ. ಈಗ ರೀಮೇಕ್ ಸಿನಿಮಾಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಿಳಿಸೋದಾದ್ರೆ,
1: ಅಣ್ಣಾವರ ಸಿನಿಮಾಗಳ ಬಗ್ಗೆ ಹೇಳ್ಬೇಕು ಅಂತ ಅನ್ಸುತ್ತೆ. ಉದಾಹರಣೆಗೆ ಅನುರಾಗ ಆರಳಿತ ಅನ್ನೋ ಸಿನಿಮಾ 8 ಭಾಷೆಗಳಲ್ಲಿ, ನಮ್ಮ ಕನ್ನಡ ಸಿನಿಮಾ 8 ಭಾಷೆಗಳಿಗೆ ರೀಮೇಕ್ ಆಯ್ತು. ತೆಲುಗಿನಲ್ಲಿ ಘರಾನ ಮಗುಡು ಆಯ್ತು, ಚಿರಂಜೀವಿ ಅವರ ಅಭಿನಯದಲ್ಲಿ ಘರಾನ ಮಗುಡು ಆಗಿ ಬಂತು. ಅಲ್ಲಿ ಪ್ರಪ್ರಥಮ ಬಾರಿಗೆ 10 ಕೋಟಿ ಶೇರ್ ಗಳಿಸಿದಂತ ಚಿತ್ರ ಅನುರಾಗ ರಳಿತು ರೀಮೇಕ್ ಮಾಡಿದಂತ ಚಿತ್ರ ಘರಾನ ಮಗುಡು. ಅಲ್ಲಿ ಪ್ರಪ್ರಥಮ ಬಾರಿಗೆ 10 ಕೋಟಿ ಶೇರ್ ಗಳಿಸಿದಂತ ಚಿತ್ರ ಆಯ್ತು ಚಿರಂಜೀವಿ ಅವರ ಅಭಿನಯದಲ್ಲಿ. ಅದೇ ರೀತಿ ಸ್ಟಾರ್ ನಟ ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಮನ್ನನನ್ ಮಾಡಿದ್ರು ಅದೇ ಚಿತ್ರವನ್ನ, ಅಲ್ಲೂ ಸೂಪರ್ ಹಿಟ್ ಆಯ್ತು. ಹಾಗೆ ಅನಿಲ್ ಕಪೂರ್ ಅವರು ಮಾಡಿದ್ರು. ಹೀಗೆ ಇದು 8 ಭಾಷೆಗಳಲ್ಲಿ ರೀಮೇಕ್ ಆಗಿ ಅತಿ ಹೆಚ್ಚು ರೀಮೇಕ್ ಆದಂತ ಚಿತ್ರ ಅನ್ನೋ ಒಂದು ಹೆಗ್ಗಳಿಕೆಗೆ ಪಾತ್ರ ಆಯ್ತು. ಅದು ಅಣ್ಣವರ ಹೆಗ್ಗಳಿಕೆ ಅಂತ ನಾನಾದ್ರೂ ಭಾವಿಸ್ತೇನೆ.
0: 1986 ಈ ಚಿತ್ರ ತೆರೆ ಕಂಡಿದ್ದು.
1: ಹೌದು ಮೇಡಮ್. ಅನುರಾಗ ಆರಳಿತು ಒಂದು 10 ವಾರದ ನಂತರ ಶಿವಣ್ಣನವರ ಆನಂದ್ ಚಿತ್ರ ಬಿಡುಗಡೆ ಆಯ್ತು. ಅದೇ ರೀತಿ ಅಣ್ಣಾವರ ಅಪೂರ್ವ ಸಂಗಮ ತಗೊಂಡಾಗ ಹಿಂದಿಯ ಜಾನಿ ಮ್ಯಾನ್ ಚಿತ್ರದ ರೀಮೇಕ್ ಆಗಿತ್ತು, ಅದು ಚೆನ್ನಾಗಿತ್ತು. ಇದರಲ್ಲಿ ಶಂಕರ್ನಾಗ್ ಮತ್ತು ಅಣ್ಣಾವರ ಜೋಡಿ ಪ್ರೇಕ್ಷಕರಿಗೆ ರಸದೌತಣ ನೀಡಿತ್ತು ಅಂತಾನೆ ಹೇಳ್ಬೋದು. YR ಸ್ವಾಮಿಯವರ ನಿರ್ದೇಶನ ಇತ್ತು, ಬಹಳ ಚೆನ್ನಾಗಿ ಮೂಡಿ ಬಂದಿತ್ತು ಚಿತ್ರ. ಹಾಡುಗಳು ತುಂಬಾ ಚೆನ್ನಾಗಿತ್ತು. ಬಹಳ ವರ್ಷಗಳ ನಂತರ ವಜ್ರಮುನಿ ಮತ್ತು ಅಣ್ಣಾವರ ಜುಗಲ್ ಬಂದಿ ಪ್ರಾರಂಭ ಆಯ್ತು ಅಪೂರ್ವ ಸಂಗಮ ಚಿತ್ರದಿಂದ.
0: ಸರ್, ನಮ್ಮ ಕೇಳುಗರೊಬ್ರು ಸಂದೇಶ ಕಳ್ಸಿಕೊಟ್ಟಿದ್ದಾರೆ, ಹಿಂದಿಯ ಸಾಹೇಬ್ ಚಿತ್ರ ಕನ್ನಡದ ಕರ್ಣ ಆಗಿ ರೀಮೇಕ್ ಆಯ್ತು. ಇದು ಹಿಂದಿಯ ಸಾಹೇಬ್ ಚಿತ್ರಕ್ಕಿಂತ ಕನ್ನಡದ ಕರ್ಣ ಹೆಚ್ಚಿನ ಯಶಸ್ವಿಯನ್ನ ಕಂಡಿದೆ ಅಂತ ಹೇಳಿ. ಅಂದ್ರೆ ನಮ್ಮ ವಿಷ್ಣುವರ್ಧನ್ ಅವರ ಕೆಲವು ಸಿನಿಮಾಗಳ ಬಗ್ಗೆ ನೀವು ಮಾತಾಡೋದಾದ್ರೆ.
1: ತುಂಬಾ ಒಳ್ಳೆ ಮಾಹಿತಿಯನ್ನ ಕೇಳಿದ್ದಾರೆ. ಸಾಹೇಬ್ ಮೂಲ ಚಿತ್ರ, ಅನಿಲ್ ಕಪೂರ್ ಅಭಿನಯಿಸಿದ್ರು, ಅದನ್ನ ಕನ್ನಡದಲ್ಲಿ ಕರ್ಣ ಅಂತ ಬಂತು. ಅದಕ್ಕೂ ಮುಂಚೆ ತೆಲುಗಲ್ಲಿ ಚಿರಂಜೀವಿ ವಿಜೇತ ಅಂತ ಮಾಡಿದ್ರು. ಆದ್ರೆ ನಾನು ಹೇಳದಂತ ರಣಧೀರ ಯಾವ ರೀತಿ ಹೀರೋ ಮತ್ತು ವಿಕ್ರಮ್ಗಿಂತ ಚೆನ್ನಾಗಿ ಬಂದಿತ್ತು, ಕರ್ಣ ಮಾತ್ರ

0: ಮಾಸ್ಟರ್ ಪೀಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಚಿತ್ರದಲ್ಲಿ ಹಾಡುಗಳು ಇರ್ಬೋದು, ಅಭಿನಯ ಇರ್ಬೋದು, ನಾವೆಲ್ಲದಕ್ಕೂ ಪೂರ್ತಿ ಅಂಕಗಳನ್ನ ಕೊಡಕ್ ಹೋದ್ರೆ ಇಲ್ಲಿ ವಿಷ್ಣುವರ್ಧನ್ ರವರು ಮತ್ತು ಕೆ ಎಸ್ ಅಶ್ವಥ್ ರವರು ಇಬ್ರು ನೀನಾ ನಾನಾ ಅನ್ನೋ ರೀತಿ ಪೈಪೋಟಿನಲ್ಲಿ ಅಭಿನಯಿಸಿದ್ದಾರೆ. ಅಶ್ವಥ್ ಅವರ ಅಭಿನಯ ಹೌದು, ತಂದೆ ಮಗನ ಪಾತ್ರದಲ್ಲಿ ಅದ್ಭುತವಾದಂತ ಅಭಿನಯನ ಕೊಟ್ಟಿದ್ದಾರೆ ನಮ್ಮ ಅಶ್ವಥ್ ಅವರು. ವಿಷ್ಣುವರ್ಧನ್ ಅವರು ಸಹ ಎಲ್ಲೂ ರಾಜಿ ಆಗ್ದಿರಾ ಅಂತ ಒಂದು ಜುಗಲ್ ಬಂದಿ ನಿಜವಾಗ್ಲೂ ನಾನ್ ನೋಡ್ದಂಗೆ ವಿಷ್ಣುವರ್ಧನ್ ಮತ್ತೆ ಅಶ್ವಥ್ ನಿಜವಾದ ಅಪ್ಪ ಮಕ್ಕಳೇನೋ ಅನ್ನೋ ಮಟ್ಟದಲ್ಲಿ ಆ ಚಿತ್ರದಲ್ಲಿ ಜೀವಿಸಿದ್ದಾರೆ ಅಂತಾನೆ ಹೇಳ್ಬಹುದು. ಅಷ್ಟು ಒಳ್ಳೆಯ ಚಿತ್ರ. ಹಾಗೆ ಕೃಷ್ಣಾನಿ ಬೇಗನ ಬಾರೋ ವಿಷ್ಣುವರ್ಧನ್ ಅವ್ರು ತಗೊಂಡಾಗ ಸೌತ್ ಏನ್ ಹಿಂದಿಯಲ್ಲಿ ರಾಜೇಶ್ ಖನ್ನಾ ಮಾಡಿದ್ರು ಆ ಚಿತ್ರ. ಅದಕ್ಕೆ ನಾವು ಕಂಪೇರ್ ಮಾಡ್ಕೊಂಡಾಗ ಕೃಷ್ಣಾನಿ ಬೇಗನ ಬಾರೋ ಬಹಳ ಚೆನ್ನಾಗಿದೆ, ಸೌತ್ ಏನ್ಗಿಂತ ಕೃಷ್ಣಾನಿ ಬೇಗನ ಬಾರೋ ತುಂಬಾ ಚೆನ್ನಾಗಿದೆ. ಹಾಗೆ ಅದೇ ರೀತಿ ಸೌಭಾಗ್ಯ ಲಕ್ಷ್ಮಿ ತಗೊಂಡಾಗ ತೆಲುಗಿನಲ್ಲಿ ಕರ್ಪೂರ ದೀಪಂ ಅಂತ ಬಂದಿತ್ತು ಆ ರೀಮೇಕ್ ಚಿತ್ರ, ತೆಲುಗಿನ ಕನ್ನಡದಲ್ಲಿ ಸೌಭಾಗ್ಯ ಲಕ್ಷ್ಮಿ. ವಿಷ್ಣುವರ್ಧನ್ ಅವರು ಅದನ್ನಲ್ಲೂ ಬಹಳ ಚೆನ್ನಾಗಿ ಮಾಡಿದ್ರು. ಹಾಗೆ ದಿಗ್ಗಜರು ತವಳಿ ಅಲ್ಲೂ ಸಹ ವಿಷ್ಣುವರ್ಧನ್ ಅವ್ರ ಅಭಿನಯ. ಇನ್ನ ಹೆಚ್ಚಿಗೆ ಹೇಳ್ಬೇಕು ಅಂತಂದ್ರೆ ಸೂರ್ಯವಂಶ, ಸೂರ್ಯವಂಶ ಮೂಲ ಚಿತ್ರ ತಮಿಳು ಸೂರ್ಯವಂಶಂ ಇರ್ಬೋದು, ಆದ್ರೆ ನಾವು ಕನ್ನಡಕ್ಕೆ ಹೋಲಿಕೆ ಮಾಡ್ಕೊಂಡಾಗ ವಿಷ್ಣುವರ್ಧನ್ ಅವರ ಅಭಿನಯ ಅದ್ಭುತ ಅಂತಾನೆ ಹೇಳ್ಬೋದು. ಬಹಳ ಚೆನ್ನಾಗಿ ಮಾಡಿದ್ದಾರೆ, ದ್ವಿಪಾತ್ರಾಭಿನಯದಲ್ಲೂ ಮಿಂಚಿದ್ದಾರೆ. ಹೀಗೆ ವಿಷ್ಣುವರ್ಧನ್ ಅವರು ಅನೇಕ ರೀಮೇಕ್ ಚಿತ್ರಗಳಲ್ಲಿ ರವಿಚಂದ್ರನ್ ಅವರಂತೆ ಅವರು ಸಹ ಗೆದ್ದಿದ್ದಾರೆ.
1: ಹೌದು ಹೌದು ಸರ್, ರೀಮೇಕ್ ಸಿನಿಮಾಗಳು ಬರ್ತಾನೆ ಇರುತ್ತೆ. ಅದು ರೀಮೇಕ್ ಸಿನಿಮಾಗಳು ತೆರೆ ಕಾಣದ ವರ್ಷಗಳೇ ಇಲ್ಲ ಅಂತ ಹೇಳ್ಬೋದು. ಇತ್ತೀಚೆಗಂತೂ ಪವರ್, ಅಂಜನಿ ಪುತ್ರ, ಚೆಲುವಿನ ಚಿತ್ತಾರ, ಆಪ್ತ ಮಿತ್ರ, ಯಜಮಾನ, ಬುಲ್ಬುಲ್, ರನ್ನ, ಮಾಣಿಕ್ಯ ಇವೆಲ್ಲವೂ ರೀಮೇಕ್ ಸಿನಿಮಾಗಳೇ. ಈ ಒಂದು ಬೆಳವಣಿಗೆಯ ಬಗ್ಗೆ ನೀವು ಹೇಳೋದಾದ್ರೆ.
0: ಇಲ್ಲ, ರೀಮೇಕ್ ಮಾಡ್ತಾ ಇದ್ದಾಗ ಬಹಳ ಚೆನ್ನಾಗಿತ್ತು. ಈಗೇನಾಗಿದೆ ಅಂದ್ರೆ ರೀಮೇಕ್ ನಿಲ್ಸ್ಬಿಟ್ಟು ಈಗೇನಾಗಿದೆ ಪ್ಯಾನ್ ಇಂಡಿಯಾ ಅನ್ಬಿಟ್ಟು ಡಬ್ಬಿಂಗ್ ಹೊರಟೋಗಿದ್ದಾರೆ. ಡಬ್ಬಿಂಗ್ ಹೋಗಿರೋದ್ರಿಂದ ಏನಾಗಿದೆ ರೀಮೇಕ್ ಸಿನಿಮಾಗಳು ನಿಲ್ಸ್ಬಿಟ್ಟಿದ್ದಾರೆ ಈಗ. ಯಾಕಂದ್ರೆ ಮೂಲ ಚಿತ್ರಗಳನ್ನ ಡಬ್ಬಿಂಗ್ ಮಾಡ್ಕೊಂಡು ನೋಡೋದ್ರಿಂದ ರೀಮೇಕ್ ಚಿತ್ರಗಳು ಕಮ್ಮಿ ಅನ್ನೋದಕ್ಕಿಂತ ಪೂರ್ತಿ ನಿಂತೇ ಹೋಯ್ತು. ಈಗ ಒಂದು ವಿಚಾರ ಹೇಳ್ಬೇಕಂದ್ರೆ ದೃಶ್ಯಂ, ರವಿಚಂದ್ರನ್ ಅವರು ದೃಶ್ಯ ಮಾಡಿದ್ರು ಮಲಯಾಳಂ ಚಿತ್ರ. ದೃಶ್ಯ ಮಾಡಿದಾಗ ನಮ್ಗೆ ನಮ್ಮ ಮಲಯಾಳಂ ಭಾಷೆ ಬರ್ದೇ ಇದ್ದಾಗ ನಮ್ಮ ನೇಟಿವಿಟಿಗೆ ತಕ್ಕಂಗೆ ರವಿಚಂದ್ರನ್ ಅವರು ಅದನ್ನ ದೃಶ್ಯ ಮಾಡಿ ಬಹಳ ಒಳ್ಳೆ ಸಕ್ಸಸ್ ಕಂಡ್ರು. ತುಂಬಾ ಚೆನ್ನಾಗಿ ಬಂತು
1: ಸಿನಿಮಾ. ಚಿತ್ರೀಕರಣ ಆಗಿದೆ
0: ಹೌದು. ಅದೇ ರೀತಿ ದೃಶ್ಯ ಭಾಗ ಎರಡೂ ಚೆನ್ನಾಗೇ ಬಂತು ರವಿಚಂದ್ರನ್ ಅವ್ರದ್ದು. ದೃಶ್ಯಂ 3 ಮಲಯಾಳಂ ಅಲ್ಲಿ ನಾವು ನೋಡ್ಬೇಕಾಗಿ ಬಂತು, ಕಾರಣ ಡಬ್ಬಿಂಗ್ ಬಂದಿದ್ರಿಂದ ಆ ಒಂದು ವಿಚಾರದಲ್ಲಿ ಸ್ವಲ್ಪ ನೋವಾಯ್ತು. ಯಾಕಂದ್ರೆ ನಮ್ಗೆ ಆ ನೇಟಿವಿಟಿ ನಮ್ಗೆ ಒಗ್ಗೋದು ಅಥವಾ ಅವ್ರನ್ನ ನಾವು ನೋಡೋದಕ್ಕಿಂತ ರೀಮೇಕ್ ಇದ್ದಿದ್ರೆ ಚೆನ್ನಾಗಿತ್ತೇನೋ ನಮ್ಮ ಕಲಾವಿದರೊಳಗೆ ಮತ್ತು ನಮ್ಮ ಟೆಕ್ನಿಷಿಯನ್ಸ್ಗೆ ಬಹಳಷ್ಟು ಕೆಲಸ ಸಿಕ್ಕಿರೋದು. ಈ ಡಬ್ಬಿಂಗ್ ಬಂದಿರೋದ್ರಿಂದ ಎಲ್ಲೋ ಒಂದ್ ಸ್ವಲ್ಪ ಎಲ್ರಿಗೂ ಹೊಡೆತ ಬಿದ್ದಿದೆ ಅಂತ ನನ್ಗನ್ಸುತ್ತೆ, ಅಂದ್ರೆ ಟೆಕ್ನಿಷಿಯನ್ಸ್ಗೆ. ಆಮೇಲೆ ಕನ್ನಡ ಪ್ರೇಮಿಗಳಿಗೆ ಆ ಒಂದು ರೀಮೇಕ್ ಚಿತ್ರಗಳನ್ನ ನೋಡಿದಾಗ ಈಗ ಚಿನ್ನತಂಬಿ ಇರ್ಬೋದು, ಹೀರೋ ಇರ್ಬೋದು, ಅಲ್ಲಿನ ನಟರನ್ನ ನಾವು ಅವರ ಈಗ ಡಬ್ಬಿಂಗ್ ಮಾಡಿದಾಗ ವಾಯ್ಸ್ ನಮ್ಗೆ ಅಷ್ಟು ಇಷ್ಟ
1: ಅನ್ಸಲ್ಲ ಅಂತ. ಸರಿ, ಈಗ ಮತ್ತೊಂದು ಪ್ರಶ್ನೆ. ಈಗ ನೀವು ಮಾಲೀಕರು ಅಂದ್ರೆ ಥಿಯೇಟರ್ ಮಾಲೀಕರು, ಹಾಗಾಗಿ ಸಿನಿಮಾಗಳ ನಡುವೆ ಈ ಪ್ರೇಕ್ಷಕರ ಒಂದು ಪ್ರತಿಕ್ರಿಯೆ ಸಿನಿಮಾಗಳು ತೆರೆ ಕಂಡಾಗ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾತು.
0: ಮೇಡಮ್, ಈಗ ಮೊದಲಿನ ರೀತಿ 50 ದಿನ 100 ದಿನ 25 ವಾರಗಳ ಪ್ರದರ್ಶನ ಕಾಣೋದಿಲ್ಲ. ಈಗೇನಿದ್ರು 3 ವಾರದಲ್ಲಿ 4 ವಾರದಲ್ಲಿ ಎತ್ತಂಗಡಿಯ ಹೋಗುತ್ತೆ. ಸೂಪರ್ ಹಿಟ್ ಸಿನಿಮಾಗಳು ಅಂತಂದ್ರೆ 50 ದಿನ ಓಡ್ತು ಅಂದ್ರೆ ಅದೇ ಹೆಚ್ಚು ಅನ್ಕೋಬಹುದು. ಆಮೇಲೆ ಚಿತ್ರಮಂದಿರಗಳ ಈಗ ಮುಂಚಿನ ತರ ನೂಕು ನುಗ್ಲಿಲ್ಲ, ಎಲ್ಲ ಆನ್ಲೈನ್ ಇರೋದ್ರಿಂದ ಎಲ್ಲ ಆನ್ಲೈನ್ ಅಲ್ಲೇ ಬುಕ್ ಮಾಡ್ಕೊಂಡು ಬಂದ್ಬಿಡ್ತಾರೆ.
1: ಅಂತೂ ಸಿನಿಮಾ ತೆರೆ ಕಂಡಾಗ ಮೊದಲ ದಿನ ಆದ್ರೂ ಪ್ರೇಕ್ಷಕರು ಒಂದ್ ರೀತಿಯ ಅಭಿಮಾನವನ್ನ ಅಂದ್ರೆ ಆಯಾ ನಟರ ಅಭಿಮಾನವನ್ನ ವ್ಯಕ್ತಪಡಿಸ್ತಾರೆ.
0: ಹಿಂದೆ ನಮ್ಗೆ ಅಣ್ಣವ್ರ ಚಿತ್ರಗಳಲ್ಲಿ ನಕ್ಷತ್ರಗಳ ಮೆರವಣಿಗೆ ಇರೋದು, ಹೂವಿನ ಹಾರಗಳ ಒಂದು ಆರ್ಭಟ ಇರೋದು, ಸಿಡಿ ಮದ್ದುಗಳ ಆರ್ಭಟ ಇರೋದು, ಅದೇ ರೀತಿ ವಿಷ್ಣುವರ್ಧನ್ ಅವ್ರ ಸಿನಿಮಾಗಳಿರ್ಬೋದು. ಹಾಗೆ ಪ್ರತಿಯೊಬ್ಬರಿಗೂ ಬಹಳ ಚೆನ್ನಾಗಿ ನಾವು ವಾರಾನ್ಗಟ್ಲೆ ಅದರ ಆಚರಣೆ ಮಾಡ್ತಾ ಇದ್ವಿ.
1: ಹೌದು ಸರ್, ಹಬ್ಬ ರೀತಿ ಒಂದು ಸಿನಿಮಾ ತೆರೆ ಕಂಡಿದೆ ಅಂದ್ರೆ ಅದೊಂದು ಪ್ರೇಕ್ಷಕರಿಗೆ ಅದರಲ್ಲೂ ಸಿನಿ ಪ್ರಿಯರಿಗೆ ಹಬ್ಬ ಅಂತ ಹೇಳಿ.
0: ಸರ್,
1: ಬಹಳಷ್ಟು ವಿಷಯಗಳನ್ನ ನೀವು ತಿಳಿಸ್ಕೊಟ್ಟಿದ್ದೀರಿ ನಮ್ಮ ಪರಿಮಳ ಕಾರ್ಯಕ್ರಮದಲ್ಲಿ. ರಿಮೇಕ್ ಸಿನಿಮಾಗಳ ಕುರಿತಾಗಿ ಮತ್ತೆ ಇತ್ತೀಚೆಗೆ ಡಬ್ಬಿಂಗ್ ಸಿನಿಮಾಗಳ ಬಗ್ಗೆನೂ ನೀವು ಮಾತನಾಡಿದ್ರಿ. ತುಂಬಾ ಧನ್ಯವಾದಗಳು ಸರ್ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಕ್ಕೆ.
0: ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.

ಕಾರ್ಯಕ್ರಮದಲ್ಲಿ ರೀಮೇಕ್ ಸಿನಿಮಾಗಳ ಬಗ್ಗೆ ಮಾತನಾಡ್ತಾ ಹಾಗೆ ರೀಮೇಕ್ ಸಿನಿಮಾಗಳಿಂದ ಆಯ್ದ ಹಾಡುಗಳನ್ನ ಕೇಳ್ತಾ ಇದ್ದೇವೆ. ಕಾರ್ಯಕ್ರಮ ಕೇಳ್ತಾ ಅನೇಕರು ಸಂದೇಶ ಕಳಿಸಿ ಅವರ ಒಂದು ಮಾಹಿತಿಯನ್ನು ಸಹ ತಿಳಿಸ್ತಾ ಇದ್ದಾರೆ. ತೀರ್ಥೇಶ್ ಚನ್ನಪಟ್ಟಣ, ನಾವು ಸಹ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸತೀಶ್ NH ನಗರಕೆರೆಯಿಂದ ಹೇಳ್ತಾರೆ, ತಮಿಳು ಚಿತ್ರ ಸೇತು ಅನ್ನೋದು ನಮ್ಮ ಕನ್ನಡದಲ್ಲಿ ಸುದೀಪ್ ಸರ್ ಅವರು ಹುಚ್ಚ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ, ಅದು ಹುಚ್ಚ ಸಿನಿಮಾವಾಗಿ ರೀಮೇಕ್ ಆಗಿದೆ ಅಂತ ಹೇಳ್ತಾರೆ. ಹಾಗೆ ವಾನತ್ಯ ಪೋಲ ತಮಿಳು ಮೂವಿ, ಇದರ ರೀಮೇಕ್ ನಮ್ಮ ಕನ್ನಡದ ಯಜಮಾನ ಅಂತ ಹೇಳಿ ಹನುಮಂತಪ್ಪ ಮಡಿವಾಳರ್ ಜಗಳೂರಿಂದ ಸಂದೇಶ ಕಳಿಸಿದ್ದಾರೆ. ರೀಮೇಕ್ ಸಿನಿಮಾ

ಅಂದಾಗ ರಾಮಾಚಾರಿ ಅಣ್ಣಯ್ಯ, ರಣಧೀರ ಇವೆಲ್ಲವೂ ನನಗೆ ನೆನಪಾಗತ್ತೆ ಅಂತ ಉದಯ ಟೈಲರ್ ಅವರು ಸಂದೇಶ ಕಳಿಸ್ಕೊಟ್ರೆ. ಮತ್ತಷ್ಟು ಸಂದೇಶಗಳು ಬಂದಿವೆ, ಕೆಲವರು ತಮ್ಮ ಹೆಸರನ್ನು ತಿಳಿಸಿಲ್ಲ. ಕೇಳಿದ್ರಿ ನೀವು ಮೆಸೇಜ್ ಮಾಡುವಾಗ ನಿಮ್ಮ ಸಂದೇಶದ ಜೊತೆಗೆ ನಿಮ್ಮ ಹೆಸರನ್ನು ಸಹ ತಿಳಿಸಿ. ಕೌಸಲ್ಯ ಬನಶಂಕರಿಯಿಂದ ಸಹ ಅನೇಕ ಸಿನಿಮಾಗಳನ್ನು ನೆನಪಿಸಿಕೊಂಡು ನಮಗೆ ಮೆಸೇಜ್ ಮಾಡಿದ್ದಾರೆ. ಕೇಳಿದ್ರೆ ಮತ್ತಷ್ಟು ಮಾತಾಡೋಣ ರೀಮೇಕ್ ಸಿನಿಮಾದ ಬಗ್ಗೆ. ಈಗ ಗಡಿಬಿಡಿಗಂಡ ಚಿತ್ರದ ಶೀರ್ಷಿಕೆ ಹಾಡು ನಿಮಗಾಗಿ.

言えないと。言えないとんてへるばるだ。

0: 92.9 FM ಟ್ಯೂನ್ ಮಾಡಿದ್ರ ಪರಿಮಳ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ರೀಮೇಕ್ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ. ಈಗ ರೀಮೇಕ್ ಸಿನಿಮಾಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ಲಿಕ್ಕೆ ಅಂತ ಹೇಳಿ ನಮ್ಮ ಜೊತೆ ಒಬ್ರು ಲೈನಲ್ಲಿ ಇದ್ದಾರೆ. ಇವರು ಗಾನಸುಮಾ ಅಂತ ಹೇಳಿ ನಮ್ಮ ಆಕಾಶವಾಣಿಯ ನಿರಂತರ ಕೇಳುಗರು, ಜೊತೆಗೆ ಸಿನಿಮಾ ಸಂಬಂಧಿತ ವಿಚಾರಗಳನ್ನು ತಮ್ಮ ಬರಹಗಳ ಮೂಲಕ ವ್ಯಕ್ತಪಡಿಸ್ತಾ ಇರ್ತಾರೆ, ಜೊತೆಗೆ ಗಾಯಕರು ಸಹ. ಹೌದು, ಬನ್ನಿ ಅವರನ್ನ ಮಾತನಾಡ್ಸೋಣ. ನಮಸ್ತೆ.
1: ಹಲೋ.
0: ನಮಸ್ತೆ ಸರ್.
1: ನಮಸ್ತೆ ನಮಸ್ತೆ,
0: ಹೇಗಿದ್ದೀರಿ ಗಾನಸುಮಾ ಅವರೇ? ಮತ್ತೆ ನೀವು ಡಾಕ್ಟರ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿಗಳು. ಹೌದು,
1: ಖಂಡಿತ ಖಂಡಿತ.
0: ರಿಮೇಕ್ ಸಿನಿಮಾಗಳು ಅಂದಾಗ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಅನೇಕ ಸಿನಿಮಾಗಳು ನಮ್ ಕಣ್ಮುಂದೆ ಬರುತ್ತೆ. ಅನುರಾಗ ಅರಳಿತ್ತು ಅನ್ನೋದ್ರ ಬಗ್ಗೆ ಈಗಾಗ್ಲೇ ಮಾತಾಡಿದ್ವಿ, ಭಾಗ್ಯವಂತರು ಸಿನಿಮಾ ಇರ್ಬೋದು. ನಿಮ್ಮ ಒಂದಷ್ಟು ಮಾಹಿತಿ ನಮ್ಮ ಕೇಳುಗರಿಗಾಗಿ.
1: ಡಾಕ್ಟರ್ ರಾಜ್ಕುಮಾರ್ ಅವರದು ರೀಮೇಕ್ ಚಿತ್ರಗಳು ಅಂತಂದ್ರೆ ಬಹುಶಃ ಒಂದು ಸರಾಸರಿ ಅವರ ಒಟ್ಟಾರೆ ಸಿನಿಮಾಗಳಲ್ಲಿ ಒಂದು 80% ಸ್ವಂತ ಕಥೆ ಆದ್ರೆ ಒಂದ್ 20% ಬರ್ಬೋದೇನೋ ರೀಮೇಕ್ ಚಿತ್ರಗಳಲ್ಲಿ. ಒಂದು 18-19 ಸಿನಿಮಾಗಳು ಬರುತ್ತೆ. ಹಾಗೆ ಬಂದ್ರೆ ಒಂದು 3ನೇ ಸಿನಿಮಾ ಬಂದು ಸೋದರಿ ಸಿನಿಮಾದಿಂದ ಅವರು ಒಂದು ತಿರಿಬೇಕು. ಯಾವ್ದು ನಲ್ಲ ಸಂಗತಿ ಇದೆ ಕತೆ, ಅದು ತಮಿಳಲ್ಲಿ ಬಂದಿತ್ತು, ಅದನ್ನ ಇಲ್ಲಿ ಕನ್ನಡದಲ್ಲಿ ಕನ್ನಡಿ ಕರ್ತಿದ್ರು. ಹಾಗೆ ಬಂದು ಅಣ್ಣ ತಂಗಿ ಚಿತ್ರ ಆಗ್ಲಿ, ರಾಯರ ಸೊಸೆ ಆಗ್ಲಿ, ಗೌರಿ ಆಗ್ಲಿ, ಮನ್ನಿ ಮದುವೆ, ಅನ್ನಪೂರ್ಣ, ಮುರಿಯದ ಮನೆ, ವಾತ್ಸಲ್ಯ, ಮದುವೆ ಮಾಡಿ ನೋಡು, ಆಮೇಲೆ ಪ್ರೇಮಮಯಿ, ಮನಸ್ಸಿದ್ದರೆ ಮಾರ್ಗ, ಮನಸ್ಸಾಕ್ಷಿ, ರೌಡಿ ರಂಗಣ್ಣ, ನನ್ನ ತಮ್ಮ, ಬಾಳ ಬಂಧನ, ಬಂಗಾರದ ಪಂಜರ, ಭಾಗ್ಯವಂತರು, ಎರಡು ನಕ್ಷತ್ರಗಳು ಮತ್ತು ಅಪೂರ್ವ ಸಂಗಮ. ಹೀಗೆ ಒಂದು ಒಟ್ಟಾರೆ ಒಂದು 18-19 ಸಿನಿಮಾಗಳು ಇವ್ರದ್ದು ರೀಮೇಕ್ ಸಿನಿಮಾಗಳು ಅಂತ ಅನ್ಬಹುದು. ಆದ್ರೆ ಎಲ್ಲಾ ನಟರು ಕೂಡ ರೀಮೇಕ್ ಮಾಡೋದಕ್ಕೂ ರಾಜ್ಕುಮಾರ್ ಅವರು ರೀಮೇಕ್ ಮಾಡೋದಕ್ಕೂ ತುಂಬಾ ಅಂತರ ಇದೆ. ಯಾಕೆ ಅಂತಂತಂದ್ರೆ ಬೇರೆ ನಟರುಗಳು ಮೂಲ ಚಿತ್ರದ ನಟರನ್ನ ಅನುಕರಣೆ ಮಾಡ್ತಾ ಇದ್ರು ಹೆಚ್ಚಾಗಿ. ಆದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಆತರ ಮಾಡ್ತಿರ್ಲಿಲ್ಲ. ಮೂಲ ನಟರ ನಟನೆಯನ್ನ ನೋಡೋಕ್ಕಿಂತ ಮುಂಚೆ ಅದ್ರ ಕಥೆಯನ್ನ ಮಾತ್ರ ಕೇಳ್ಕೊತಾ ಇದ್ರು.
0: ಅಂದ್ರೆ ಅವರು ಸಿನಿಮಾ ನೋಡ್ತಾ ಇರ್ಲಿಲ್ಲ, ಕಥೆಯನ್ನ ತಿಳಿದುಕೊಂಡು ತಮ್ಮ ನಟನೆಯ ಸ್ವಂತಿಕೆ ಏನಿದೆ ಅದನ್ನ ಉಳಿಸ್ಕೊಂಡೇ ಅವರು ಆಕ್ಟ್ ಮಾಡ್ತಾ ಇದ್ರು ಅನ್ನೋದು.
1: ಹೌದು ಹೌದು. ಯಾಕೆ ಅಂತಂದ್ರೆ ಮೂಲ ನಟನೆ ನಟನೆಯನ್ನ ನೋಡ್ಬಿಡ್ತು ಅಂತಂದ್ರೆ ಇವ್ರಿಗೆ ಸ್ವಂತಿಕೆ ಸ್ವಂತ ನಟನೆ ಸ್ವಲ್ಪ ಅದು ಏರ್ಪೇರಾಗ್ಬಿಡುತ್ತೆ. ಆಮೇಲೆ ಇನ್ನೊಂದು ಏನಂತಂದ್ರೆ ಲೆಜೆಂಡ್ ಅಣ್ಣವರ ಅಭಿನಯದಲ್ಲಿ ಬಹುಶಃ ಅಣ್ಣವರ ಅಭಿನಯ ಯಾರಿಗೂ ಹೋಲಿಕೆ ಇಲ್ಲ. ಯಾರು ಕೂಡ ಹೋಲಿಕೆ
0: ಆಗಿಯೇ ನೋಡ್ತೇವೆ ಆ ಸಿನಿಮಾ
1: ನೋಡ್ತೇವೆ. ಹೌದು, ಅನುಕರಣೆ ಮಾಡಕ್ಕೂ ಆಗಲ್ಲ ಬೇರೆ ನಟರುಗಳು ಇವ್ರ ನಟನೆಯನ್ನ. ಏನು ಪ್ರಯತ್ನ ಪಡ್ಬೋದಷ್ಟೇ. ಅದಕ್ಕೊಂದು ಉದಾಹರಣೆ ಹೇಳ್ಬೇಕು ಅಂತಂದ ಹೇಳಿದ್ರೆ ತಮಿಳಿನಲ್ಲಿ ಶಿವಾಜಿ ಗಣೇಶನ್ ಅವ್ರಿಗೆ ಒಂದು ಕಸ್ತೂರಿ ನಿವಾಸ ಒಂದು ಕಥೆಯನ್ನ ಬಾಲಸುಬ್ರಹ್ಮಣ್ಯಂ ಅನ್ನೋ ಕಥೆಗಾರ ರೆಡಿ ಮಾಡ್ತಾರೆ. ರೆಡಿ ಮಾಡಿದಾಗ ಆ ಕಥೆಯ ಅಂತ್ಯದಲ್ಲಿ ಏನಾಗತ್ತೆ ಅಂತಂದ್ರೆ ನಾಯಕ ಸತ್ತೋಗ್ತಾರೆ. ಅದು ತನಗೊಗ್ಗಲ್ಲ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಶಿವಾಜಿ ಗಣೇಶ್ ಅವರು ಬಿಟ್ಬಿಡ್ತಾರೆ. ಆ ಕಥೆಯನ್ನ ವರದಣ್ಣ ಮತ್ತೆ ಟಿ ಉದಯಶಂಕರ್ ಅವರು ನೋಟ್ ತಗೊಂಡ್ ಬಂದು ದೊರೆ ಭಗವಾನ್ ಅವರು ಕೊಡ್ತಾರೆ. ಅದನ್ನ ಇಲ್ಲಿ ಕಸ್ತೂರಿ ನಿವಾಸ ಅಂತ ಮಾಡ್ತಾರೆ. ಬಹುಶಃ ಕಸ್ತೂರಿ ನಿವಾಸದಲ್ಲಿ ಅಣ್ಣವರ ಅಭಿನಯ ಆ ಚಿತ್ರದ ಒಂದು ಜನಪ್ರಿಯತೆ ನೋಡಿ ಮತ್ತೆ ಶಿವಾಜಿ ಗಣೇಶ್ ಅವ್ರು ನಾನ್ ಮಾಡ್ತೀನಿ ಹೇಳ್ತಾರೆ.
0: ಆದ್ರೆ ಕಥೆನಲ್ಲಿ ಯಾವುದೇ ವ್ಯತ್ಯಾಸ ಆಗಿಲ್ಲ ನೋಡಿ, ಇದ್ರಲ್ಲೂ ಸಹ ಕಸ್ತೂರಿ ನಿವಾಸ ಚಿತ್ರದಲ್ಲೂ ಸಹ ಕಥಾನಾಯಕನ ಅಂತ್ಯವಾಗತ್ತೆ.
1: ಅಂತ್ಯವಾಗತ್ತೆ ಅಂದ್ರೆ ಅಣ್ಣವರು ಮಾಡೋ ತನಕ ಆ ಕತೆ ಒಂದು ಮಹತ್ವ ಅವ್ರು ಗೊತ್ತಿರ್ಲಿಲ್ಲ.
0: ಹೌದು,
1: ಅಂದ್ರೆ ನಾಯಕ ಸತ್ತೋಗ್ಬಿಡ್ತಾನೆ ಅಂತ ಕ್ಷಣಕ್ಕೆ ಏನಾಗುತ್ತೆ ಅಂತಂದ್ರೆ ಅದು ನಾಯಕನಿಗೆ ಒಂದು ನೆಗೆಟಿವ್ ರೀತಿ ಬಂದ್ಬಿಡುತ್ತೆ ಅಂತ ಅವ್ರು ಭಾವಿಸಿದ್ರು. ಆದ್ರೆ ಅಣ್ಣವರು ಆ ನೆಗೆಟಿವ್ ಇದನ್ನು ಕೂಡ ಸಹಿಸಿ ಆಗ್ತಾನೆ ಮಾಡ್ರಲ್ಲ, ಹಾಗಾಗಿ ತಮಿಳಲ್ಲಿ ಮತ್ತೆ ಅದು ಆ ಚಿತ್ರಣ ಮಾಡಕ್ ಹೋದ್ರು. ಅಂದ್ರೆ ಅಣ್ಣವರ ಒಂದು ಅಭಿನಯ ಹೆಂಗೆ ಪ್ರೇರಿತವಾಗ್ತಿತ್ತು ಬೇರೆ ನಟರುಗಳಿಗೆ ಅಂತ.
0: ಹೌದು ಹೌದು, ಖಂಡಿತ.
1: ಮತ್ತೆ ಇನ್ನೊಂದ್ ಏನಂತಂದ್ರೆ ಈ ಪರಭಾಷಾ ನಟರುಗಳ ಚಿತ್ರಗಳು ಇಲ್ಲಿ ಕನ್ನಡಕ್ಕೆ ರೀಮೇಕ್ ಆದಾಗ ಅಣ್ಣವ್ ಚಿತ್ರ ಮಾಡಿದಾಗ ಆ ಬೇರೆ ನಟರುಗಳಿಗೆ ಮೂಲ ಚಿತ್ರ ನಟರುಗಳಿದ್ರಲ್ಲ ಅವ್ರಿಗೆ ಕುತೂಹಲ ಇರ್ತಿತ್ತು. ಹೌದು, ಅಣ್ಣವರು ನಮ್ ಪಾತ್ರ ಹೇಗೆ ಅಭಿನಯ ಮಾಡ್ಬೋದು ಅಂತ. ಆಮೇಲೆ ಇನ್ನೊಂದ್ ಏನಂತಂದ್ರೆ ಈ ಅಣ್ಣವ್ ಚಿತ್ರನ ಬೇರೆ ಭಾಷೆಯವರು ರೀಮೇಕ್ ಮಾಡುವಾಗ ಆ ನಟರುಗಳಿಗೆ ಭಯ ಇರ್ತಾ
0: ಇತ್ತು. ಖಂಡಿತ.
1: ಯಾಕಂದ್ರೆ ಅವ್ರು ಸರಿಸಾಟಿ ಮಾಡಕ್ ಆಗದೇ ಇದ್ರು ಕೂಡ ಆದ್ರೆ ಒಂದ್ ಪ್ರಯತ್ನ ಮಾಡಿ ಅಂದ್ರೆ ನಾವು ಸೋಲ್ಬಾರ್ದು ಒಂದ್ ರೀತಿ ಅದು ಅದು ಟೀಕೆ ಒಳಪಡಬಾರ್ದು.
0: ಜವಾಬ್ದಾರಿಯುತವಾದಂತಹ ಒಂದು ಕೆಲಸ ಅಂತ ಅವರಿಗೆ ಅನಿಸ್ತಾ ಇತ್ತು. ನಟನೆ ಅನ್ನೋದೇನೆ ಒಂದು ಜವಾಬ್ದಾರಿ ಅಂತ ಅನ್ಸೋದು.
1: ಖಂಡಿತ ಖಂಡಿತ. ಯಾಕಂದ್ರೆ
0: ಹೌದು, ಡಾಕ್ಟರ್ ರಾಜ್ಕುಮಾರ್ ಅಂದಾಗ ಲೆಜೆಂಡ್.
1: ಹೌದು ಹೌದು, ಏಕೆಂತಂದ್ರೆ ಅಣ್ಣವ್ರನ್ನ ನಾವು ಗಾಯನದಲ್ಲೇ ಆಗ್ಲಿ

0: ಹದಿನೈದಲ್ಲೇ ಆಗ್ಲಿ ಅವ್ರಿಗೆ ಅವರೇ ಸಾಟಿ, ಒನ್ ಅಂಡ್ ಓನ್ಲಿ ಅಂತಂದ್ರೆ ಅವರು ಯಾರನ್ನು ಅನುಕರಣೆ ಮಾಡ್ತಿಲ್ಲ. ಈಗ ನಾವು ಕನ್ನಡ ಮಾತಾಡ್ಬೇಕು ಅಂತ ಹೇಳಿದ್ರೆ ಅಣ್ಣವ್ರ ಭಾಷೆನೇ ಅಂತಿಮ ಅಂತೀವಿ. ಹಾಗೆ ಬೇರೆ ನಟಗಳು ಕೂಡ ಅಣ್ಣವ್ರ ನಟನೆ ಅಂತಂದ್ರೆ ಅದೇ ಅಂತಿಮ ಅಂತ ಬೇರೆ ಹೋಲಿಕೆ ಮಾಡಲಾಗಿರುವಂತದ್ದು. ಈಗ ಹಂಗ್ ನೋಡ್ಕೊಂಡು ಹೋದ್ರೆ ಭಾರ್ಗವರ ಮೊದಲ ಸಿನಿಮಾ 1977 ಭಾಗ್ಯವಂತರು ಅಂತ ಮಾಡ್ತಾರೆ. ಅದು ತಮಿಳು ರೀಮೇಕು, ತಮಿಳು ಮತ್ತೆ ತೆಲುಗಲ್ಲೂ ಸಿನಿಮಾ ಬಂದಿತ್ತು. ಆದ್ರೆ ಕನ್ನಡದಲ್ಲಿ ಎಷ್ಟು ಅದ್ಭುತವಾಗಿ ಅಣ್ಣವ್ರು ಅಭಿನಯಿಸಿದ್ರು ಅಂತ ಹೇಳಿದ್ರೆ ಬಹುಶಃ ಇವತ್ತಿಗೂ ಕೂಡ ಅದನ್ನ ನಮ್ಗ ನಾವು ನೋಡಿದ್ರೆ ಅನ್ಸುತ್ತೆ ಇಲ್ಲ ಇದೇ ಮೂಲ ಚಿತ್ರವೇನು ಅಂತ ಅನ್ಸ್ಬಿಡುತ್ತೆ ನಮ್ಗೆ.
1: ಹೌದಲ್ವಾ, ಅಣ್ಣವರು ಮತ್ತೆ
0: ಮತ್ತೆ ಈ ಚಿತ್ರದ
1: ರಾಜಾದೇವಿ ಅವರಿದ್ದಾರೆ, ಅಶೋಕ್ ಇದಾರೆ, ಸುಮಾ ಇದಾರೆ,
0: ಹೌದು ಹೌದು
1: ಅಭಿನಯ ಇದೆ,
0: ಅಭಿನಯ ಅದೇನೆ ಅಣ್ಣವರು ಈ ಒಂದು ಸಿನಿಮಾಗಳನ್ನ ಯಾವ ರೀತಿ ಕನ್ನಡೀಕರಿಸ್ತಾ ಇದ್ರು ಅಂತ. ಮತ್ತೆ ಇನ್ನೊಂದ್ ಏನಂತಂದ್ರೆ ಈಗ ಇವರು ನಮ್ ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಅವ್ರು ಹಿಂದಿ ನಟನೆ ಮಾಡ್ಬೇಕಾದ್ರೆ ರೀಮೇಕ್ ಸಿನಿಮಾಗಳನ್ನ ಅಲ್ಲಿ ಭಾಷೆಗಳು ಇಲ್ಲೂ ರಿಪೀಟ್ ಆಗ್ಬಿಡುತ್ತಾ ಅನ್ನೋದು ಎಚ್ಚರಿಕೆ ವಹಿಸ್ತಾ ಇದ್ರು. ಅಂದ್ರೆ ಅಲ್ಲಿ ನೇಟಿವಿಟಿ ಇಲ್ಲಿ ಆಗ್ಬಿಟ್ಟಿತ್ತ. ಇದಕ್ಕೊಂದು ಉದಾಹರಣೆ ಅಂತಂದ್ರೆ ಪುಟ್ಟಂಜ ಸಿನಿಮಾ. ಈ ಪುಟ್ನಂಜ ಸಿನಿಮಾನ ಈ ಕನ್ನಡಕ್ಕೆ ರೀಮೇಕ್ ಮಾಡಿದಾಗ ಏನಾಯ್ತು ಅಂತ ಹೇಳಿದ್ರೆ ಇಲ್ಲಿ ಸಿನಿಮಾ ಎಲ್ಲ ಅದ್ಭುತವಾಗಿತ್ತು, ಆದ್ರೆ ಆ ತಮಿಳು ಸಿನಿಮಾನ ಕನ್ನಡೀಕರಿಸಿಕೊಳ್ಳುವಾಗ ಏನಾಯ್ತು ಅಂತಂದ್ರೆ ಅವರ ಜುಟ್ಟು ಪಂಚೆ ಮೀಸೆ ಇವನ್ ಎಲ್ಲವನ್ನು ಕೂಡ ಯಥಾವತ್ತಾಗಿ ಕನ್ನಡೀಕರಣ,
1: ಸ್ಥಳೀಯ ಭಾಷೆ ಅಥವಾ ಸ್ಥಳೀಯ ಏನಿದೆ ನಮ್ಮ ಸಂಸ್ಕೃತಿಗೆ ಒಗ್ಗಿ ಕೊಡುವ ಹಾಗೆ
0: ಹೌದು ಒಗ್ಗಿಸ್ಕೋಬೇಕಿತ್ತು. ಅಲ್ಲಿ ಏನಾಗ್ಬಿಡ್ತು ಅಂತಂದ್ರೆ ಆ ಜುಟ್ಟು ಆ ಇದು ಇದನ್ನೆಲ್ಲ ಏನಾಯ್ತು ಅಂದ್ರೆ ನಮ್ ಕನ್ನಡ ಇದು ನಮ್ದಲ್ವಲ್ಲ ನಮ್ತನ ಅಲ್ವಲ್ಲ ಅಂತ ಅನ್ಕೋತಾರೆ. ಇಲ್ಲಿ ಒಬ್ಬ ನಿರ್ದೇಶಕ ರೀಮೇಕ್ ಮಾಡುವಾಗ ಇದನ್ನ ಗಮನ ಹರಿಸ್ಬೇಕು. ಈಗ ಗಮನ ಹರಿಸಿದಾಗ ಯಾಕೆಂದ್ರೆ ನಮ್ಮ ನೇಟಿವಿಟಿ ತಕ್ಕಂತೆ ಒಗ್ಗಿಸ್ಕೋಬೇಕು ಸಿನಿಮಾನ.
1: ಹೌದು, ಆಗ್ಲೇ ನಮ್ಮ ಸ್ಥಳೀಯರು ಸಹ ಸಿನಿಮಾನ ಮೆಚ್ಚುಗೆ ಪಡೆದು
0: ಹೌದು ಇದು ನಮ್ದೇ ಸಿನಿಮಾ ಅಂತ ಅನ್ಕೋತೀವಿ. ಆ ನಿಟ್ಟಿನಲ್ಲಿ ನೋಡ್ತು ಹೋಯ್ತು ಅಂದ್ರೆ ಭಾಗ್ಯವಂತರು ಆ ತರ ಭಾಗ್ಯವಂತರು ಸಿನಿಮಾ ಅದು ನಮ್ದೇ ಸಿನಿಮಾ ಅನ್ನೋ ಮಟ್ಟಿಗೆ ಆಗ್ಬಿಡ್ತು.
1: ಹೌದು ಸರ್, ತುಂಬಾ ವಿಷಯಗಳನ್ನ ತಿಳಿಸ್ಕೊಟ್ರಿ. ಭಾಗ್ಯವಂತರು ಸಿನಿಮಾದ ಬಗ್ಗೆನೂ ಸಾಕಷ್ಟು ವಿಷಯಗಳನ್ನ ಹೇಳಿದ್ರಿ ನೀವು. ಸಮಯ ಸಹ ಆಗ್ತಾ ಬಂತು ಗಾನಸುಮಾ ಅವರೇ, ಇಷ್ಟೊತ್ತು ನಮ್ಮ ಜೊತೆ ಇದ್ದು ರೀಮೇಕ್ ಸಿನಿಮಾಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಭಾಗ್ಯವಂತರು ಚಿತ್ರದ ಈ ಹಾಡನ್ನ ಕೇಳೋಣ.
0: ಥ್ಯಾಂಕ್ ಯು ಮೇಡಮ್.
1: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.

ಪರಿಮಳ ಕಾರ್ಯಕ್ರಮದಲ್ಲಿ ರಿಮೇಕ್ ಸಿನಿಮಾಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಅಂಬುಜಾ ಮಳಕೇಡ್ಕರ ಅವರು ಸಹ ಪರಿಮಳ ಕಾರ್ಯಕ್ರಮ ಕೇಳಿದ್ವಿ ಅಂತ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೇನೆ ಕನ್ನಡ ಚಿತ್ರರಂಗದಲ್ಲಿ ಮೊದಲು ರಿಮೇಕ್ ಮಾಡಿದಂತಹ ಚಿತ್ರ ಬೆಟ್ಟದ ಕುಳ್ಳ ಅಂತ ಹೇಳಿ, ಇದು ತಮಿಳಿನ ಮಲೈಕಲ್ಲನ್ ಚಿತ್ರದ ರಿಮೇಕ್ ಅಂತ ಹೇಳಿ ಕಿರಣ್ ದೇವರಚಿಕ್ಕನಹಳ್ಳಿಯಿಂದ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಹಾಗೆ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ರಾಮಚಂದ್ರ ಜೀವರವರು ಸಹ ಮೆಸೇಜ್ ಮಾಡಿದ್ದಾರೆ.

ಇದಾಗಿತ್ತು ಇವತ್ತಿನ ಪರಿಮಳ ಕಾರ್ಯಕ್ರಮ. ಕಾರ್ಯಕ್ರಮ ಕೇಳಿ ಸಂದೇಶ ಕಳಿಸಿದಂತಹ ಎಲ್ಲ ಕೇಳುಗರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಳೆ ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತಂತೆ ಜಿಲ್ಲಾಧಿಕಾರಿಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಸಭೆ ನಡೆಸಲಿದ್ದಾರೆ. ಬಳಿಕ ಬರ ನಿರ್ವಹಣೆ ಕುರಿತು ತುರ್ತು ಸಚಿವ ಸಂಪುಟ ಸಭೆ ನಡೆಸಲಿದ್ದಾರೆ. ನೂತನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣವನ್ನು ತುಮಕೂರು ಜಿಲ್ಲೆ ಶಿರಾ ಬಳಿ ನಿರ್ಮಾಣ ಮಾಡುವಂತೆ ಕೇಂದ್ರ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಅವರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಪತ್ರ ಬರೆದಿದ್ದಾರೆ. ರಾಜ್ಯದ ಎಲ್ಲಾ ಪೊಲೀಸ್ ಠಾಣೆಗಳ ವಿಶೇಷ ಶಾಖೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳ ನಿಯೋಜನೆಗೆ ಹೊಸ ನಿಯಮಾವಳಿ ಜಾರಿಗೊಳಿಸಲಾಗಿದೆ. ಆದೇಶದ ಪ್ರಕಾರ ವಿಶೇಷ ಶಾಖೆಯಲ್ಲಿ ಕರ್ತವ್ಯ ಅವಧಿ ಕೇವಲ ಒಂದು ವರ್ಷಕ್ಕೆ ಮಾತ್ರ ಸೀಮಿತವಾಗಿರಲಿದೆ. ಬಿಡದಿಯಲ್ಲಿ ತಲತಲಾಂತರದಿಂದ ಬಂದ ಕೃಷಿ ಭೂಮಿಯನ್ನು ಉಳಿಸಿಕೊಳ್ಳಲು ಹೋರಾಡುತ್ತಿರುವ ಬಿಡದಿ ರೈತರ ಮೇಲೆ ದೌರ್ಜನ್ಯ ನಡೆಸಿ ಪ್ರಕರಣ ದಾಖಲಿಸಿರುವುದು ಖಂಡನೀಯ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಮಾರಿಷಸ್ ರಿಪಬ್ಲಿಕ್ನ ವಿದೇಶಾಂಗ ವ್ಯವಹಾರಗಳು, ಪ್ರಾದೇಶಿಕ ಏಕೀಕರಣ ಹಾಗೂ ಅಂತಾರಾಷ್ಟೀಯ ವ್ಯಾಪಾರದ ಸಚಿವ ನರಸಿಂಗೇನ್ ಹಂಬಿರಾಜನ್ ಅವರ ನೇತೃತ್ವದ ನಿಯೋಗ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿತು. ಬೆಂಗಳೂರಿನ ವಿವಿಧೆಡೆ ಇಂದು ಮಳೆಯಾಗಿದೆ. ವಿಧಾನಸೌಧ, ಶಿವಾಜಿನಗರ, ಮೆಜೆಸ್ಟಿಕ್, ಬನಶಂಕರಿ ಸುತ್ತಮುತ್ತ ಮಳೆಯಾಗಿದ್ದು ವಾಹನ ಸವಾರರು ಪರದಾಡಿದರು. ರಷ್ಯಾದ ಮೇಲೆ ಉಕ್ರೇನ್ ನಡೆಸಿದ ಡ್ರೋನ್ ದಾಳಿಯಲ್ಲಿ 7 ಜನರು ಸಾವನ್ನಪ್ಪಿದ್ದು 51 ಮಂದಿ ಗಾಯಗೊಂಡಿದ್ದಾರೆ. ಆಧಾರ್ ಅಪ್ಲಿಕೇಶನ್ ದೇಶದಲ್ಲಿ 4 ಕೋಟಿ ಡೌನ್ಲೋಡ್ಗಳನ್ನು ದಾಟಿದೆ. ಅಪ್ಲಿಕೇಶನ್ ಪ್ರಾರಂಭವಾದಾಗಿನಿಂದ 11 ಲಕ್ಷಕ್ಕೂ ಹೆಚ್ಚು ವಿಳಾಸ ನವೀಕರಣಗಳನ್ನು ಸುಗಮಗೊಳಿಸಿದೆ ಎಂದು ವಿದ್ಯುನ್ಮಾನ ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವಾಲಯ ತಿಳಿಸಿದೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಅಂತಿಮ ಘಟ್ಟ ಸಮೀಪಿಸುತ್ತಿದ್ದು ಮಿಯಾಮಿ ಕ್ರೀಡಾಂಗಣದಲ್ಲಿ 3ನೇ ಸ್ಥಾನಕ್ಕಾಗಿ ನಡೆಯಲಿರುವ ಪ್ಲೇಆಫ್ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 2:30 ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಕೇಳುಗರೆ ಬನ್ನಿ, ಇಂದು ಮತ್ತು ನಾಳೆ ನಮ್ಮ ನಿಲಯದಿಂದ ನಿಮಗಾಗಿ ಯಾವೆಲ್ಲ ಕಾರ್ಯಕ್ರಮಗಳಿದೆ ಅಂತ ನೋಡೋಣ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸೇಫ್ ಡ್ರೈವ್ ಪ್ರಾರಂಭ ಆಗುತ್ತೆ. ಇದರಲ್ಲಿ ಮೊದಲನೆಯದಾಗಿ ಹಳೆಯ ಚಿತ್ರಗೀತೆಗಳನ್ನು ಕೇಳಬಹುದು. ಇದಾದ ನಂತರ 5:15 ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ ಇರುತ್ತೆ. ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 5:40 ನ್ಯಾಯವಾಣಿ. 6:02 ಗಾನಭಜನ ಇರುತ್ತೆ. 6:55 ಕನ್ನಡ ರತ್ನ ಭಂಡಾರ ಈ ಕಾರ್ಯಕ್ರಮದ ಮರು ಪ್ರಸಾರನ ಕೇಳಬಹುದು. ಇಂದು ಸಂಜೆ 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್ ಅವರದು. ಇಂದು ರಾತ್ರಿ 8:02 ಕೇಳಿ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಚಿತ್ರ ಹೃದಯ ಪಲ್ಲವಿ ಧ್ವನಿ ಸುರುಳಿ, ಈ ಚಿತ್ರದ ಧ್ವನಿ ಸುರುಳಿನ ಕೇಳಬಹುದು. ಹಿಂದಿ ಮೆಲೋಡೀಸ್, ಹಿಂದಿ ಮಧುರ ಚಿತ್ರಗೀತೆಗಳು 9:15, ಹಾಗೆ ಪ್ರೇಮ ನಿನಾದ ಕಾರ್ಯಕ್ರಮ 10:02 ಪ್ರಸಾರವಾಗುತ್ತೆ. ಇದಾಗಿತ್ತು ಇವತ್ತಿನ ಕಾರ್ಯಕ್ರಮಗಳ ಒಂದು ಕಿರುಪರಿಚಯ. ಬನ್ನಿ ನಾಳೆ ಯಾವೆಲ್ಲ ಕಾರ್ಯಕ್ರಮಗಳಿದೆ ಅಂತ ನೋಡೋಣ. ನಾಳೆ ಅಂದರೆ 19 July, 6:00 ಭಕ್ತಿಗೀತೆಗಳ ನಾದೋಪಾಸನೆ ಕಾರ್ಯಕ್ರಮ ಇರುತ್ತೆ. 7:15 ಶುಭೋದಯ ಕರ್ನಾಟಕ, ಇದರಲ್ಲಿ ಕನ್ನಡ ರತ್ನ ಭಂಡಾರ, ಇದಾದ ನಂತರ ಭಾವಗೀತೆಗಳು, ನಂತರ ಚಿತ್ರಗೀತೆಗಳು ಮೂಡಿಬರುತ್ತೆ. ಇಂದಿನ ವಿಶೇಷ 9:00 to 10:00 ಹಳೆಯ ಚಿತ್ರಗೀತೆಗಳು 10:02 ಇರುತ್ತೆ. ಹೊಸ ಹಾಡು 11:02, ಕಲಾಭಾರತಿ 11:30, ಕರೆಗೊಂದು ಹಾಡು ನಾಳೆ ಮಧ್ಯಾಹ್ನ 12:05 ಸಂದೇಶ ನಮಗೆ ಸಂಗೀತ ನಿಮಗೆ, ಇದು ನಾಳೆ ಮಧ್ಯಾಹ್ನ 1:20. ಚಿತ್ರತಾನ ಒಂದೇ ಚಿತ್ರದ ಗೀತೆಗಳು 2:45. ಇನ್ನು ಪರಿಮಳ ಕಾರ್ಯಕ್ರಮ ಸಂಜೆ ನಾಳೆ 4:00 to 5:00. ಸೇಫ್ ಡ್ರೈವ್ ನಾಳೆ 5:02 to 8:00 ಇರುತ್ತೆ. ಇದರ ಮೊದಲನೇದಾಗಿ ಹಳೆಯ ಚಿತ್ರಗೀತೆಗಳು. 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. 5:40 ನ್ಯಾಯವಾಣಿ, ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ.

ಆರು ಗಂಟೆ ಎರಡು ನಿಮಿಷಕ್ಕೆ ಗಾನ ಭಜನ ಇರುತ್ತೆ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ ನಾಳೆ ಸಂಜೆ 6:55. ಕಗ್ಗದಸಿರಿ 7:22. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್ ಅವರದು. ನಾಳೆ ರಾತ್ರಿ 8:02 ಎಸ್ ಜಾನಕಿ ಅವರ ಬೆಳ್ಳಿ ಬದುಕು ಕಾರ್ಯಕ್ರಮ ಕೇಳ್ಬೋದು. ಹಿಂದಿಯ ಮಧುರ ಗೀತೆಗಳು 9:15-10:00. ನಾಳೆ ರಾತ್ರಿ 10:02-11:00 ಪ್ರೇಮ ಗೀತೆಗಳ ಪ್ರೇಮ ನಿನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದಾಗಿತ್ತು ಇಂದು ಮತ್ತು ನಾಳೆ ನಮ್ಮ ನಿಲಯದಿಂದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೋಸ್ಕರ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ. ಸಮಯ 5:06 ಆಗೋಗಿದೆ.

ಪ್ರೀತಿಯ ಕೇಳುಗರೆ, ನಿಮ್ಮೆಲ್ಲರಿಗೂ ನಮಸ್ಕಾರ. ಇಂದಿನ ಸಂಜೆಯ ಪ್ರಸಾರಕ್ಕೆ ಸ್ವಾಗತ, ಸುಸ್ವಾಗತ. ಈ ದಿನದ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆಯಾಗಿರ್ತೀನಿ ನಾನು ಶ್ರೀಗೌರಿ. ಹಳೆಯ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ ನಿಮಗಾಗಿ. ಮೊದಲನೇ ಗೀತೆ

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: 5:25 ಆಗಿದೆ. ಹಳೆಯ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಆಗ್ಲೇ ಎರಡು ಗೀತೆಗಳು ಪ್ರಸಾರ ಆಗಿದೆ. ಬನ್ನಿ ಈಗ ಮೂರನೇ ಹಾಡು ನಿಮಗಾಗಿ.

0: ಕರ್ಣ ಚಿತ್ರದ ಹಾಡನ್ನು ಕೇಳಿದ್ರಿ. ಕೆ ಜೆ ಯೇಸುದಾಸ್ ಅವರು ಹಾಡಿದ್ರು. ಎಂ ರಂಗರಾವ್ ಅವರ ಸಂಗೀತ, ಚಿ ಉದಯಶಂಕರ್ ಅವರ ಸಾಹಿತ್ಯ ಈ ಹಾಡಿಗಿತ್ತು.
1: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.

0: ಎಸ್ ಜಾನಕಿ ಮನು ಅವರು ಹಾಡಿದ್ರೆ ಹಾಡನ್ನ ಕೆವಿ ರಾಜು ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತದಲ್ಲಿ ಬೆಳ್ಳಿ ಮೋಡಗಳು ಚಿತ್ರದ ಹಾಡು ಇದಾಗಿತ್ತು.
1: ಮಕ್ಕಳ ನಕ್ಕರೆ ಪಾಲ್ನೋರೆ.

0: ಬಾಜಿ ಪರ್ ಸುಮತಿ
1: ಸಿರ್ಗಾಜಿ ಎಸ್ ಗೋವಿಂದರಾಜನ್ ಅವರಿಗೆ ಹಾಡನ್ನ ಹಾಡಿದ್ರು. ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳ ಸಾಹಿತ್ಯ ಇತ್ತು. ಟಿ ಜಿ ಲಿಂಗಪ್ಪ ಅವರ ಸಂಗೀತ ಇತ್ತು. ಶ್ರೀ ಕೃಷ್ಣದೇವರಾಯ ಚಿತ್ರದ ಒಂದು ಗೀತೆ ಇದಾಗಿತ್ತು. ಸಮಯ ಸರಿಯಾಗಿ 5:40 ಆಗಿದೆ. ಬನ್ನಿ ಈಗ ಕೇಳೋಣ ನ್ಯಾಯವಾಣಿ.
2: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
3: ಇವತ್ತಿನ ನ್ಯಾಯವಾಣಿ ಕಾರ್ಯಕ್ರಮಕ್ಕೆ ವಕೀಲರಾದ ಹಾಗೂ ಸಂವಿಧಾನ ಫೆಲೋ ಆಗಿರುವ ಸಂದರ್ಶಿನಿ ಅವರಿಗೆ ಸ್ವಾಗತ. ಮೇಡಮ್ ನಮಸ್ಕಾರ.
4: ನಮಸ್ಕಾರ.
3: ನಮ್ಮ ಕೇಳುಗರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ತಿಳ್ಕೊಳ್ಬೇಕಾಗಿರೋ ವಿಷಯ ಏನಂದ್ರೆ, ಈಗ ಉದಾಹರಣೆ, ನಮ್ದು ಯಾವುದೋ ಒಂದು ಆಸ್ತಿ ಇರುತ್ತೆ, ಅಲ್ಲಿ ಇರಲ್ಲ, ನಾವು ಬೇರೆ ಊರಿಗೆ ಹೋಗ್ಬಿಟ್ಟಿರ್ತೀವಿ, ಕೆಲಸದ ನಿಮಿತ್ತ ಇರ್ತೀವಿ, ನಾವು ಸುಮಾರು 20 ವರ್ಷ ಆದ ನಂತರ ಬೇಕಾದ್ರೆ ಆ ಒಂದು ಜಾಗಕ್ಕೆ ಬಂದು ನೋಡ್ತೀವಿ, ಅಲ್ಲಿ ಯಾರೋ ಒಬ್ರು ಏನೋ ಒಂದು ಕಟ್ಕೊಂಡಿದ್ದಾರೆ ಅಂದ್ಕೊಳ್ಳೋಣ. ಸುಮ್ಮನೆ ಕಟ್ಕೊಂಡು ತೆಗಿಯಪ್ಪ ಅಂದ್ರೆ ತೆಗೆದ್ಬಿಟ್ರೆ ಮ್ಯಾಟರ್ ಕ್ಲೋಸ್. ಆದರೆ ಅವ್ರು ಹೆಚ್ಚಿಗೆ ಏನಾದರೂ ವಾದ ಮಾಡಕ್ಕೆ ಶುರು ಮಾಡಿದ್ರೆ, ನಮ್ದು ಇದು ಒಂದಂತ ಏನೋ ಹೇಳಕ್ಕೆ ಶುರು ಮಾಡಿದ್ರೆ, ಅಲ್ಲಿ ಬಂತು ಸಮಸ್ಯೆ. ಹೇಗೆ ಮೇಡಮ್ ಇಂಥ ರೀತಿಯಾದಂತಹ ಸಮಸ್ಯೆಗಳು ಉದ್ಭವ ಆದರೆ ಹೇಗೆ?
4: ಸೊ ಹೀಗೆ ಏನಾದರೂ ಆಗ್ತಾ ಇದೆ ಅಥವಾ ಯಾರೋ ನಮ್ಮ ಆಸ್ತಿಯನ್ನ ಒಳಗೆ ಬರ್ತಾ ಇದ್ದಾರೆ, ಕಳ್ಚ್ಕೊಳಕ್ಕೆ ನೋಡ್ತಾ ಇದ್ದಾರೆ ಅಂತ ಹೇಳಿ ನಮಗೆ ಗೊತ್ತಾಯ್ತು ಅಂದಿದ ತಕ್ಷಣ, ನಾವು ಒಂದು ಇಂಜಂಕ್ಷನ್ ಸೂಟ್ ಅನ್ನ ಅವರ ವಿರುದ್ಧ ಹಾಕ್ಬೇಕಾಗತ್ತೆ ಸಿವಿಲ್ ಕೋರ್ಟ್ ಅಲ್ಲಿ. ಈಗ ನೀವು ಮತ್ತೆ ಹೇಳಿದ್ರಿ, ಒಂದು 20 ವರ್ಷ ನಾವು ಆ ಕಡೆಗೆ ಬಂದಿರಲ್ಲ, ಯಾರೋ ಆಕ್ರಮಿಸ್ಕೊಂಡಿರ್ತಾರ, ಅವಾಗ ಏನ್ ಮಾಡ್ಬೇಕು ಅಂತ ಕೇಳಿದ್ರು. ಸೊ ನಿಮಗೆ ಯಾವತ್ತು ಗೊತ್ತಾಯ್ತಲ್ಲ ಅವತ್ತಿಂದ ಲಿಮಿಟೇಷನ್ ಸ್ಟಾರ್ಟ್ ಆಗುತ್ತೆ, ಆಯ್ತಾ? ಬಟ್ ಇಲ್ಲಿ ಇನ್ನೊಂದು ಆಸ್ಪೆಕ್ಟು ಇದೆ. ನಾವು ನಮ್ಮ ಆಸ್ತಿಯನ್ನ ಪ್ರೊಟೆಕ್ಟ್ ಮಾಡ್ಕೊಂಡಿರ್ಬೇಕು, ಅಡ್ವರ್ಸ್ ಪೊಸೆಷನ್ ಅಂತ ಹೇಳ್ತೀವಿ. ಅದು 12 ವರ್ಷಗಳ ಕಾಲ ಯಾವುದೇ ವ್ಯಕ್ತಿ ಅಲ್ಲಿ ಇದ್ದರೆ ಅವರು ಅಡ್ವರ್ಸ್ ಪೊಸೆಷನ್ ಅಲ್ಲಿ ಇದ್ದಾರೆ ಅಂತ ಹೇಳಿ ಕಾನೂನು ಬದ್ಧವಾಗಿದೆ ಅದು ಅಂತ ಹೇಳ್ಬಿಟ್ಟು ಕೂಡ ಕಾನೂನು ಇದೆ, ಆಯ್ತಾ? ನಾವು ಒಂದು ಆಸ್ತಿ ಗಳಿಸಿದೀವಿ ಅಂದ್ರೆ ಆ ಆಸ್ತಿಯನ್ನ ಕಾಪಾಡ್ಕೊಳ್ಳೋದು ಕೂಡ ಅಷ್ಟೇ ಕರ್ತವ್ಯ ಇರುತ್ತೆ ನಮಗೆ. ಗಳಿಸೋಕೆ ಎಷ್ಟು ಪ್ರಯತ್ನ ಪಡ್ತೀವತ್ತು, ಈಗ ಸುಮಾರು ಜನ ಏನು ಅಂದ್ರೆ ಗಳಿಸಿರ್ತಾರೆ, ಪಾಪ ಗಳಿಸಿರೋದನ್ನ ಕಾಪಾಡ್ಕೊಳ್ಳೋದಿಲ್ಲ. ಅಥವಾ ತಂದೆ ತಾಯಿ ಗಳಿಸಿರ್ತಾರೆ, ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಇರ್ತಾರೆ, ಒಬ್ಬೊಬ್ರು ಒಂದೊಂದ್ ಕಡೆ ಹೋಗ್ಬಿಟ್ಟಿರ್ತಾರೆ. ತಂದೆ ತಾಯಿ ಮಾಡಿದಂತ ಆಸ್ತಿ ಈ ಮಕ್ಕಳಿಗೆ ಆಗದೆ ಬೇರೆಯವ್ನ ಯಾರೋ ಕಬಳಿಸ್ಕೊಂತಾ ಇರ್ತಾನೆ.
3: ಹೌದು, ಹೇಳದಂಗೆ ಒಂದು ಜಮೀನ್ ಆಗಿರ್ಬೋದು, ಒಂದು ಸೈಟ್ ಆಗಿರ್ಬೋದು, ಅಲ್ಲಿ ಸುಮಾರು ಗ್ಯಾಪ್ ಅನ್ನ
4: ಮಾಡಕ್ಕೆ
3: ಅಥವಾ ಅಲ್ಲಿ ಫೆನ್ಸಿಂಗ್ ಹಾಕಿ ರಕ್ಷಣೆ ಮಾಡ್ಕೋಬೇಕು ಬೇರೆಯವ್ರ ಮೂಲಕವಾಗಿ. ಇವತ್ತು ಸಂಪರ್ಕ ಮಾಧ್ಯಮ ಹೆಂಗಾಗಿದೆ ಅಂದ್ರೆ ಪ್ರತಿಯೊಂದನ್ನು ಕೂಡ ವಾಚ್ ಮಾಡಬಹುದು, ದಿನ ದಿನವೂ ಕೂಡ ನೋಡಬಹುದು, ಅದರ ಪರಿಶೀಲನೆ ಮಾಡ್ತಾ ಇರಬೇಕಾಗುತ್ತೆ. ಮತ್ತು ಕಾನೂನಿನ ಮೂಲಕವಾಗಿ ಅದನ್ನು ವಾಪಸ್ ಪಡೀಲಿಕ್ಕೆ
4: ಏನಾದ್ರೂ ಅವರು ಒಳಗೆ ಬಂದ್ಬಿಟ್ಟಿದ್ದಾರೆ ಸುಮಾರು ವರ್ಷದಿಂದ ಅವರು ಇದಾರೆ ಆ ಜಾಗದಲ್ಲಿ ಅಂದ್ರೆ, ನಾವು ಅವರ ವಿರುದ್ಧ ಮ್ಯಾಂಡೇಟರಿ ಇಂಜಂಕ್ಷನ್ ಅನ್ನ ಕೇಸ್ ಅನ್ನ ಹಾಕಿ ಅವ್ರನ್ನ ಎವಿಕ್ಟ್ ಮಾಡ್ಲಿಕ್ಕೆ ಕೋರ್ಟ್ ಅನ್ನ ಮೊರೆ ಹೋಗ್ಬೇಕಾಗುತ್ತೆ.
3: ಅದು ಒಂದು ಹೋರಾಟ, ಕಾನೂನಿನ ಹೋರಾಟ
4: ನಡೆಸಬೇಕಾಗುತ್ತೆ.
3: ನಮ್ಮ ತಪ್ಪಿಗೆ ನಾವು ಗಮನ ಕೊಡದೆ ಇರೋ ಕಾರಣಕ್ಕೆ ಇಷ್ಟೆಲ್ಲ ಸಮಸ್ಯೆಯನ್ನ ಅನುಭವಿಸಬೇಕಾಗತ್ತೆ. ಅದಕ್ಕೆ ನಮ್ಮ ಆಸ್ತಿ ಆಗಿರ್ಬೋದು ಅಥವಾ ನಮ್ಮ ಯಾವುದೇ ಒಂದು ಕಾನೂನುಬದ್ಧವಾದಂತಹ ಒಂದು ಪ್ರಾಪರ್ಟಿ ಆಗಿರ್ಬೋದು, ಅದನ್ನ ನಾವು ಸುರಕ್ಷಿತವಾಗಿ ಇಟ್ಕೊಳ್ಬೇಕು.
4: ಖಂಡಿತ
3: ಕಾನೂನಿನ ಮೂಲಕವಾಗಿ ನಮಗೆ ಸಹಾಯ ಸಿಗುತ್ತೆ ನಿಜ, ಆದ್ರೆ ಅದಕ್ಕೂ ಒಂದು ಮಿತಿ ಇರುತ್ತೆ.
4: ಮತ್ತೆ ನಾವು ನಮ್ಮ ಟೈಮ್ ಅನ್ನ ಎನರ್ಜಿನ ಎಲ್ಲದನ್ನು ಅದಕ್ಕೆ ಕೊಡ್ಬೇಕಾಗತ್ತೆ. ಕಾನೂನಿನ ಮೊರೆ ಹೋಗೋದು ಅಂದ್ರೆ ಅಷ್ಟು ಈಸಿ ಅಲ್ಲ. ವಕೀಲರನ್ನ ಭೇಟಿ ಮಾಡ್ಬೇಕು, ಪಿಟಿಷನ್ಸ್ ನ ಡ್ರಾಫ್ಟ್ ಮಾಡ್ಕೋಬೇಕು, ಟೈಮ್ ಟೈಮಿಗೆ ಕೋರ್ಟಿಗೆ ಹೋಗ್ಬೇಕು,
3: ವಿವರಣೆ
4: ಕೊಡಬೇಕಾಗತ್ತೆ.
3: ಈ ರೀತಿಯಾಗಿ ಆಸ್ತಿಯ ವಿಚಾರಗಳಲ್ಲಿ ಸಾಕಷ್ಟು ವಿಚಾರಗಳಿವೆ, ಅಂದ್ರೆ ತುಂಬಾ ಸುಲಭವಾಗಿ 5 ನಿಮಿಷದಲ್ಲಿ ನಾವು ಹೇಳಕ್ಕೂ ಆಗಲ್ಲ. ಅದಕ್ಕೆ ಕಾನೂನುಬದ್ಧವಾಗಿ ನಮಗೆ ಸಹಾಯ ಸಿಗತ್ತೆ ಬಿಡು ಅಂತ ಹೇಳಿ ಸುಮ್ಮನೆ ಕೂರೋಂಗಿಲ್ಲ. ಯಾಕಂದ್ರೆ ಕೆಲವು ಸಲ ಕಾನೂನುಗಳು ಹೆಂಗ ತಯಾರಾಗಿದಾವೆ ಅಂದ್ರೆ, ತಾವು ಹೇಳಿದಂಗೆ 12 ವರ್ಷ ಆದ್ಮೇಲೆ ಅದು ಇದ್ದಂತ ವ್ಯಕ್ತಿಗೆ ಹಕ್ಕು ಬರುತ್ತೆ.
4: ಹೌದು, ಅಡ್ವರ್ಸ್ ಪೊಸೆಷನ್
3: ಬರುತ್ತೆ. ಅದನ್ನ ತಪ್ಪಿಸ್ಕೋಬೇಕಂತಂದಾಗ ಕೂಡ ನಾವು ಹೋರಾಟ ಮಾಡಬೇಕಾಗುತ್ತೆ. ಈ ಬಗ್ಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ವಕೀಲರಾದ ಸಂದರ್ಶಿನಿ ಅವರೇ ನಮಸ್ಕಾರ.
4: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ವಾಣಿ ಜಯರಾಮ್ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ರು. ಜಿ ಉದಯಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತದಲ್ಲಿ ಶ್ರಾವಣ ಬಂತು ಚಿತ್ರಕ್ಕಾಗಿ. ಬನ್ನೀಗ ಕೇಳೋಣ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರೋ ಒಂದು ಹಾಡು. ರಾಜನಾಗೇಂದ್ರ ಅವರ ಸಂಗೀತ, ಜಿ ಉದಯಶಂಕರ್ ಅವರ ಸಾಹಿತ್ಯ ಇದೆ. ಈ ಚಿತ್ರ ಸುಪ್ರಭಾತದ್ದು, ಸುಪ್ರಭಾತ ಚಿತ್ರದ ಹಾಡು.

ಎಸ್ ಜಾನಕಿ, ಜಿ ಉದಯಶಂಕರ್ ಅವರು ಹಾಡಿದ್ರಿ ಹಾಡ್ನ. ರಾಜನಾಗೇಂದ್ರ ಅವರ ಸಂಗೀತ, ಜಿ ಉದಯಶಂಕರ್ ಅವರ ಸಾಹಿತ್ಯದಲ್ಲಿ ನನ್ನ ದೇವರು ಚಿತ್ರದ ಹಾಡನ್ನ ನಿವೇದಿಕ ಕೇಳಿದ್ರಿ. ಈ ಹಾಡಿನ ಜೊತೆ ನಮ್ಮ ಇಂದಿನ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಕೌಸಲ್ಯ ಅವರು ಬನಶಂಕರಿಯಿಂದ, ರಾಜು ಅವರು ಹಾಗೆ ಲಕ್ಷ್ಮೀ ಚಂದ್ರಶೇಖರ್ ಅವರು, ಅಂಕುಶ್ ದೀಪ ಅವರು, ಕಡಗಂಚಿಯಿಂದ ಧರ್ಮಣ್ಣ ಧನ್ಯ ಅವರು, ಇವರಿಗೆ ಯಾವ ಕವಿಯೂ ಬರೆಯಲಾರ ಹಾಡು ಇಷ್ಟ ಆಯ್ತಂತೆ. ಹಾಗೆ ಅರುಣಾ ಮೈತ್ರಿ ಜೇಸಿನಗರದಿಂದ, ಅಲ್ಸೂರಿನ ರಾಜೇಶ್, ಹಾಗೆ ವಾಣಿಶ್ರೀ ಅವರು, ಕವಿತಾ ಅವರು, ರಾಣಿ ಹಳೇಬೀಡಿನಿಂದ, ವರಲಕ್ಷ್ಮಿ ಪೀಣ್ಯಿಂದ ಮೊದಲನೇ ಹಾಡು ಕೊನೆ ಹಾಡು ಹ್ಯಾಂಡ್ಸಮ್ ಅನಂತನಾಗ್ ಅವ್ರದ್ದು ಅಂತ ಹೇಳ್ತಾ ಇದ್ದಾರೆ ನಾಗರತ್ನ ಅವರು. ಬಿಸಿಲಾದರೇನು ಮಳೆಯಾದರೇನು ನಮ್ಮ ಹೃದಯ ಹಾಡ್ತಾನೆ ಇರುತ್ತೆ ಅಂತ ಅವರ ಒಂದು ಸಂದೇಶ ಬಂದಿದೆ. ಸಂದೇಶ ಕಳಿಸಿದಂಥ ಹಾಗೆ ಕಾರ್ಯಕ್ರಮ ಕೇಳಿಸ್ಕೊಂಡ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಧನ್ಯವಾದಗಳು. ಇಲ್ಲಿಗೆ ಇಂದಿನ ಹಳೆಯ ಚಿತ್ರಗೀತೆಗಳ ಈ ಕಾರ್ಯಕ್ರಮ ಮುಕ್ತಾಯವಾಯಿತು.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಗುರು ಬ್ರಹ್ಮ ಈ ಶ್ಲೋಕನ ಕೇಳಿದ್ರಿ ನೋಡಿ, ಇದು ಸಾಮಾನ್ಯವಾಗಿ ಶಾಲೆಯಲ್ಲಿ ಹೇಳುವಂತಹ ಒಂದು ಶ್ಲೋಕ. ಶಾಲೆ ಅಂದ ತಕ್ಷಣ ನಮ್ಗೆ ನೆನಪಾಗೋದೇನು? ಕಪ್ಪು ಹಲಗೆ, ಗೆಳೆಯರು, ಮತ್ತು ಆ ಕೋಲ್ ಹಿಡ್ಕೊಂಡು ನಿಂತ್ಕೋತಾ ಇದ್ದಂತಹ ಮೇಷ್ಟ್ರು ಅಥವಾ ಟೀಚರು. ಆದರೆ ಇವತ್ತಿನ ಶಾಲೆಗಳಲ್ಲಿ ಆ ಬೆತ್ತ, ಆ ಕೋಲ್ ಅನ್ನೋದೇನಿದೆ ಅದು ಮಾಯವಾಗಿದೆ. ಶಿಕ್ಷೆಯನ್ನು ಕೊಡುವಂತಹ ರೂಪನೇ ಬದಲಾಗಿದೆ. ಹಳೆ ಕಾಲದಲ್ಲಿ ಈ ದೈಹಿಕ ದಂಡನೆ, ಮತ್ತು ಈಗಿನ ಕಾಲದಲ್ಲಿ ದೈಹಿಕ ದಂಡನೆ ಅನ್ನೋದೇ ಇಲ್ಲ. ಅದರ ಬದಲಾಗಿ ಸಕಾರಾತ್ಮಕ ಶಿಸ್ತು ಕ್ರಮಗಳು ಅಂತ ಮಾಡ್ತಾ ಇದ್ದಾರೆ. ಯಾವುದು ಸರಿ ಯಾವುದು ತಪ್ಪು ನಮಗೆ ಗೊತ್ತಿಲ್ಲ. ನೋಡೋಣ ಈ ಕಾರ್ಯಕ್ರಮದಲ್ಲಿ, ನೋಡೋಣ. ನನ್ನ ಮಾತು ಶುರುವಾದ ತಕ್ಷಣ ನಿಮಗೆ ಖಂಡಿತ ನೆನಪಾಗ್ತಾ ಇರುತ್ತೆ ನಿಮ್ಮ ಬಾಲ್ಯದ ದಿನಗಳು. ಅಂದರೆ ನಿಮ್ಮ ಶಾಲೆಯಲ್ಲಿ ನಿಮ್ಮ ಅಧ್ಯಾಪಕರು, ನಿಮ್ಮ ಶಿಕ್ಷಕರು ಯಾವ ರೀತಿ ಶಿಕ್ಷೆಯನ್ನು ಕೊಡ್ತಾ ಇದ್ರು, ಖಂಡಿತ ಅದ್ರ ಬಗ್ಗೆ ನೀವು ಯೋಚಿಸ್ತಿರ್ತೀರಾ, ಜ್ಞಾಪಿಸ್ಕೋತಿರ್ತೀರಾ, ನಗ್ತಾನೂ ಇರ್ತೀರಾ ನಿಮ್ಮ ಮನಸ್ಸಿನಲ್ಲಿ. ನಿಮ್ಮೆಲ್ಲ ಸಂದೇಶಗಳು ಬರಲಿ ನಮಗೆ. ನೀವು ಯಾವ್ಯಾವ ರೀತಿ ಶಿಕ್ಷೆಯನ್ನು ಅನುಭವಿಸಿದ್ರಿ ನಿಮ್ಮ ಶಾಲಾ ಸಮಯದಲ್ಲಿ? ಯಾಕಂದರೆ ಆಗ ತಗೊಂಡಂತಹ ಪೆಟ್ಟು ಇವತ್ತು ನಮಗೆ ಖಂಡಿತ ದಾರಿದೀಪ ಆಗೇ ಇರುತ್ತೆ. ಎಷ್ಟೋ ಸತಿ ಹೇಳ್ತಾರೆ, ಟೀಚರ್ ಹತ್ರ ಮೇಷ್ಟ್ರ ಹತ್ರ ಬೈಸ್ಕೊಳ್ದೇ ಇರೋರು ಮುಂದೆ ಸಮಾಜದಲ್ಲಿ ಜನಗಳ ಹತ್ರ ಬೈಸ್ಕೊಂಡು ಜೈಲಿಗೆ ಹೋಗ್ತಾರೆ ಅನ್ನೋ ಒಂದು ಮಾತು ಇದೆ. ಹಳೆ ಕಾಲದ ಗುರುಕುಲದ ಶೈಲಿಯಿಂದ ಇವತ್ತು ಈ ಬಾಲ ಕೇಂದ್ರಿತ ಡಿಜಿಟಲ್ ಶಿಕ್ಷಣದವರೆಗೆ ಕಾಲ ಎಷ್ಟು ಬದಲಾಗಿದೆ ಅಲ್ವಾ? ಹಾಗಾದರೆ ಈ ಶಿಕ್ಷಣದಲ್ಲಿ ಶಿಸ್ತು ತರೋಕ್ಕೆ ಶಿಕ್ಷೆ ಬೇಕಾ? ಹಳೆ ಕಾಲದ ಈ ಏನಂತಾರೆ ಕಠಿಣ ನಿಯಮಗಳು, ಮತ್ತು ಇವಾಗೇನಂತಾರೆ ಈ ಒಂದು ಹೊಸ ಪದ ಬಂದ್ಬಿಟ್ಟಿದೆ, ಹೊಸ ಪದ ಏನದ ನಮಗದು ಹೊಸ ಪದ, ಕೌನ್ಸೆಲಿಂಗ್, ಕೌನ್ಸೆಲರ್ಸ್ ಅಂತ ಎಷ್ಟೋ ಶಾಲೆಗಳಲ್ಲಿರ್ತಾರೆ ಈ ಮಾನಸಿಕ ಸಮಾಲೋಚಕರು. ಇವುಗಳ ವ್ಯತ್ಯಾಸ ಏನು, ಇದು ಅವಶ್ಯಕತೆನಾ? ಇದೆಲ್ಲದರ ಬಗ್ಗೆ ಸ್ವಲ್ಪ ಮಾತು, ಹೆಚ್ಚು ಹಾಡುಗಳು, ಜೊತೆಗೆ ನಿಮ್ಮ ಸಂದೇಶಗಳು ಬರಲಿ. ನಿಮ್ಮ ಸಂದೇಶನ 6:50 ತಗೋತೀನಿ. ಯಾಕಂದರೆ ನಿಮ್ಮ ಗುರುವಿನ ಶಿಕ್ಷೆ ನಿಮ್ಮ ಜೀವನವನ್ನು ಹೇಗೆ ಬದಲಾಯಿಸ್ತು? ಯಾಕಂದರೆ ಇದು ಮುಂದಿನ ಯಾವುದಾದ್ರೂ ಮಕ್ಕಳು ನಮ್ಮ ಕಾರ್ಯಕ್ರಮ ಕೇಳಿಸ್ಕೊತಾ ಇದ್ರೆ, ಅಥವಾ ಖಂಡಿತ ಶಿಕ್ಷಕ ಶಿಕ್ಷಕಿಯರು ಕೇಳಿಸ್ಕೊತಾ ಇದ್ರೆ, ಅವ್ರಿಗೂ ಒಂದು ರೀತಿಯ ಒಂದು ಉದಾಹರಣೆ, ಉತ್ತಮ ಉದಾಹರಣೆ ಆಗಬಹುದು ಅನ್ನೋದೊಂದೇ ಒಂದು ನಮ್ಮ ಸಣ್ಣ ಉದ್ದೇಶ. ಬನ್ನಿ ಇವತ್ತಿನ ಕಾರ್ಯಕ್ರಮದಲ್ಲಿ, ಬೆತ್ತವೇ ಇಲ್ಲದಂತಹ ಶಾಲೆಗಳು, ಶಿಕ್ಷೆಯೇ ಇಲ್ಲದಂತಹ ಶಿಕ್ಷಣ, ಇದರ ಬಗ್ಗೆ ಸ್ವಲ್ಪ ಅಷ್ಟು ಇಷ್ಟು ಮಾತಾಡ್ತಾ ಸಾಗೋಣ. ಮೊದಲ ಹಾಡು, ಜೊತೆಗೆ ನಿಮಗೆ ಚೆನ್ನಾಗೇ ಗೊತ್ತೋ ಹಾಡುಗಳು ಇದ್ದೇ ಇರುತ್ತೆ. ಬನ್ನಿ, ತಡ ಯಾಕೆ, ಮೊದಲ ಹಾಡು ನಿಮಗಾಗಿ.

ಎಕ್ಸ್ಕ್ಯೂಸ್ ಮೀ ಚಿತ್ರದ ಹಾಡಿದಾಗಿತ್ತು. ಉಷಾ ಮತ್ತೆ ಆರ್ ಪಿ ಪಟ್ನಾಯಕ್ ಅವರು ಹಾಡಿದ್ರು. ಸಂಗೀತ ಆರ್ ಪಿ ಪಟ್ನಾಯಕ್, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಅವರು. ನೋಡಿ, ಇತ್ತೀಚೆಗೆ ಯು ಕೆ ಜಿ ವಿದ್ಯಾರ್ಥಿನಿಗೆ ಕೋಲಿಂದ ಹೊಡೆದಂತಹ ಒಂದು ಪ್ರಕರಣದಲ್ಲಿ ಶಿಕ್ಷಕಿ ವಿರುದ್ಧ ಪೋಷಕರು ನ್ಯಾಯಾಲಯದ ಮೆಟ್ಲೇರಿದ್ರು. ಈ ಪ್ರಕರಣ ಹೈಕೋರ್ಟ್ ಅನ್ನು ತಲುಪಿ ಶಿಕ್ಷಕರು ಮಕ್ಕಳಿಗೆ ಹೊಡೆದು ಪಾಠ ಕಲಿಸೋದನ್ನ ಸಹಿಸಲಾಗದು ಅಂತ ನ್ಯಾಯಪೀಠ ಹೇಳಿತು. ಹಾಗಾದರೆ ಈ ಅತಿ ಕೀಟಲಿ ಸ್ವಭಾವದ ವಿದ್ಯಾರ್ಥಿಗಳನ್ನು ಸರಿಯಾದ ದಾರಿಗೆ ತರೋದು ಹೇಗೆ? ದಂಡಿಸಿ ಕಲಿಸೋ ಶಿಕ್ಷಣ ಪರಂಪರೆ ಕಣ್ಮರೆ ಆಗ್ತಾ ಇರೋದೇಕೆ? ಇದನ್ನೆಲ್ಲ ಮಾತಾಡೋಣ. ಜೊತೆಗೆ ಇಂದಿನ ಕಾಲದ ಮಕ್ಕಳನ್ನು ಒಮ್ಮೊಮ್ಮೆ ನೋಡಿದಾಗ ನಮಗೆ ಈ ಹಾಡಲ್ಲಿ ಬರುತ್ತಲ್ಲ, ಪ್ರತಿಯೊಂದು ಪದನೂ ಎಷ್ಟು ಸತ್ಯ ಅನಿಸುತ್ತೆ. ಈ ಹಾಡನ್ನು ಮನಸ್ಸಿನಲ್ಲೇ ನಾವು ಗುಣಗ್ತಾ ಇರ್ತೀವಿ.

ಮಣ್ಣಿನ ಮಗ ಚಿತ್ರದ ಹಾಡನ್ನು ಕೇಳಿದ್ರಿ. ಕಲ್ಪನಾ ಅವ್ರಿಗೋಸ್ಕರ ಪಿ ಸುಶೀಲ್ ಅವರು ಹಾಡಿದ್ರು. ಗೀತಾಪ್ರಿಯ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ಈ ಹಾಡಿಗಿತ್ತು. ನೋಡಿ, ಜಾಣನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು ಅನ್ನೋ ಒಂದು ಗಾದೆ ಇದೆ. ಬೈದು ಹೇಳೋದು ಬುದ್ಧಿಗೆ ಅನ್ನೋ ಮಾತು ಕೇಳಿಸ್ಕೊಂಡಾಗ ಅದು ಹಿರಿಯರ ಆಶೀರ್ವಾದ ಅಂತ ನಮಗೆ ಅನಿಸ್ತಾಯಿತು. ಹಿರಿಯರು ಕಿರಿಯರನ್ನು ಮತ್ತು ಗುರುಗಳು ಅವರ ಶಿಷ್ಯರನ್ನು ತಿದ್ದೋ ರೀತಿ ಇದಾಗಿತ್ತು. ಅದು ಸಂಸ್ಕಾರನ ಕಲಿಸೋ ರೀತಿ ಅನ್ನೋ ಹಾಗೆ ನಾವು ಅರ್ಥ ಮಾಡ್ಕೋತಾ ಇದ್ವಿ. ಮತ್ತು ಮಕ್ಕಳಿಗೂ ಇದು ಹಿಂಸೆ ಅಂತ ಅನ್ನಿಸ್ತಾ ಇರಲಿಲ್ಲ. ಹಿರಿಯರ ಬಗ್ಗೆ ಗೌರವ, ಭಯ ಎಲ್ಲ ಮೂಡ್ತಾ ಇತ್ತು. ಇತ್ತೀಚೆಗೆ ಮಕ್ಕಳನ್ನು ಶಾಲೆಯಲ್ಲಿ ದಂಡಿಸೋ ಹಾಗಿಲ್ಲ ಅಂತ ಎಷ್ಟೋ ಆದೇಶಗಳು ಬಂದಿದೆ, ನ್ಯಾಯಾಲಯದ ತೀರ್ಪುಗಳು ಬಂದವು. ಶಾಲೆಗಳು ಕೋಳಿಗಳನ್ನೇ ಬಿಟ್ಟವು, ಬೆತ್ತ ಅಂತ ಕರಿತೀವಲ್ಲ ಬಿಟ್ಟವು, ಜೋರು ದನಿ ಬಿಟ್ಟವು. ಅದು ಸರಿನಾ, ಇದು ಸರಿನಾ ಅನ್ನೋದೊಂದು ಚರ್ಚೆ ಈಗ ಎಷ್ಟೋ ಕಡೆ ಶುರುವಾಗಿದೆ. ಅದು ಬರೀ ಶಾಲೆಗಳು ಬಯಸಿದ ಚರ್ಚೆ ಅಷ್ಟೇ ಅಲ್ಲ, ಎಲ್ಲರ ದನಿಯೂ ಹೌದು. ಶಾಲೆಯಲ್ಲಿ ಶಿಕ್ಷಕರು ಬೆತ್ತವನ್ನು ಹಿಡಿದೇ ಇದ್ದರೆ ಮುಂದೆ ಪೊಲೀಸರು ಲಾಠಿ ಹಿಡಿಯೋ ಪ್ರಸಂಗ ಬರುತ್ತೆ ಅನ್ನೋ ಮಾತನ್ನು ನೀವೆಲ್ಲ ಕೇಳಿಸ್ಕೊಂಡೇ ಇರ್ತೀರ. ಚಿಕ್ಕವನಾಗಿದ್ದಾಗ ನಾನು ಬಾಳೆಹಣ್ಣನ್ನು ಕದ್ದು ತಂದೆ. ಅದನ್ನು ನೋಡಿ ನಮ್ಮ ತಾಯಿ ಖುಷಿಪಟ್ಟರು. ಅದಲ್ಲದೆ ಅವ್ರು ನಮ್ಮನ್ನ ಶಿಕ್ಷಿಸಿದ್ದಿದ್ರೆ, ನನಗವ್ರು ಏಟನ್ನು ಕೊಟ್ಟಿದ್ದಿದ್ರೆ ನಾನಿವತ್ತು ಜೈಲಿನಲ್ಲಿ ಇರ್ತಿರಲಿಲ್ಲ ಅಂತ ಎಷ್ಟೋ ಖೈದಿಗಳು ಹೇಳಿರುವಂಥ ಬೇರೆ ಬೇರೆ ರೀತಿಯ ಮಾತುಗಳನ್ನು ಖಂಡಿತ ನೀವೆಲ್ಲ ಕೇಳಿಸ್ಕೊಂಡೇ ಇರ್ತೀರ. ಕೆಲವೊಮ್ಮೆ ಪೋಷಕರು ಬಂದು ಹೇಳ್ತಾರೆ, ಸರ್ ಎಷ್ಟು ಬೇಕಾದ್ರೂ ಹೊಡಿರಿ ಮೇಡಮ್, ನೀವು ಮನೇಲಿ ಒಂದು ಮಾತು ಕೇಳಲ್ಲ, ಮಾತು ಕೇಳೋ ಹಾಗಾದರೆ ಸಾಕು ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು, ನನ್ನ ಮಕ್ಕಳನ್ನ ನಾವೇ ಮನೇಲಿ ಹೊಡಿಯಲ್ಲ, ನೀವೇನು ಹೊಡಿಯೋಕ್ಕೆ ಅಂತಲೂ ಪ್ರಶ್ನಿಸ್ತಾರೆ. ಇವೆಲ್ಲ ಗೊಂದಲದ ನಡುವೆ ಮಕ್ಕಳು ಪಾಠ ಕಲಿತಾ ಇದ್ದಾರೆ. ಇದೇ ಗೊಂದಲದ ನಡುವೆ ಶಿಕ್ಷಕರು ಪಾಠ ಕಲಿಸ್ತಾ ಇದ್ದಾರೆ. ನಿಮ್ಮ ಗುರುಗಳು ನಿಮ್ಮನ್ನು ಶಿಕ್ಷಿಸಿದ ಪರಿ ಏನು? ಹಾಗೆ ನಿಮ್ಮ ಮಕ್ಕಳಿಗೆ ಅದು ಗೊತ್ತಾ? ಇದನ್ನೆಲ್ಲ ನಮ್ಮ ಜೊತೆ ಹಂಚಿಕೊಳ್ಳಿ. ನಿಮ್ಮ ಸಂದೇಶಗಳ ಜೊತೆ ಜೊತೆಗೆ ಸ್ವಲ್ಪ ಮಾತು ಹೆಚ್ಚು ಹಾಡುಗಳು ನಡೀತಾ ಇರುತ್ತೆ ಇಂದಿನ ಈ ಕಾರ್ಯಕ್ರಮದಲ್ಲಿ.

ಲಂಕೇಶ್ ಪತ್ರಿಕೆ ಚಿತ್ರದ ಹಾಡಿದಾಗಿತ್ತು. ರಾಜೇಶ್ ಕೃಷ್ಣನ್ ಕವಿತಾ ಕೃಷ್ಣಮೂರ್ತಿ ಅವರು ಹಾಡಿದರು. ಕೆ ಕಲ್ಯಾಣ್ ಅವರ ಸಾಹಿತ್ಯ, ಬಾಬ್ಜಿ ಸಂದೀಪ್ ಅವರ ಸಂಗೀತ ಈ ಹಾಡಿಗಿತ್ತು. ನೋಡಿ, ಮಕ್ಕಳು ತುಂಬ ಸೂಕ್ಷ್ಮ ಆಗ್ತಾ ಇದ್ದಾರೆ ಅಂತ ನಾವು ಪ್ರತಿದಿನ ದಿನಪತ್ರಿಕೆಗಳಲ್ಲಿ ನೋಡ್ತಾ ಇರ್ತೀವಿ. ಅಪ್ಪ ಬೈಕ್ ಕೊಡಿಸ್ಲಿಲ್ಲ ಅಂತ ತನ್ನ ಜೀವನೇ ಕಳ್ಕೊಳ್ಳೋದು, ಹಾಗೆ ಮೊಬೈಲ್ನ ನೋಡಬೇಡ ಅಂತ ಬೈದರು, ಅಷ್ಟೇ ಸಾಕು. ಇಂಥ ಕ್ಷುಲ್ಲಕ ಕಾರಣಗಳಿಗೆ ಅತ್ಯಮೂಲ್ಯವಾದ ಜೀವನ ಕಳ್ಕೊಳ್ತಾ ಇರೋಂತಹ ಮಕ್ಕಳನ್ನ ನಾವು ನೋಡಿದ್ವಿ. ಮತ್ತು ಶಾಲೆಯಲ್ಲಿ ಶಿಕ್ಷಕರು ಬೈದಿದ್ದಕ್ಕೆ ಅವಮಾನ ಆಯಿತು, ಹಾಗೆ ಕಡಿಮೆ ಅಂಕ ಬಂತು, ನಾನು ಅನುತ್ತೀರ್ಣಳಾದೆ, ಇಂತಿಂಥ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ವಿಚಾರಗಳಿಗೆ ಅವರು ತಮ್ಮ ಜೀವನ ಕಳ್ಕೊಳ್ತಾ ಇರೋಂಥ ಅನೇಕ ಉದಾಹರಣೆಗಳನ್ನು ನಾವು ನೋಡ್ತಾ ಇರ್ತೀವಿ. ಮಕ್ಕಳು ತುಂಬ ಸೂಕ್ಷ್ಮ ಆಗ್ತಾ ಇದ್ದಾರೆ ಅಂತ ಹೇಳಿದ್ರು ಇದು ತಪ್ಪಾಗೋದಿಲ್ಲ. ಮೇಷ್ಟ್ರು ಅಂದರೆ ಒಂಚೂರು ಭಯ ಇಲ್ಲದೆ ಇವನು ಹಾಳಾದ ಅಂತಲೂ ಕೆಲವರು ಮಾತಾಡ್ತಾರೆ. ಅಷ್ಟಕ್ಕೂ ಶಿಕ್ಷೆ ಅಂದ್ರೇನು ಅಂದರೆ ನಿಮಗೆಲ್ರಿಗೂ ಚೆನ್ನಾಗಿ ಗೊತ್ತು. ದೇಹಕ್ಕೆ ಮತ್ತು ಮನಸ್ಸಿಗೆ ನೋವು ತಾಕಿದ್ರೆ ಅದನ್ನು ಶಿಕ್ಷೆ ಅಂತ ಕರೀತಾರಂತೆ. ಹೊಡೆಯೋದು, ನೂಕೋದು, ಪರಚೋದು, ಕೂದಲೆಳೆಯೋದು, ಚಿವುಟೋದು, ನಿಲ್ಲಿಸೋದು, ಅಲ್ಲಾಡಿಸೋದು, ಮತ್ತು ಕೂಡು ಹಾಕೋದು, ಹೊರಗೆ ಹಾಕೋದು, ದುರ್ಗುಟ್ಕೊಂಡು ನೋಡೋದು, ಇವೆಲ್ಲ ಶಿಕ್ಷೆ. ಮೌನವಾಗಿರೋದು, ಹೀಯಾಳಿಸೋದು, ಮತ್ತು ಹೋಲಿಕೆ. ಈ ಹೋಲಿಕೆ ಅನ್ನೋದಿದೆಯಲ್ಲ, ಅದು ಬಹಳಷ್ಟು ಮಕ್ಕಳನ್ನು ಪಾತಾಳಕ್ಕೆ ತಳ್ಬಿಡುತ್ತೆ ಮಾನಸಿಕವಾಗಿ. ನೋಡು, ಅವಳೆಷ್ಟು ಚೆನ್ನಾಗಿ ತೆಗಿತಾಳೆ, ನಿನಗೇನಾಗಿದೆ? ಇದು ಖಂಡಿತ ಬೇಡ. ಅದು ಶಿಕ್ಷಕರಾಗಲಿ ಪೋಷಕರಾಗಲಿ. ಹಾಗೆ ಅವರ ಕುಟುಂಬನ ನಿಂದಿಸೋದು, ಅದಂತೂ ಬಹಳ ದೊಡ್ಡ ತಪ್ಪು. ಇದು ಮಕ್ಕಳ ಮನಸ್ಸಿನ ಮೇಲೆ ಜೀವನ ಪೂರ್ತಿ ಒಂದು ರೀತಿಯ ಕೆಟ್ಟ ಪರಿಣಾಮ ಉಂಟು ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಬೈಯೋದು, ಅವಮಾನ ಮಾಡೋದು, ಇವೆಲ್ಲನ ಶಿಕ್ಷೆಯ ಪರಿಧಿಯಲ್ಲೇ ಬಂದು ಮನಸ್ಸಿಗೆ ಒಂಥರ ನೋವು ಕೊಡುವಂತಹ ಒಂದು ವಿಷಯ ಅಂತ ಹೇಳಿದ್ರೆ ಕೂಡ ಇದು ತಪ್ಪಾಗೋದಿಲ್ಲ.

ಸವಾರಿ ಚಿತ್ರದ ಹಾಡನ್ನು ಕೇಳಿದ್ರಿ. ಕಾರ್ತಿಕ್, ಹಂಸಿಕಾ ಅಯ್ಯರ್, ಯಾಸಿನ್ ನೀ ಇವರು ಹಾಡಿದರು. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಮಣಿಕಾಂತ್ ಕದ್ರಿ ಅವರ ಸಂಗೀತ ಈ ಹಾಡಿಗಿತ್ತು. ನೋಡಿ, ನಮ್ಮ ಕಾಲದಲ್ಲೆಲ್ಲ ನಾವು ಯಾವ ರೀತಿ ಶ್ರದ್ಧೇನ ಇಟ್ಕೊಂಡಿದ್ವಿ ಅಂದರೆ,

ಅಲ್ವಾ? ಬಹುಪಾಲು ವಿದ್ಯಾರ್ಥಿಗಳು ಈ ರೀತಿ ಇದ್ರು. ಈಗ ಯಾರು ಹೀಗಿಲ್ಲ ಅಂತ ನಾ ಹೇಳ್ತಾ ಇಲ್ಲ, ಈಗಲೂ ಇದ್ದಾರೆ. ನಾನು ಓದಬೇಕು ಬರೀಬೇಕು ಅಂತ ಬಹಳ ಗಂಭೀರವಾಗಿ ಚಿಂತನೆ ನಡೆಸುವಂತಹ, ಹಾಗೆ ಶಿಕ್ಷಕರನ್ನು ಗೌರವಿಸುವಂತಹ ವಿದ್ಯಾರ್ಥಿಗಳು ಬಹಳಷ್ಟು ಇದ್ದಾರೆ. ಹಾಗಾದರೆ ಶಿಕ್ಷೆ ಬೇಕಾ? ಬೇಕಾದರೆ ಎಷ್ಟು ಬೇಕು ಅನ್ನೋ ಒಂದೇನಾದರೂ ಪ್ರಶ್ನೆ ಬಂದರೆ ಶಿಕ್ಷೆ ಅದು ಶಿಕ್ಷೆ ಅನ್ನಿಸ್ಬಾರ್ದಂತೆ. ಶಿಕ್ಷೆ ಅಂತ ತಿಳಿದೆ ಮಗು ಆ ಶಿಕ್ಷೆಯಿಂದ ತನ್ನಂತಾನು ತಿದ್ಕೋಬೇಕಂತೆ. ಬೈಯೋ ಮಾತುಗಳು ನೋವು ಕೊಡದೆ ಛಲನ ಬಿತ್ತಬೇಕಂತೆ. ಮಗುನ ಇನ್ನೊಂದು ಮಗುವಿನೊಂದಿಗೆ ಯಾವತ್ತೂ ಹೋಲಿಸಬಾರ್ದಂತೆ. ಮತ್ತು ದೈಹಿಕ ಹಿಂಸೆ ಅನ್ನೋದು ತೀರಾ ಕೆಟ್ಟದಂತೆ, ಅದನ್ನು ಮಾಡಬಾರ್ದಂತೆ, ಅದನ್ನು ಬಳಸಬಾರ್ದಂತೆ. ಹೊಡೆದು ಕಲಿಸೋದು ಕಲಿಕೆಯಲ್ಲ, ಹೊಡೆಯದೇ ಕಲಿಸೋದು ಕಲಿಕೆ ಅನ್ನತ್ತೆ ಈಗಿನ ಶಿಕ್ಷಣ ನೀತಿ. ಶಿಕ್ಷೆ ಶಿಕ್ಷಕರ ಪ್ರಕಾರ ಪೋಷಕ

ಒಂಥರ ಹೆಗ್ಗಳಿಕೆಯನ್ನ. ಮಗು ನಿಮ್ಗೆ ಹೆದರುತ್ತೆ ಅಂದರೆ ಅದು ನಮ್ಮ ಸೋಲಂತೆ, ನಮ್ಮ ಅಂದರೆ ಶಿಕ್ಷಕರ ಸೋಲಂತೆ. ಶಿಕ್ಷಕರು ಮಗು ತನ್ನ ಹತ್ರ ಸುಳಿಯದಷ್ಟು ಭಯನ, ಮತ್ತೆ ಅಧಿಕ ಪ್ರಸಂಗವಾಗೋಷ್ಟು ಅಂದರೆ ತಲೆ ಮೇಲೆ ಕುತ್ಕೊಳ್ಳೋಷ್ಟು ಆ ಸಲಿಗೆನ ಕೊಡಬಾರ್ದಂತೆ. ಇದೆಲ್ಲ ನಿಭಾಯಿಸೋದು ಒಬ್ಬ ಶಿಕ್ಷಕನಿಗೆ ಎಂಥ ಸವಾಲಿನ ಒಂದು ಸಂಗತಿ ಅಲ್ವಾ?

ಇದರ ಜೊತೆ ಆ ತಿಂಗಳ ಆ ಪರೀಕ್ಷೆ ಒಳಗಾಗಿ ಯಾವ್ಯಾವ ಪಾಠಗಳಿದೆ ಅದನ್ನು ಮುಗಿಸ್ಬೇಕು, ಜೊತೆಗೆ ಸ್ಕೂಲ್ನಲ್ಲಿ ಶಾಲೆಯಲ್ಲಿ ಅವರ ಕಚೇರಿಯಲ್ಲಿ ಇರುವಂತಹ ಕೆಲಸಗಳು ಈಗಿನ ಶಿಕ್ಷಕರಿಗೆ ಚೆನ್ನಾಗಿ ಗೊತ್ತು, ಆ ಲೆಸನ್ ಪ್ಲ್ಯಾನ್ ಏನಿದೆ ಅದನ್ನು ಮಾಡಬೇಕು, ಪ್ರಶ್ನೆ ಪತ್ರಿಕೆ ತಯಾರಿಸ್ಬೇಕು, ಜೊತೆಗೆ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರಗಳನ್ನು ತಯಾರಿಸ್ಬೇಕು. ಇದ್ರ ಜೊತೆ ಮಕ್ಕಳಿಗೆ ಈ ರಿವಿಷನ್ ಅಂತ ಏನಿರ್ತೀವಿ, ಪುನರಾವರ್ತನೆ, ಆ ಶೀಟ್ಸ್ನೆಲ್ಲ ಕೊಡಬೇಕು. ಜೊತೆಗೆ ಇವೆಲ್ಲದರ ಜೊತೆ ಮಕ್ಕಳು ಕಲಿಕೆಯಲ್ಲಿ ಕಲಿತಾ ಇದ್ದಾರಾ ಅಂತ ನೋಡಬೇಕು. ಒಂದು ತರಗತಿಯಲ್ಲಿ ಎಲ್ಲ ಮಕ್ಕಳು ಒಂದೇ ಥರ ಖಂಡಿತ ಇರೋದಿಲ್ಲ. ಕೆಲವು ತೀಟೆ ತಂಟೆ ಮಾಡೋ ಮಕ್ಕಳಿದ್ರೆ ಕೆಲವರು ಕಲಿಯುವಂತಹ ಮಕ್ಕಳಿರ್ತಾರೆ. ಅವರೆಲ್ಲರನ್ನು ಒಟ್ಟಿಗೆ ಕೂಡಿಸ್ಕೊಂಡು ಜೊತೆಗೆ ಶಾಲೆಯಲ್ಲಿ ಹೆಚ್ಚು ಗದ್ದಲವಾಗದ ಹಾಗೆ ನೋಡಿಕೊಂಡು ಆ ಪಾಠನ ಮುಗಿಸೋದು. ಹೆಣ್ಣು ಅಂದರೆ ಶಿಕ್ಷಕಿ ಏನಾದರೂ ಆಗಿದ್ದರೆ ಆಕೆ ಮನೆಯಲ್ಲೂ ಕೆಲಸ ಮಾಡಿ ಇಲ್ಲೂ ಕೆಲಸ ಮಾಡಿ ಎಲ್ಲವನ್ನೂ ನಿಭಾಯಿಸೋದು ಎಷ್ಟು ಒಂದು ಸವಾಲಿನ ವಿಷಯ ಅಲ್ವಾ. ಹಾಗಾಗಿ ಶಿಕ್ಷಕಿಯಾಗೋದು ಅಥವಾ ಶಿಕ್ಷಕರಾಗೋದು ಖಂಡಿತ ಒಂದು ಸುಲಭವಾದ ವೃತ್ತಿ ಖಂಡಿತ ಅಲ್ಲ ಅನ್ನೋದು ಜನರ ಅಭಿಪ್ರಾಯ.

0: ಆಶಾ ಭಟ್, ಸುನಿಧಿ ಗಣೇಶ್ ಮತ್ತು ಸಂಗಡಿಗರು ಹಾಡಿದರು. ಕೆ ಕಲ್ಯಾಣ್ ಅವರ ಸಾಹಿತ್ಯ, ವಾಸುಕಿ ವೈಭವ್ ಅವರ ಸಂಗೀತದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಿತ್ರದ ಹಾಡಿದಾಗಿತ್ತು. ಬಹಳಷ್ಟು ಸಂದೇಶಗಳು ಬಂದಿದೆ, ನಿಮ್ಮೆಲ್ಲರ ಸಂದೇಶವನ್ನು ನೋಡೋಣ ಪ್ರದೇಶ ಸಮಾಚಾರದ ನಂತರ. ಸರಿಯಾಗಿ 6:50 ಪ್ರದೇಶ 6:40 ಪ್ರದೇಶ ಸಮಾಚಾರ ಪ್ರಸಾರ ಆಗುತ್ತೆ. ಇದಾದ ನಂತರ ನಮ್ಮ ಕೇಳುಗರು ಯಾವೆಲ್ಲ ಸಂದೇಶ ಕಳಿಸಿದ್ದಾರೆ ಅನ್ನೋದನ್ನು ನೋಡೋಣ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ನಾಳೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ತುರ್ತು ಸಚಿವ ಸಂಪುಟ ಸಭೆ. ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳ ನಿಯೋಜನೆಗೆ ಹೊಸ ನಿಯಮಾವಳಿ ಜಾರಿಗೊಳಿಸಿದ ಪೊಲೀಸ್ ಇಲಾಖೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ. ನಾನಿರುವುದು ನಿಮಗಾಗಿ, ನಾಡಿರುವುದೇ ನನಗಾಗಿ ಕನ್ನಡ ಸಿನಿಮಾದ ತತ್ವ ಮತ್ತು ರಾಜಕೀಯ ಕೃತಿಗೆ ಉತ್ತಮ ಬರಹ ಪ್ರಶಸ್ತಿ. ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಪತ್ನಿ ವಿಯೋಗ, ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚೆನ್ನಮ್ಮ ನಿಧನ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಳೆ ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತಂತೆ ಜಿಲ್ಲಾಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದದ ಮೂಲಕ ಸಭೆ ನಡೆಸಲಿದ್ದಾರೆ. ಬಳಿಕ ಬರ ನಿರ್ವಹಣೆ ಕುರಿತಂತೆ ತುರ್ತು ಸಚಿವ ಸಂಪುಟ ಸಭೆ ನಡೆಸಲಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಂಪುಟ ಸಭೆಗೂ ಮುನ್ನ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಲಾಗುವುದು ಎಂದು ತಿಳಿಸಿದ್ದಾರೆ. ಬರದ ಹಿನ್ನೆಲೆಯಲ್ಲಿ ಗುಳೆ ಹೋಗುವುದನ್ನು ತಪ್ಪಿಸಲು ತೆಗೆದುಕೊಳ್ಳಬಹುದಾದ ಅಗತ್ಯ ಕ್ರಮಗಳನ್ನು ಚರ್ಚಿಸಲಾಗುವುದು. ಈ ಕುರಿತಂತೆ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ ಎಂದು ಹೇಳಿದ್ದಾರೆ. ಕಾವೇರಿ ನೀರನ್ನು ಮಂಡ್ಯ ರೈತರು ಕುಡಿಯುವುದಕ್ಕೆ ಮಾತ್ರ ಉಪಯೋಗ ಮಾಡಬೇಕು, ನೀರು ಬಿಡಲಾಗಿದೆ ಎಂದು ವ್ಯವಸಾಯಕ್ಕೆ ಯಾರೂ ಉಪಯೋಗ ಮಾಡಬಾರದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಜಲಾಶಯಗಳು ಭರ್ತಿಯಾದ ಬಳಿಕವೇ ಕೃಷಿ ಚಟುವಟಿಕೆಗಳಿಗೆ ನೀರು ಬಿಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಕಾವೇರಿ ನೀರು ಕರ್ನಾಟಕದ ಹಕ್ಕು ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ. ಮೇಕೆದಾಟು ಅಣೆಕಟ್ಟು ಯೋಜನೆಯಿಂದ ರಾಜ್ಯಕ್ಕಿಂತ ತಮಿಳುನಾಡಿಗೆ ಹೆಚ್ಚು ಲಾಭದಾಯಕವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ. ರಾಜ್ಯದ ಎಲ್ಲಾ ಪೊಲೀಸ್ ಠಾಣೆಗಳ ವಿಶೇಷ ಶಾಖೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳ ನಿಯೋಜನೆಗೆ ಹೊಸ ನಿಯಮಾವಳಿ ಜಾರಿಗೊಳಿಸಲಾಗಿದೆ. ಪೊಲೀಸ್ ಇಲಾಖೆಯ ಕಾರ್ಯಪಟುತ್ವ ಹಾಗೂ ವೃತ್ತಿಪರತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಈ ಮಹತ್ವದ ಆದೇಶ ಹೊರಡಿಸಿದ್ದಾರೆ. ಆದೇಶದ ಪ್ರಕಾರ ವಿಶೇಷ ಶಾಖೆಯಲ್ಲಿ ಕರ್ತವ್ಯ ಅವಧಿ ಕೇವಲ 1 ವರ್ಷಕ್ಕೆ ಮಾತ್ರ ಸೀಮಿತವಾಗಿರಲಿದೆ. ಹೊಸದಾಗಿ ನಿಯೋಜನೆಗೊಳ್ಳುವ ಸಿಬ್ಬಂದಿ ಕನಿಷ್ಠ 15 ದಿನಗಳ ಗುಪ್ತವಾರ್ತೆ ಸಂಗ್ರಹಣೆ ತರಬೇತಿ ಪಡೆದಿರಬೇಕು. ತರಬೇತಿ ಪಡೆದವರನ್ನೇ ವಿಶೇಷ ಶಾಖೆಗೆ ನಿಯೋಜಿಸಲು ನಿರ್ಧರಿಸಲಾಗಿದೆ. 1 ವರ್ಷದ ಕರ್ತವ್ಯ ಪೂರೈಸಿದ ಸಿಬ್ಬಂದಿಯನ್ನು ಕಡ್ಡಾಯವಾಗಿ ದೈನಂದಿನ ಕಾರ್ಯನಿರ್ವಾಹಕ ಕರ್ತವ್ಯಕ್ಕೆ ಮರು ನಿಯೋಜಿಸಲಾಗುವುದು. ಘಟಕಾಧಿಕಾರಿಗಳು ಈ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ವರದಿ ಸಲ್ಲಿಸಲು ಸೂಚಿಸಲಾಗಿದೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟಗೊಂಡಿದೆ. ನಾನಿರುವುದು ನಿಮಗಾಗಿ, ನಾಡಿರುವುದೇ ನನಗಾಗಿ ಕನ್ನಡ ಸಿನಿಮಾದ ತತ್ವ ಮತ್ತು ರಾಜಕೀಯ ಕೃತಿಗೆ ಸಿನಿಮಾದ ಉತ್ತಮ ಬರಹಕ್ಕಾಗಿ ಪ್ರಶಸ್ತಿ ದೊರೆತಿದೆ. ಕೆ ಪ್ರದೀಪ್ ಕುಮಾರ್ ಶೆಟ್ಟಿ ಈ ಪುಸ್ತಕದ ಬರಹಗಾರರಾಗಿದ್ದಾರೆ. ಕನ್ನಡದ ಮಿಥ್ಯಾ ಚಿತ್ರಕ್ಕಾಗಿ ಉತ್ತಮ ಪೋಷಕ ನಟಿ ಪ್ರಶಸ್ತಿಯನ್ನು ರೂಪಶ್ರೀ ವರ್ಕಾಡಿ ಪಡೆದುಕೊಂಡಿದ್ದಾರೆ. ಶಿವಧ್ವಜ್ ಶೆಟ್ಟಿ ನಿರ್ದೇಶನದ ಇಂಬು ಚಿತ್ರ ಉತ್ತಮ ತುಳು ಪ್ರಶಸ್ತಿಗೆ ಭಾಜನವಾಗಿದೆ. ಬೆಳ್ಳಂದೂರು ಬಫರ್ ರಸ್ತೆ ನಿರ್ಮಾಣ ಕಾಮಗಾರಿಗೆ ವೇಗ ನೀಡುವಂತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯ ವಿವಿಧ ಸ್ಥಳಗಳಿಗೆ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಮಾತನಾಡಿದ ಅವರು, ಮೊದಲ ಹಂತದಲ್ಲಿ ಕೈಗೆತ್ತಿಕೊಂಡಿರುವ ಬಫರ್ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದ್ದು, ಭೂಸ್ವಾಧೀನ ಪ್ರಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸಿ ಕಾಮಗಾರಿಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಬಫರ್ ರಸ್ತೆ ನಿರ್ಮಾಣಕ್ಕೂ ಮುನ್ನ ರಾಜಕಾಲುವೆಯ ಅಗತ್ಯ ಅಗಲವನ್ನು ಕಾಯ್ದಿರಿಸಬೇಕು. ದೇವರಬೀಸನಹಳ್ಳಿ ಖಾಸಗಿ

0: ಖಾಸಗಿ ಆಸ್ಪತ್ರೆ ಸಮೀಪ ರಾಜಕಾಲುವೆಯ ಅಗಲ ಕಡಿಮೆ ಇರುವುದರಿಂದ ಮಳೆಗಾಲದಲ್ಲಿ ಜಲಾವೃತ ಸಮಸ್ಯೆ ಉಂಟಾಗುತ್ತಿದೆ. ಇದನ್ನು ತಡೆಯುವ ನಿಟ್ಟಿನಲ್ಲಿ ಕೂಡಲೇ ಸರ್ವೆ ನಡೆಸಬೇಕು ಎಂದು ಸೂಚನೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಾಜಿ ಪ್ರಧಾನಿ HD ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಇಂದು ನಿಧನ ಹೊಂದಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಉಸಿರಾಟದ ಸಮಸ್ಯೆ ಹಿನ್ನೆಲೆಯಲ್ಲಿ ಬುಧವಾರ ಅವರು ಆಸ್ಪತ್ರೆಗೆ ದಾಖಲಾಗಿದ್ದರು. ಕಳೆದ 4 ದಿನಗಳಿಂದ ಪಡೆಯುತ್ತಿದ್ದ ಚಿಕಿತ್ಸೆ ಫಲಕಾರಿಯಾಗದ ಹಿನ್ನೆಲೆಯಲ್ಲಿ ಇಂದು ನಿಧನ ಹೊಂದಿದ್ದಾರೆ. ನಾಳೆ ಹಾಸನದ ಹರದನಹಳ್ಳಿ ಮಾವಿನಕೆರೆ ಗ್ರಾಮದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಚೆನ್ನಮ್ಮ ಅವರ ನಿಧನಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ. ಮಾಜಿ ಪ್ರಧಾನಿ ಮಡದಿಯಾಗಿದ್ದರೂ ಎಲ್ಲರನ್ನೂ ಅಕ್ಕರಿಯಂತೆ ಕಾಣುತ್ತಿದ್ದ ಚೆನ್ನಮ್ಮನವರು ಮಾದರಿ ಸತಿಯಾಗಿ ತುಂಬು ಜೀವನ ಸಾಗಿಸಿದ್ದಾರೆ ಎಂದು ಬಣ್ಣಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಚೆನ್ನಮ್ಮ ನಿಧನಕ್ಕೆ ಸಂತಾಪ ಸೂಚಿಸಿದ್ದು, ಈ ಆಘಾತದಿಂದ ದೇವೇಗೌಡರ ಕುಟುಂಬ ಆದಷ್ಟು ಬೇಗ ಹೊರಬರಲಿ ಎಂದು ಹಾರೈಸಿದ್ದಾರೆ. ಬಿಡದಿಯಲ್ಲಿ ತಲತಲಾಂತರದಿಂದ ಬಂದ ಕೃಷಿ ಭೂಮಿಯನ್ನು ಉಳಿಸಿಕೊಳ್ಳಲು ಹೋರಾಡುತ್ತಿರುವ ಬಿಡದಿ ರೈತರ ಮೇಲೆ ದೌರ್ಜನ್ಯ ನಡೆಸಿ ಪ್ರಕರಣ ದಾಖಲಿಸಿರುವುದು ಖಂಡನೀಯ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಬಿಡದಿ ರೈತರ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲಾಗುವುದು ಎಂದು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಬಿಡದಿ ಟೌನ್ಶಿಪ್ ಯೋಜನೆ ಜಾರಿಯಾಗಲು ಬಿಡುವುದಿಲ್ಲ ಎಂದು ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯನ್ನು ರಾಜ್ಯದ ಪ್ರಥಮ ಕಾರ್ಬನ್ ಜಿಲ್ಲೆಯನ್ನಾಗಿ ರೂಪಿಸುವ ಯೋಜನೆಯೊಂದು ಸಿದ್ಧಗೊಳ್ಳುತ್ತಿದೆ. ಕೃಷಿ ಅರಣ್ಯ ಬೆಳೆಸುವ ರೈತರಿಗೆ ಕಾರ್ಬನ್ ಕ್ರೆಡಿಟ್ ಮೂಲಕ ಜಾಗತಿಕ ಮಾರುಕಟ್ಟೆಯಿಂದ ಹೆಚ್ಚುವರಿ ಆದಾಯ ತಂದುಕೊಡುವುದು ಪ್ರಮುಖ ಗುರಿಯಾಗಿದೆ ಎಂದು ಕರ್ನಾಟಕ ಹವಾಮಾನ ರಾಯಭಾರಿ ಉಪೇಂದ್ರ ತ್ರಿಪಾಠಿ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಮಾತನಾಡಿದ ಅವರು, ಈ ಯೋಜನೆಯನ್ನು ಕೇವಲ ಸರ್ಕಾರಿ ಕಾರ್ಯಕ್ರಮವನ್ನಾಗಿಸದೆ ರೈತರ ಪಾಲ್ಗೊಳ್ಳುವಿಕೆಯೊಂದಿಗೆ ಯಶಸ್ವಿಗೊಳಿಸಬೇಕು ಎಂದು ಹೇಳಿದ್ದಾರೆ. ಜಿಲ್ಲೆಯಾದ್ಯಂತ ಕೇವಲ ಮಾವು ಬೆಳೆಯುವುದಷ್ಟೇ ಅಲ್ಲದೆ ತೇಗ, ಮಹಾಗನಿ, ಸಿಲ್ವರ್ ಓಕ್, ಬೇವು, ಹೊಂಗೆ ಮತ್ತು ಹಲಸು ಮುಂತಾದ ಮರಗಳನ್ನು ಬೆಳೆಸುವ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬನ್ ಕ್ರೆಡಿಟ್ ಪಡೆಯಲು ಉತ್ತೇಜಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಹನುಮನಹಳ್ಳಿ ಗ್ರಾಮದ ರೈತ ಕುಟುಂಬದ ವಿದ್ಯಾರ್ಥಿಯೊಬ್ಬ ನೀಟ್ ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆಯುವ ಮೂಲಕ ಜಿಲ್ಲೆಗೆ ಕೀರ್ತಿ ತಂದಿದ್ದಾನೆ. ಹನುಮನಹಳ್ಳಿ ಗ್ರಾಮದ ಪುಟ್ಟರಾಜ ಭೀಮನೂರು ರಜೆ ಸಂದರ್ಭದಲ್ಲಿ ಕುರಿ ಹಾಗೂ ದನಗಳನ್ನು ಮೇಯಿಸಿ ಜೀವನ ನಡೆಸುತ್ತಿದ್ದ. ಇದೀಗ ನೀಟ್ ಫಲಿತಾಂಶದಲ್ಲಿ 647 ರ್ಯಾಂಕ್ ಪಡೆದು ಉತ್ತಮ ಸಾಧನೆ ಮಾಡಿದ್ದಾನೆ. ಈ ಕುರಿತಂತೆ ಪುಟ್ಟರಾಜ ಭೀಮನೂರು ಆಕಾಶವಾಣಿಯೊಂದಿಗೆ ಸಂತಸ ಹಂಚಿಕೊಂಡಿದ್ದಾರೆ.
4: ನಾವು ರೈತರ ಮಕ್ಕಳು ಎತ್ತಿಗೆ ಮೇವು ಹಾಕೋದು, ಕುರಿ ಕಾಯೋದು ಕೆಲಸ ಮಾಡ್ತಿದ್ದೆ. ರಜೆಯಲ್ಲಿ ಡೈಲಿ 8 hours ಓದ್ತಿದ್ದೆ. ಲೆಕ್ಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದರು. ನಾವು ನೀಟಲ್ಲಿ 76,000 ರ್ಯಾಂಕಿಂಗ್ ಬಂದಿದೆ. ST ಕ್ಯಾಟಗರಿಯಲ್ಲಿ ಇಡೀ ದೇಶಾದ್ಯಂತ 694 ರ್ಯಾಂಕ್ ಬಂದಿದೆ. ಮುಂದೆ ಒಂದೊಳ್ಳೆ ಡಾಕ್ಟರ್ ಆಗಿ ಎಲ್ಲ ಜನರಿಗೆ ಒಂದು ಸೋಷಿಯಲ್ ಸರ್ವಿಸ್ ಮಾಡಬೇಕನ್ನೋದು ನನ್ನ ಆಸೆ.
0: ಭಾರತದ ಕಾಫಿಯನ್ನು ವಿಶ್ವಮಟ್ಟಕ್ಕೆ ಕೊಂಡೊಯ್ಯಲು ಕಾಫಿ ಮಂಡಳಿಯು ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದು ಇಂಡಿಕಾ ಕಾಫಿ ಬ್ರ್ಯಾಂಡ್ ನಿರ್ಮಾಣ ಮಾಡಲಾಗಿದೆ ಎಂದು ಭಾರತೀಯ ಕಾಫಿ ಮಂಡಳಿ ಅಧ್ಯಕ್ಷ ಎಂಜೆ ದಿನೇಶ್ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯುರೋಪ್ ದೇಶಗಳ ಒಕ್ಕೂಟಕ್ಕೆ ಶೇಕಡ 45% ಕಾಫಿಯನ್ನು ರಫ್ತು ಮಾಡಲಾಗುತ್ತಿದೆ. ಈಗಾಗಲೇ ಬ್ರಿಟನ್ ಹಾಗೂ ಭಾರತದ ನಡುವೆ ವಾಣಿಜ್ಯ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಇವೆಲ್ಲವೂ ಭಾರತದ ಕಾಫಿಯನ್ನು ವಿಶ್ವಮಟ್ಟಕ್ಕೆ ಪರಿಚಯಿಸಲು ಭದ್ರ ಬುನಾದಿಯಾಗಲಿದೆ ಎಂದು ಹೇಳಿದ್ದಾರೆ. ರಾಯಚೂರು ಜಿಲ್ಲೆಯ ಅಭಿವೃದ್ಧಿಗೆ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಮಾತ್ರವಲ್ಲ, ಕಂಪನಿಗಳ ಪರಿಣತಿ, ಅನುಭವ, ತಾಂತ್ರಿಕ ಜ್ಞಾನ ಹಾಗೂ ಸಮಾಜದೊಂದಿಗೆ ದೀರ್ಘಕಾಲದ ಸಹಭಾಗಿತ್ವವೂ ಅಗತ್ಯವಾಗಿದೆ ಎಂದು ಸಂಸದ ಕುಮಾರನಾಯಕ ತಿಳಿಸಿದ್ದಾರೆ. ರಾಯಚೂರು ಇಂಪ್ಯಾಕ್ಟ್ ಸಮ್ಮಿತ್ 2026 ಜಿಲ್ಲಾ ಮಟ್ಟದ ಸಾಂಸ್ಥಿಕ ಸಾಮಾಜಿಕ ಹೊಣೆಗಾರಿಕೆ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು, ಅಭಿವೃದ್ಧಿ ವಿಚಾರದಲ್ಲಿ ಸರ್ಕಾರದ ಜೊತೆಗೆ ಖಾಸಗಿ ಸಂಸ್ಥೆಗಳ ಸಹಭಾಗಿತ್ವ ಅತ್ಯಗತ್ಯವಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ನೈರುತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ ಮತ್ತು ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ.

0: ಬಂಟ್ವಾಳ, ಗೇರುಸುಪ್ಪೆ, ತಾಳಗುಪ್ಪದಲ್ಲಿ ತಲಾ 9 ಸೆಂಟಿಮೀಟರ್ ಮಳೆಯಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಇಂದು ಗಾಳಿಯೊಂದಿಗೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ನಾಳೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ತುರ್ತು ಸಚಿವ ಸಂಪುಟ ಸಭೆ. ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳ ನಿಯೋಜನೆಗೆ ಹೊಸ ನಿಯಮಾವಳಿ ಜಾರಿಗೊಳಿಸಿದ ಪೊಲೀಸ್ ಇಲಾಖೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ. ನಾನಿರುವುದು ನಿಮಗಾಗಿ, ನಾಡಿರುವುದೇ ನನಗಾಗಿ ಕನ್ನಡ ಸಿನಿಮಾದ ತತ್ವ ಮತ್ತು ರಾಜಕೀಯ ಕೃತಿಗೆ ಉತ್ತಮ ಬರಹ ಪ್ರಶಸ್ತಿ. ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಪತ್ನಿ ವಿಯೋಗ, ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚನ್ನಮ್ಮ ನಿಧನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
2: ಶಿಕ್ಷೆ ಇಲ್ಲದ ಶಾಲೆಗಳು, ಶಿಕ್ಷೆ ಇಲ್ಲದ ಶಿಕ್ಷಣ, ಇದರ ಬಗ್ಗೆ ಮಾತಾಡ್ತಾ ಇದ್ವಿ.

0: ಮಂಡಿಕಲ್ ಕೃಪಾ ಉಮೇಶ್ ಅವರ ಸಂದೇಶದಲ್ಲಿ ಹೇಳ್ತಾ ಇದ್ದಾರೆ, ನನಗಂತೂ ತುಂಬ ತುಂಬ ತಡೆಯಲಾರದಷ್ಟು ನಗು ಬರ್ತಾ ಇದೆ. ಒಬ್ಬರನ್ನೇ ನಿಲ್ಲಿಸಿ ನೀನು 5 ನಿಮಿಷ ಅರ್ಧ ಗಂಟೆ ಹಾಗೆ ನಿಂತಿರಬೇಕು ಅಂತ ಹೇಳ್ತಾ ಇದ್ರು. ನಾನು ಜೋರಾಗಿ ನಕ್ಕಿದ್ದಕ್ಕೆ ನಮ್ಮ ಟೀಚರ್ ಈ ರೀತಿ ಮಾಡಿದ್ರು ಅಂತ ಅವ್ರ ಸಂದೇಶದಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಡಾಕ್ಟರ್ ಅಂಬುಜಾ ಮೊಳಕೇಡ್ಕರ್ ಅವರು ಹೇಳ್ತಾರೆ, ಹಿಂಸೆ ಅವಮಾನ ಆಗುವಂತೆ ಅಲ್ಲ, ಸ್ವಲ್ಪ ಧ್ಯಾನ ಯೋಗ ಕಲಿಸ್ಬೇಕು, ವಾಸ್ತವದ ಚಿತ್ರಣ ಇಡಬೇಕು, ಪಾಲಕರ ಮನೆಯ ಪರಿಸ್ಥಿತಿ ಅರಿವು ಮಾಡಿಸ್ಬೇಕು, ಅವರ ಇಷ್ಟ ಕೇಳಬೇಕು, ಒಮ್ಮೆ ಅವರಂತೆ ಒಮ್ಮೆ ನಮ್ಮಂತೆ ನಡೆದು ಅದನ್ನು ಸಮತೋಲನವಾಗಿ ನೋಡಬೇಕು ಅನ್ನೋದು ಅವರ ಸಂದೇಶ. ಇನ್ನು ನಾಗರತ್ನ ರಾಜಾಜಿನಗರದಿಂದ ಹೇಳ್ತಾ ಇದ್ದಾರೆ, ನಾವೆಲ್ಲ ದೊಣ್ಣೆ ಏಟು ತಿಂದೆ ವಿದ್ಯೆ ಕಲಿತಿದ್ದು, ಇಂದು ನನಗೆ ಅನ್ನ ತಿನ್ನೋ ಮಾರ್ಗ ತೋರಿಸಿದೆ ಅಂತ ಅವರು ತಮ್ಮ ಅನುಭವನ ಹೇಳ್ತಾ ಇದ್ದಾರೆ. ಇನ್ನು ಅಲ್ಸೂರಿಂದ ರಾಜೇಶ್ ಅವರು ಹೇಳ್ತಾರೆ, ನಾನು ಚಿಕ್ಕವನಾಗಿದ್ದಾಗ ನಮ್ಮ ಶಾಲೆಯಲ್ಲಿ ತುಂಬ ಒಳ್ಳೆ ಟೀಚರ್ ಇದ್ದರು, ತುಂಬ ಅರ್ಥಪೂರ್ಣವಾಗಿ ಪಾಠ ಮಾಡ್ತಾ ಇದ್ರು ಮತ್ತು ಎಲ್ಲ ಮಕ್ಕಳ ಹತ್ರ ತುಂಬ ಸ್ನೇಹವಾಗಿ ಇದ್ರು ಅಂತ. ಇನ್ನು ಗೀತಾ ನಾಗಪ್ಪ ಶಿವಮೊಗ್ಗದಿಂದ ಹೇಳ್ತಾ ಇದ್ದಾರೆ, ನನ್ನ ಅನಿಸಿಕೆ, ನಾನು 6ನೇ ತರಗತಿಯಲ್ಲಿ ಓದ್ತಿರ್ಬೇಕ, ನನ್ನ ಟೀಚರ್ ರಂಗಮ್ಮ ಅಂತ ಇದ್ದರು, ಅವ್ರು ನನಗೆ ಹೋಮ್ವರ್ಕ್ ಮಾಡಿದ ಅಂತ ಹೊಡೆದಿದ್ರು, ಅದೇ ನೆನಪಲ್ಲಿ ನಾನು ಎಂದೂ ತಪ್ಪಿಸ್ಲಿಲ್ಲ ಹೋಮ್ವರ್ಕ್ ಮಾಡೋದನ್ನು. ಆ ಭಯ ಇರಬೇಕು, ನನ್ನ ಮಕ್ಕಳಿಗೂ ಅವರ ಟೀಚರ್ಗಳು ಹೊಡಿತಿದ್ರು, ತಪ್ಪು ಮಾಡಿದಾಗ ಮಾತ್ರ ಅದು ಒಳ್ಳೆಯದು, ಅದಕ್ಕೆ ಅವರಿಬ್ಬರು ಈ ದಿನ ಒಂದು ಒಳ್ಳೆ ಮಟ್ಟಕ್ಕೆ ಬಂದಿದ್ದಾರೆ ಅಂತ ತಮ್ಮ ಒಂದು ಅನುಭವವನ್ನು ಈ ವಿಷಯದಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ಪುಷ್ಪಾ ಶಾನಭಾಗರ್ ಗದಗದಿಂದ ಹೇಳ್ತಾ ಇದ್ದಾರೆ, ನಮ್ಮ ಶಾಲೆಯ ದಿನಗಳಲ್ಲಿ ತುಂಬ ಶಿಕ್ಷೆ ತಗೊಂಡಿದ್ದೀನಿ, 2 ಸುತ್ತು ಓಡಬೇಕಾಗಿತ್ತು ಮೈದಾನದಲ್ಲಿ, 1 ಕಾಲಲ್ಲಿ ನಿಲ್ಲಬೇಕಾಗಿತ್ತು, ಬಸ್ಕಿ ಹೊಡಿತಾ ಇದ್ವಿ. ಹೀಗೆ ನಾನು ಸಹ ನನ್ನ ಮಕ್ಕಳ ಟೀಚರ್ಗೆ ಶಿಕ್ಷೆನ ಕೊಡಿ ಅಂತಲೇ ಹೇಳಿಬಿಟ್ಟು ಬರ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇನ್ನು ಹರೀಶ್ ಅವರಂತೂ, ನನ್ನ ಶಾಲೆ ದಿನಗಳನ್ನು ಜ್ಞಾಪಿಸಲೇಬೇಡಿ, ನನಗೆ ಇಷ್ಟನೇ ಇಲ್ಲ, ಏನು ಶಿಕ್ಷೆ ಅಂದರೆ ಆ ಥರ, ನಾ ಡಸ್ಟರ್ ಮುರಿಯೋಗೋ ಹಾಗೆ ನನ್ನ ಬೆರಳುಗಳಿಗೆಲ್ಲ ಹೊಡೆದು ಬೆರಳೆಲ್ಲ ಓದ್ಕೊಂಡು ಪೆನ್ನು ಕೂಡ ಹಿಡ್ಕೊಳಕ್ಕಾಗದೇ ಇರೋ ಹಾಗೆ ನನಗೆ ಅನುಭವ ಆಗಿದೆ. ಇಂಥ ಕಹಿ ಅನುಭವ ನಾನು ನೆನಪಿಸ್ಕೊಳಕ್ಕೆ ಇಷ್ಟಪಡೋದಿಲ್ಲ ಅಂತ ಅವರು ತಮ್ಮ, ಪಾಪ ನಿಮ್ಮ ಟೀಚರ್ ತುಂಬ ಸ್ಟ್ರಿಕ್ಟ್ ಆಗಿದ್ರು ಅನಿಸುತ್ತೆ, ಅದು ಯಾಕೆ ಅಷ್ಟೊಂದು ಹೊಡಿತಿದ್ರು ಗೊತ್ತಾಗಿಲ್ಲ ನಮಗೆ. ಇನ್ನು ಅಥಣಿಯಿಂದ ಅನಿತಾ ಚಂದ್ರಕಾಂತ್ ಹೇಳ್ತಾರೆ, ನನ್ನ ಮಗಳು ಕೂಡ ಶಿಕ್ಷಕಿ, ಮಕ್ಕಳಿಗೆ ಅತಿ ಪ್ರೀತಿಯಿಂದ ಕಲಿಸ್ತಾಳೆ ಪಾಠಗಳನ್ನು, ಮಕ್ಕಳು ಕೂಡ ಟೀಚರ್ ಜೊತೆ ಚೆನ್ನಾಗಿ ಓದ್ಕೊಂಡಿದ್ದಾರೆ. ಆದ್ದರಿಂದ ನೀ ಟೀಚರ್ಸ್ಗಳು ಸ್ವಲ್ಪ ಮಕ್ಕಳ ಮನಸ್ಸನ್ನು ತಿಳ್ಕೊಂಡು ಶಿಕ್ಷಣ ಕೊಡಬೇಕು, ಶಿಕ್ಷೆನೂ ಸಹ ನೋವಿಲ್ಲದ ರೀತಿ ಕೊಡಬೇಕು ಅನ್ನೋದು ಅವರ ಅಭಿಪ್ರಾಯ. ಇನ್ನು ಚೆನ್ನಪ್ಪ ಜೆಪಿ ನಗರದಿಂದ, ಟೀಚರ್ ಅಂದ್ರೇನು ಅನ್ನೋದು ಒಂದೊಂದು ಅಕ್ಷರಕ್ಕೂ ಒಂದೊಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ. ಟೀಚರ್ ಅಂದರೆ ಇದಂತೆ, ಟ್ಯಾಲೆಂಟೆಡ್ ಎಜುಕೇಟರ್ ಆ್ಯಟಿಟ್ಯೂಡ್ ಕ್ಯಾರೆಕ್ಟರಿಸ್ಟಿಕ್ ಎಫಿಷಿಯಂಟ್ ರೆವಲ್ಯೂಷನ್ ಅಂತ, ಅದು ಅವರ ಒಂದು ವ್ಯಾಖ್ಯಾನ. ಇನ್ನು ನವೋದಯ ನಾಗರಾಜ್ ಹೇಳ್ತಾ ಇದ್ದಾರೆ, 5 ನಿಮಿಷ ತಡವಾಗಿ ಬಂದಿದ್ದಕ್ಕೆ 10 ಬೆತ್ತದ ಏಟು ತಂದಿದ್ದೆ, ಇದೇ ನನಗೆ ಪಾಠ. ಅಂದಿನಿಂದ ಇಂದಿನವರೆಗೂ ನಾನು ಯಾವ ಕಾರ್ಯಕ್ರಮಕ್ಕೂ ಲೇಟಾಗಿ ಹೋಗೋದೇ ಇಲ್ಲ. ಖಂಡಿತವಾಗಿ ಶಿಕ್ಷೆ ಇಲ್ಲದ ಶಿಕ್ಷಣ ಅರ್ಥಹೀನ, ಭಯ ಇಲ್ಲದಿದ್ದರೆ ಜೀವನದಲ್ಲಿ ಶಿಸ್ತು ಬರೋದಿಲ್ಲ, ಹೀಗಾಗಿ ಶಿಕ್ಷಕರ ಭಯ ಇರಬೇಕು, ಬೆತ್ತದ ಭಯ ಖಂಡಿತ ಇರಲೇಬೇಕು ಅನ್ನೋದು ಅವರ ಒಂದು ಅಭಿಪ್ರಾಯ. ಇನ್ನು ಬೀದರ್ ಗಣೇಶ್ ನಗರದಿಂದ ಮುದ್ದಾ ಮಹೇಶ್, ಗಣೇಶ್, ರಶ್ಮಿ, ಶಾಂಭವಿ ಮತ್ತು ಚಂದ್ರಶೇಖರ್ ಹೇಳ್ತಾ ಇದ್ದಾರೆ, ನಾನು ಸಹ ಅಂದರೆ ಮಹೇಶ್ ಅವರು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಉಪನ್ಯಾಸಕನಾಗಿದ್ದು, ವಿದ್ಯಾರ್ಥಿಗಳಿಗೆ ಅವರಿಗೆ ಖುಷಿಯಾಗಿ ತಿಳಿಯುವಂತೆ ಸುಮಾರು 33 ವರ್ಷದಿಂದ ಕಲಿಸ್ತಾ ಇದ್ದೀನಿ, ಇದರಿಂದ ನನಗೂ ತುಂಬಾ ಖುಷಿಯಾಗಿದೆ ಅಂತ ಅವರು ತಮ್ಮ ಅನುಭವನ ಹಂಚಿಕೊಂಡಿದ್ದಾರೆ. ಇನ್ನು ಬಹಳಷ್ಟು ಸಂದೇಶಗಳಿದೆ, ಅದನ್ನು ನೋಡೋಣ, ಆದರೆ ಈಗ ಸಮಯ 6:55 ಆಗಿದೆ. ಮತ್ತೊಮ್ಮೆ ಸಂದೇಶ ಕಳಿಸಿ ತಮ್ಮ ಅನುಭವನ ಹಂಚಿಕೊಂಡಂತಹ, ತಮ್ಮ ಬಾಲ್ಯದ ಅನುಭವ ಆಗಿರ್ಬೋದು, ತಮ್ಮ ವೃತ್ತಿಯ ಅನುಭವ ಆಗಿರ್ಬೋದು, ಹಂಚಿಕೊಂಡಂತಹ ಎಲ್ಲ ಪ್ರೀತಿಯ ಕೇಳುಗರಿಗೂ ಧನ್ಯವಾದಗಳು. ಈಗ ಸಮಯ 6:55 ಆಗಿದೆ. ಈಗ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರನ ಕೇಳೋಣ. ಇದಾದ ನಂತರ ವಾರ್ತೆಗಳಿರುತ್ತೆ, ನಂತರ ನಮ್ಮ ಕಾರ್ಯಕ್ರಮ ಮುಂದುವರಿಸೋಣ.
1: ಆಕಾಶವಾಣಿ
2: ಆಯಿಸು ಕನ್ನಡ ಡಿಂ ಡಿಮವಾ ಓ ಕರ್ನಾಟಕ ಹೃದಯ ಶಿವ
3: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು.

0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಪ್ರೀತಿಯ ಸ್ವಾಗತ. ಕೋ ಚೆ ಅಂತಾನೆ ಪ್ರಸಿದ್ಧರು, ಬರಹಗಾರರು, ನಿವೃತ್ತ ನ್ಯಾಯಾಧೀಶರು, ಮಾತುಗಾರರು ಕೋ ಚೆನ್ನಬಸಪ್ಪ ಅವರು. ಅರವಿಂದಾಶ್ರಮದ ಒಡನಾಟ ಇತ್ತು. ನೇರ ನಡೆ ನುಡಿ ನಿಷ್ಠುರವಾದಿ ಖಡಕ್ ಅಂತ ಹೆಸರುವಾಸಿಯಾಗಿದ್ದರು ಕೋ ಚೆನ್ನಬಸಪ್ಪನವರು. ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿಯ ಅಧ್ಯಕ್ಷರಾಗಿದ್ದರು. ಕೋ ಚೆನ್ನಬಸಪ್ಪ ಅವರ ಅನುಭವದ ನುಡಿಗಳು.
1: ಅದು ನಿಜವಾದ ತತ್ವ ಏನಂತ ಹೇಳಿದ್ರೆ, ಹಿಂದೆ ಒಂದಾನೊಂದು ಕಾಲದಲ್ಲಿ ಹೇಳ್ತಾ ಇದ್ರು, ನ್ಯಾಯಾಲಯಗಳು ಕಾನೂನನ್ನು ಮಾಡೋದಿಲ್ಲ, ಕಾನೂನಿನ ವಿವರಣೆ ಮಾಡ್ತಾರೆ, ಕಾನೂನನ್ನು ಅನ್ವಯಿಸ್ತಾರೆ. ಎಷ್ಟು ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ, ಇದಕ್ಕೆ ಈ ವಿಚಾರ ಏನ್ ಬಂದಿದೆಯಲ್ಲ, ನ್ಯಾಯಾಲಯಗಳಲ್ಲಿ ಇತ್ಯರ್ಥವಾಗದೆ ಹತ್ತಾರು ವರ್ಷಗಳ ತನಕ ಕೂತಿರ್ತಾವಲ್ಲ, ಕೊಳಿತಿರ್ತಾವಲ್ಲ, ಅವುಗಳಿಗೆ ನಮ್ಮ ಈಗಿನವರು ಏನ್ ಮಾಡ್ತಾರೆ ಅಂದ್ರೆ ಲೋಕ ಅದಾಲತ್ ಅಂತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಲೋಕಾದಾಲತ್ ಎಷ್ಟು ಮಟ್ಟಿಗೆ ಪ್ರಯೋಜನ ಆಗುತ್ತೋ ಅಷ್ಟು ಪ್ರಯೋಜನ ನಾವು ಅಂದ್ಕೋಬಹುದು. ಅವರು ಬಂದು ಕೂತ್ಕೊಂಡು ಅವರು ರಾಜಿ ಆಗಿರ್ತಾರೆ. ಈ ರಾಜಿ ಆಗಿದ್ದಕ್ಕೆ ಇವರು ಹೋಗಿ ಸಹಿ ಮಾಡಿ ಅವ್ರಿಗೆ ಚೆಕ್ ಕೊಡಿಸ್ತಾರೆ. ನಾನು ಹೇಳ್ತೀನಿ ಕೇಳಿ, ಈ ಡೈವರ್ಸ್ ಕೇಸ್ಗಳನ್ನ ಅದಾಲತ್ತಿಗೆ ಬರಲೇಬಾರದು. ಹಳ್ಳಿಯೊಳಗೆ ನಮ್ಮ ಹೆಣ್ಮಕ್ಳು, ಹಿಂದಿನ ಮುದುಕಿಯರು, ಮುದುಕರು, ಗ್ರಾಮ ಪಂಚಾಯತ್ದವರು, ಗಂಡ ಹೆಣ್ಣು ಹಿರಿಯರು ಗಂಡ ಹೆಂಡ್ರ ಜಗಳ ಮಾಡಿದ್ರೆ ನ್ಯಾಯಾಲಯಕ್ಕೆ ಬರ್ಬೇಕು ಅಲ್ರಿ. ಗಂಡ ಅಕಸ್ಮಾತ್ ಹೊಡೆದ ಕಳಿಸಿದ ಅಂತ ಇಟ್ಕೊಳ್ಳಿ, ಆಕೆ ಬಂದು ನೋಡಿಯಪ್ಪ ಹಿಂಗ್ ಮಾಡ್ತಾರೆ ನನ್ನ ಅಂತ ಹೇಳ್ತಾಳೆ. ಕರೆಸಿ ಹೇಳೋದೇ ಹುಚ್ಚ, ಅಲ್ಲೋ ಮಾಡ್ಕೊಂಡು ಹೆಣ್ತೀನಿ, ಹಿಂಗ್ ನೀನ್ ಬಡದು ಕಳಿಸ್ತೀಯ ನನ್ನ, ನಾನ್ಯಾಕ್ರಿ ಬಡಿಲಿ, ಮಾಡ್ಕೊಂಡು ಹೆಣ್ತೀನಿ ಬಿಡ್ತೀನಿ, ಆಕೆನೆ ತವ್ರ ಮನೆ ಹತ್ರ ಇದೆ ಅಂತ ಓಡೋದಿದ್ದಾಳೆ ಅಂತ ಕರೆಸ್ತಾರ. ಅವ ಏನವ ನೋಡ, ಅವನ್ ಹಂಗ ಹೇಳ್ತಾನೆ, ನೀನ್ ಹಿಂಗ್ ಹೇಳ್ತೀಯ ಮತ್ತೆ ಹಿಂಗೆ ಹಂಗೆ ಅಂತಾನ. ಇಲ್ರಿ ನಾನು ಸರಿ ಹಂಗಲ್ಲ, ಮಾಡ್ಬೇಡ ಹೋಗ್ರಿ, ಜೊತೆಯಾಗಿರಿ.
2: ಅದು ಒಂದು ರೀತಿ
1: ಅಲ್ಲ, ಇದೇ ನಿಜವಾದ ಪದ್ಧತಿ.
2: ಹೌದು,
1: ಈ ನ್ಯಾಯಾಂಗ ಪದ್ಧತಿ ಏನಿದೆಯಲ್ಲ, ಈಗ ನ್ಯಾಯ ಪರಿಪಾಲನಾ ಪದ್ಧತಿ ಏನಿದೆಯಲ್ಲ, ಇದು ಸಂಪೂರ್ಣವಾಗಿ ಅನಾಮತ್ತಾಗಿ ಬದಲಾವಣೆ ಆಗಬೇಕು. ಈ ಲೋಕ ಅದಾಲತ್ ಅನ್ನೋದೇನಿದೆಯಲ್ಲ, ಇದು ವೆರಿ ಸೂಪರ್ಫಿಷಿಯಲ್ ಅಂಡ್ ಆಗೋದಿಲ್ಲ. ನಾವು ಏನ್ ಮಾಡಿದ್ದೀವಿ ಅಂದ್ರೆ, ಈಗ ಮನುಷ್ಯನ ಆಧುನಿಕ ಭೌತಿಕ ಅವಶ್ಯಕತೆಗಳಿಗೆ ಬೇಕಾದ ಎಲ್ಲ ಸೌಲತ್ತುಗಳನ್ನು ಆಕಾಶಕ್ಕೆ ಹೋಗೋದು, ಚಂದ್ರಗ್ರಹಕ್ಕೆ ಹೋಗೋದು, ಅದರ ಆಚೆ ಇರುವ ಇನ್ನೊಂದು ಗ್ರಹಕ್ಕೆ ಹೋಗೋಕೆ ಎಲ್ಲ ಏರ್ಪಾಟುಗಳನ್ನು ಮಾಡಿದ್ವಿ. ನೋಡಿದ್ರಾ, ಹಿಂದೆ ನಮ್ಮಲ್ಲಿ ಅಕ್ಕಿಯನ್ನ ಊಟ ಮಾಡುವವರು ಅಂದ್ರೆ ಬಹಳ ದೊಡ್ಡ ಶ್ರೀಮಂತರ ಕೆಲವರು. ಈಗ ನಮ್ಮ ಅತ್ಯಂತ ದರಿದ್ರರು ಅಂತ ಹಿಂದೆ ನಾವೇನ್ ಕೇಳ್ಕೊಳ್ಳೋದು, ಅವರೆಲ್ಲರೂ ಅಕ್ಕಿ ಸಕ್ಕರೆ ಇಲ್ಲದೆ ಹೊತ್ತು ಊಟದಲ್ಲ. ಹೌದಲ್ಲ, ಇವೆಲ್ಲ ಅನುಕೂಲತೆ ಮಾಡಿದ್ದೀವಿ. ಆದ್ರೆ ಅಷ್ಟರ ಮಟ್ಟಿಗೆ ಮನಸ್ಸಿನ ಬೆಳವಣಿಗೆಗೆ ನಾವು ಗಮನ ಕೊಟ್ಟಿದ್ದೇವೇನು? ನನ್ನ ದೃಷ್ಟಿಯಲ್ಲಿ ಸ್ವಾತಂತ್ರ್ಯೋತ್ತರದಲ್ಲಿ ಈಗ ಜಾತೀಯತೆ ಅಂತಕ್ಕಂಥದ್ದು ನಮ್ಮ ರೋಮ ರೋಮಗಳಲ್ಲಿ, ರಕ್ತದ ಕಣ ಕಣಗಳಲ್ಲಿ ಬಂದ್ಬಿಟ್ಟಿದೆ. ಈಗ ಈ ದೇಶದ ಮಹಾವಿಪತ್ತು ಈ ಜಾತೀಯತೆ. ನಾವೇನು ಕಲ್ಪನೆ ಇಟ್ಕೊಂಡಿದ್ದೀವಿ, ಆ ಕಲ್ಪನೆಗೆ ತೀರ ತದ್ವಿರುದ್ಧ ಆಗಿಬಿಟ್ಟು.
0: ಕನ್ನಡ ರತ್ನ ಭಂಡಾರದಲ್ಲಿ ನೀವು ಈ ದಿನ ನ್ಯಾಯವಾದಿ ಕೋ ಚೆನ್ನಬಸಪ್ಪ ಅವರ ನುಡಿಮುತ್ತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

ಕನ್ನಡ ಸಿನಿಮಾದ ತತ್ವ ಮತ್ತು ರಾಜಕೀಯ ಎಂಬ ಕೃತಿಗೆ ಸಿನಿಮಾ ಕುರಿತ ಅತ್ಯುತ್ತಮ ಬರಹ ಪ್ರಶಸ್ತಿ ಸಂದಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ನಾಳೆಯಿಂದ 25ರವರೆಗೆ ಮೊಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮೇನಿಯಾಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಮೊಲ್ಡೋವಾ ಗಣರಾಜ್ಯ, ಉತ್ತರ ಮ್ಯಾಸಿಡೋನಿಯಾ ಗಣರಾಜ್ಯ ಮತ್ತು ರೊಮೇನಿಯಾದ ಅಧ್ಯಕ್ಷರ ಆಹ್ವಾನದ ಮೇರೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಈ ಭೇಟಿ ಕೈಗೊಂಡಿದ್ದಾರೆ. ಬೆಂಗಳೂರಿನ ಬೆಳ್ಳಂದೂರು ಬಫರ್ ರಸ್ತೆ ನಿರ್ಮಾಣ ಕಾಮಗಾರಿಗೆ ವೇಗ ನೀಡುವಂತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಪೂರ್ವ ನಗರಪಾಲಿಕೆ ವ್ಯಾಪ್ತಿಯ ವಿವಿಧ ಸ್ಥಳಗಳಿಗೆ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಅವರು ಮಾತನಾಡಿದರು. ಕೊಪ್ಪಳ ಜಿಲ್ಲೆಯ ಹನುಮನಹಳ್ಳಿ ಗ್ರಾಮದ ರೈತ ಕುಟುಂಬದ ವಿದ್ಯಾರ್ಥಿಯೊಬ್ಬ ನೀಟ್ ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆಯುವ ಮೂಲಕ ರಾಜ್ಯಕ್ಕೆ ಕೀರ್ತಿ ತಂದಿದ್ದಾರೆ. ಹನುಮನಹಳ್ಳಿ ಗ್ರಾಮದ ಪುಟ್ಟರಾಜ ಭೀಮನೂರು ರಜೆ ಸಂದರ್ಭದಲ್ಲಿ ಕುರಿ ಹಾಗೂ ದನಗಳನ್ನು ಮೇಯಿಸಿ ಜೀವನ ನಡೆಸುತ್ತಿದ್ದರು. ಇದೀಗ ನೀಟ್ ಫಲಿತಾಂಶದಲ್ಲಿ 647ನೇ ರ್ಯಾಂಕ್ ಪಡೆದು ಉತ್ತಮ ಸಾಧನೆ ಮಾಡಿದ್ದಾರೆ. ಗುಜರಾತ್ನ ಅಹಮದಾಬಾದ್ನ ರಾಮೋಲ್ ಗತ್ರಾಡ್ ರಸ್ತೆಯಲ್ಲಿರುವ ಪಟಾಕಿ ತಯಾರಿಕೆ ಮತ್ತು ಸಂಸ್ಕರಣಾ ಘಟಕದಲ್ಲಿ ಇಂದು ಸಂಭವಿಸಿದ ಅಗ್ನಿ ಅವಘಡದಲ್ಲಿ 8 ಜನರು ಸಾವನ್ನಪ್ಪಿದ್ದು 10 ಜನರು ಗಾಯಗೊಂಡಿದ್ದಾರೆ. ಕ್ಷಿಪ್ರ ಕಾರ್ಯಪಡೆ ಸಿಬ್ಬಂದಿ ತಕ್ಷಣ ಸ್ಥಳಕ್ಕೆ ಧಾವಿಸಿ ಗಾಯಗೊಂಡ ಕಾರ್ಮಿಕರನ್ನು ರಕ್ಷಿಸಿದ್ದು ಗಾಯಾಳುಗಳನ್ನು ಚಿಕಿತ್ಸೆಗಾಗಿ ಹತ್ತಿರದ ಆಸ್ಪತ್ರೆಗಳಿಗೆ ದಾಖಲಿಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಅಂತಿಮ ಘಟ್ಟ ಸಮೀಪಿಸುತ್ತಿದ್ದು ಮಿಯಾಮಿ ಕ್ರೀಡಾಂಗಣದಲ್ಲಿ 3ನೇ ಸ್ಥಾನಕ್ಕಾಗಿ ನಡೆಯಲಿರುವ ಪ್ಲೇಆಫ್ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 2:30ಕ್ಕೆ ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8 ಗಂಟೆಗೆ

0: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS BL.

ಶಿಕ್ಷೆ ಶಿಕ್ಷಣದಲ್ಲಿ ಬೇಕಾ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಖಂಡಿತ ಇಲ್ವಂತೆ. ಜಗತ್ನಲ್ಲಿ ಎಲ್ಲಾನು ಗೆಲ್ಲಬಲ್ಲ ಅಸ್ತ್ರ ಅಂದ್ರೆ ಅದು ಪ್ರೀತಿಯಂತೆ. ಪ್ರೀತಿ ಇಲ್ಲದ ಮೇಲೆ ಹೂವು ಅರಳೀತು ಹೇಗೆ ಅಂತ ಹೇಳಿಲ್ವಾ ನಮ್ಮ ಜಿ ಎಸ್ ಶಿವರುದ್ರಪ್ಪ ಅವರು? ಪ್ರೀತಿಗೆ ಅಂಥ ದಿವ್ಯ ಶಕ್ತಿ ಇದೆಯಂತೆ. ಮಕ್ಕಳ ಅನೇಕ ವರ್ತನೆಗಳನ್ನು ಪ್ರೀತಿ ವಾತ್ಸಲ್ಯದಿಂದ ತಿದ್ದೋಕೆ ಸಾಧ್ಯ ಇದೆಯಂತೆ. ಶಿಕ್ಷೆಗಿಂತಲೂ ಕ್ಷಮೆ ಪರಿಣಾಮಕಾರಿಯಂತೆ. ಅಂಗುಲಿಮಾಲಾನ ಬುದ್ಧ, ಗೌತಮ ಬುದ್ಧ ಗೆದ್ದಿದ್ದು ಹೀಗೆ ತಾನೆ. ಮಕ್ಕಳಿಗೆ ಕಲಿಸುವಲ್ಲಿ ಶಿಕ್ಷೆ ಹಾಗೆ ಭಯದ ಕಿಂಚಿತ್ ಅವಶ್ಯಕತೆಯೂ ಇಲ್ಲ ಅಂತ ಅಧ್ಯಯನಗಳು ಹೇಳಿದೆಯಂತೆ. ಆದರೆ ಶಿಕ್ಷೆಯಿಂದ ಅಪೇಕ್ಷಿತ ಕಲಿಕೆ ಸಾಧ್ಯ ಇಲ್ಲ ಅನ್ನೋದು ಕೆಲವು ಶಿಕ್ಷಕರ ಮತ್ತು ಪೋಷಕರ ತಪ್ಪು ತಿಳುವಳಿಕೆ ಆಗಿದೆ ಅಂತ ಆ ಅಧ್ಯಯನ ಹೇಳುತ್ತಂತೆ. ಶಿಕ್ಷೆಗಿಂತಲೂ ಪ್ರೇರಣೆ ಪ್ರೋತ್ಸಾಹಗಳು ಮಗುವಿನ ವಿಕಾಸಕ್ಕೆ ಪೂರಕವಾದಂತಹ ವಾತಾವರಣನ ನಿರ್ಮಿಸುತ್ತಂತೆ. ಮಗು ಒತ್ತಡ ಭಯದಲ್ಲಿ ಕಲಿಯೋಕ್ಕಿಂತಲೂ ಈ ಉಲ್ಲಾಸವಾದಂಥ ಅಂದರೆ ಸಂತೋಷವಾದಂತಹ ವಾತಾವರಣದಲ್ಲಿ ಚೆನ್ನಾಗಿ ಕಲಿಯುತ್ತೆ ಅಂತ ಹೇಳುತ್ತೆ ಸಂಶೋಧನೆಗಳು. ಬಾಲ್ಯದಲ್ಲಿ ಖುಷಿಯಾಗಿ ಬೆಳೆದ ಮಗು ಉತ್ತಮ ಪ್ರಜೆಯಾಗಿ ರೂಪುಗೊಳ್ಳುತ್ತಂತೆ. ಶಿಕ್ಷೆಯನ್ನು ನೀಡೋದ್ರಿಂದ ಮಕ್ಕಳ ಮನಸ್ಸಿಗೆ ನೋವು ಉಂಟಾಗುತ್ತೆ, ಜೊತೆಗೆ ಅದರ ಮನಸ್ಸಿನ ಮೇಲೆ ವ್ಯಕ್ತಿತ್ವದ ಮೇಲೆ ಅಳಿಸಲಾಗದಂತಹ ಗಾಯನ ಉಂಟು ಮಾಡುತ್ತೆ ಅಂತ ಹೇಳ್ತಾರೆ ಮನೋವಿಜ್ಞಾನಿಗಳು.

ಮಕ್ಕಳ ಭಾಗ್ಯ ಚಿತ್ರದ ಹಾಡಿದಾಗಿತ್ತು. ಎಲ್ಲಾರ್ ಅಂಜನಿ ಅವರು ಹಾಡಿದ್ರು ಗೀತಪ್ರಿಯ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತದಲ್ಲಿ. ಲಿಂಗಸಗೂರಿನಿಂದ ಅಮರಗುಂಡಪ್ಪ ಅವರು ಹೇಳ್ತಾರೆ, ಶಿಕ್ಷೆ ಇಲ್ಲದ ಶಿಕ್ಷಣ ಇರಬಾರದು, ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ. ಕಾರಣ ಮಕ್ಕಳಿಗೆ ಶಿಕ್ಷಕ ಅಂದರೆ ಭಯ ಬೇಕಲ್ವಾ, ಭಯ ಬೇಕಂದರೆ ಶಿಕ್ಷಕ ಕನಿಷ್ಠ ಶಿಕ್ಷೆನ ನೀಡಬೇಕಲ್ವಾ ಅನ್ನೋದು ಅವರ ಅಭಿಪ್ರಾಯ. ಇನ್ನು ಕೌಸಲ್ಯ ಬನಶಂಕರಿಂದ ಹೇಳ್ತಾರೆ, ನಮ್ಮ ಬಾಲ್ಯದ ಶಿಕ್ಷಣ ಅಲ್ಲಿನ ಶಿಕ್ಷೆ ಶಿಸ್ತು ಇದ್ದಿದ್ದಕ್ಕೆ ನಾವೀಗ ಉನ್ನತ ಮಟ್ಟದಲ್ಲಿ ಇದ್ದೀವಿ. ಮಗ್ಗಿ ಹೇಳಿಲ್ಲ ಅಂದರೆ ಕೈ ಗೆಣ್ಣಿನ ಮೇಲೆ ಹೊಡಿತಾ ಇದ್ರು. ಈಗಿನ ಶಿಕ್ಷಣದಲ್ಲಿ ಶಿಸ್ತು ಇಲ್ಲ, ಮಕ್ಕಳಿಗೆ ಹೊಡೆಯುವಂತಿಲ್ಲ, ಬೈಯುವಂತಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಇನ್ನು ಕಾನೂನು ಏನು ಹೇಳುತ್ತೆ ಅಂತ ನೋಡೋದಾದರೆ, ಎಲ್ಲ ಕಾನೂನುಗಳು ಶಿಕ್ಷೆಯ ವಿರುದ್ಧನೇ ಇದೆ. RTE ಕಾಯ್ದೆ, ಅದರ ಪ್ರಕಾರ ಮಕ್ಕಳ ನ್ಯಾಯ ಮತ್ತು ಸಂರಕ್ಷಣಾ ಅಧಿನಿಯಮ, ಹಕ್ಕುಗಳ ಸಂರಕ್ಷಣಾ ಅಧಿನಿಯಮ ಮತ್ತು ಇತರೆ ಕಾನೂನುಗಳು ಏನಿದೆ, ಇದು ಮಕ್ಕಳಿಗೆ ದೈಹಿಕ ಶಿಕ್ಷೆ ನೀಡುವುದು ಸೇರಿದಂತೆ ಮಕ್ಕಳ ಮನಸ್ಸಿಗೆ ನೋವುಂಟು ಮಾಡುವ ಕೃತ್ಯಗಳನ್ನು ಇದು ನಿಷೇಧಿಸಿದೆ. ಶಿಕ್ಷಣ ಹಕ್ಕು ಕಾಯ್ದೆ 2009 ಪ್ರಕಾರ ಶಾಲೆಗಳಲ್ಲಿ ಮಕ್ಕಳಿಗೆ ದೈಹಿಕ ಅಥವಾ ಮಾನಸಿಕ ಹಿಂಸೆ ನೀಡುವುದು ಸಂಪೂರ್ಣವಾಗಿ ಅಪರಾಧ. ಇನ್ನು ಕಾನೂನು ಉಲ್ಲಂಘಿಸುವಂತಹ ಗಂಭೀರ ತಪ್ಪುಗಳನ್ನೇನಾದರೂ ಮಕ್ಕಳು ಮಾಡಿದರೆ ಬಾಲ ನ್ಯಾಯ ಕಾಯ್ದೆ ಅಡಿಯಲ್ಲಿ ಅವರನ್ನು ಅಪರಾಧಿಗಳಂತ ಪರಿಗಣಿಸದೆ ಬಾಲ ಮಂದಿರ ಅಥವಾ ಸುಧಾರಣಾ ಕೇಂದ್ರಗಳಿಗೆ ಕಳಿಸಲಾಗುತ್ತೆ. ಮತ್ತು ದೈಹಿಕ ಶಿಕ್ಷೆ, ಮಾನಸಿಕ ಕಿರುಕುಳ, ತಾರತಮ್ಯ ಅಂತ ಶಿಕ್ಷೆಯನ್ನ ವರ್ಗೀಕರಿಸಿದಾಗಿದೆ. ಇದು ಮಕ್ಕಳನ್ನು ದೈಹಿಕ ಅಥವಾ ಮಾನಸಿಕ ಕಿರುಕುಳಕ್ಕೆ ಒಳಪಡಿಸೋದನ್ನು ನಿಷೇಧಿಸುತ್ತೆ ಈ ಕಾನೂನು. ಇದು 2009 ಬಂದಂತಹ RTE ಕಾನೂನು.

ಯುವರತ್ನ ಚಿತ್ರದ ಹಾಡನ್ನು ಕೇಳಿದ್ರಿ. ವಿಜಯಪ್ರಕಾಶ್ ಹಾಗೂ ಸಂಗಡಿಗರು ಹಾಡಿದರು. ಸಂತೋಷ್ ಆನಂದರಾಮ್ ಅವರ ಸಾಹಿತ್ಯ, ಎಸ್ ಎಸ್ ತಮನ್ ಅವರ ಸಂಗೀತ ಈ ಹಾಡಿಗಿತ್ತು. ನಮ್ಮ ಶಿಕ್ಷಕರು ನಮಗೆ ಬಡಿದು ಶಿಕ್ಷೆ ನೀಡಿದ್ದಕ್ಕೆ ನಾವು ಅಭ್ಯಾಸ ಮಾಡಿ ಮುಂದೆ ಬಂದು ಒಂದು ಸರ್ಕಾರಿ ನೌಕರಿ ಹಿಡಿದು ಬಾಳ್ನಲ್ಲಿ ಮುಂದೆ ಬರ್ತಾ ಇದ್ದೀವಿ. ಅವರಂದು ಶಿಕ್ಷೆ ನೀಡದೆ ಮುದ್ದು ಮಾಡಿದರೆ ನಾವು ಈ ಸ್ಥಾನದಲ್ಲಿ ಇರ್ತಿರಲಿಲ್ಲ ಅಂತ ರಾಣಿ ಚೆನ್ನಮ್ಮನಗರದಿಂದ ಹೇಳ್ತಾ ಇದ್ದಾರೆ. ಇನ್ನು ಜಗತ್ತಿನಲ್ಲಿ ಮೊದಲ ಬಾರಿಗೆ ಪೋಲೆಂಡ್ ದೇಶ 1783 ಶಾಲೆಗಳಲ್ಲಿ ದೈಹಿಕ ಶಿಕ್ಷೆಯನ್ನು ಸಂಪೂರ್ಣವಾಗಿ ಕಾನೂನುಬಾಹಿರ ಅಂತ ಘೋಷಿಸಿತು. ನಂತರ 2009 ನಾನಾಗಲೇ ಹೇಳಿದ ಹಾಗೆ ಆರ್ಟಿಇ ಕಾನೂನು ನಮ್ಮ ದೇಶಕ್ಕೆ ಬಂತು. ಇನ್ನು ವಿದೇಶಗಳಲ್ಲಿ ಹೇಗಿದೆ ಅಂದರೆ, ಸ್ವೀಡನ್ನಲ್ಲಿ ತಪ್ಪುಗಳಿಗೆ ಕೇವಲ ಕೌನ್ಸೆಲಿಂಗ್ ಮತ್ತು ಪೋಷಕರಿಗೆ ತರಬೇತಿ ನೀಡ್ತಾರಂತೆ. ಫಿನ್ಲೆಂಡ್ನಲ್ಲಿ ವಿದ್ಯಾರ್ಥಿಗಳೊಂದಿಗೆ ಗೌರವಯುತವಾಗಿ ಮಾತಾಡೋದು, ಸಲಹೆ ನೀಡೋದು ಮತ್ತು ಸಮಸ್ಯೆಯ ಮೂಲ ಕಾರಣವನ್ನು ಅರಿಯೋದಂತೆ. ಜಪಾನ್ನಲ್ಲಿ ಶಿಸ್ತು, ಸಮಯ ಪಾಲನೆ ಮತ್ತು ಗುಂಪಿನ ಜವಾಬ್ದಾರಿಯನ್ನು ಕಲಿಸೋದು. ಅಮೆರಿಕದಲ್ಲಿ ಶಾಲೆ ನಿಯಮಗಳನ್ನು ಉಲ್ಲಂಘಿಸಿದರೆ ಎಚ್ಚರಿಕೆ ಕೊಡ್ತಾರೆ, ಪೋಷಕರಿಗೆ ಮಾಹಿತಿ ಕಳಿಸ್ತಾರೆ, ಕೌನ್ಸಿಲಿಂಗ್ ಮತ್ತು ತಾತ್ಕಾಲಿಕ ಅಮಾನತು ಸಸ್ಪೆಂಡ್ ಮಾಡ್ತಾರೆ. ಇನ್ನು ಇಂಗ್ಲೆಂಡ್ನಲ್ಲಿ ಉತ್ತಮ ವರ್ತನೆಗೆ ಬಹುಮಾನ ಕೊಡ್ತಾರಂತೆ, ತಪ್ಪು ವರ್ತನೆಗೆ ಶಿಸ್ತಿನ ಕ್ರಮ ಇದೆಯಂತೆ. ಇನ್ನು ವಿಜ್ಞಾನ ಏನು ಹೇಳುತ್ತೆ ಅಂತ ನೋಡೋದಾದರೆ, ಶಿಕ್ಷೆ ಮಕ್ಕಳ ನಡವಳಿಕೆ ಏನಿದೆಯೇ ಅದನ್ನು ಶಾಶ್ವತವಾಗಿ ಸುಧಾರಿಸೋದಿಲ್ವಂತೆ. ಬದಲಾಗಿ ಆಕ್ರಮಣಶೀಲತೆ, ಆತಂಕ ಮತ್ತು ಶಿಕ್ಷಕ ವಿದ್ಯಾರ್ಥಿಗಳ ಸಂಬಂಧದಲ್ಲಿ ನಂಬಿಕೆನ ಕಡಿಮೆ ಮಾಡುತ್ತಂತೆ. ಸಹಪಾಠಿಗಳ ಅಥವಾ ಇತರರ ಎದುರು ನೀಡೋ ಶಿಕ್ಷೆ ಅವರಲ್ಲಿ ತಪ್ಪು ತಿದ್ದುಕೊಳ್ಳೋ ಮನೋಭಾವಕ್ಕಿಂತ ಹೆಚ್ಚಾಗಿ ಸೇಡು, ಖಿನ್ನತೆ ಅಥವಾ ಬಂಡಾಯದ ಮನೋಭಾವನ ಹುಟ್ಟಾಕುತ್ತಂತೆ. ಮಕ್ಕಳ ವರ್ತನೆಗೆ ಕಾರಣವಾದಂತಹ ಒತ್ತಡ, ಕಲಿಕೆ ತೊಂದರೆ, ಮನೆ ಪರಿಸ್ಥಿತಿ ಅಥವಾ ಭಾವನಾತ್ಮಕ ಸಮಸ್ಯೆಗಳನ್ನು ಅರಿಯೋದು ಮುಖ್ಯವಂತೆ. ಭಯ ಮತ್ತು ಒತ್ತಡದಲ್ಲಿ ಮಗು ಕಲಿಯೋದಕ್ಕಾಗೋದಿಲ್ವಂತೆ. ಅರಿವು ಮಗುವಿನ ಒಳಗಿನಿಂದನೇ ಬರಬೇಕಂತೆ. ಇನ್ನು BF ಸ್ಪಿನ್ನರ್ ಪ್ರಕಾರ ಶಿಕ್ಷೆ ಕೆಟ್ಟ ವರ್ತನೆಯನ್ನು ಆ ಕ್ಷಣಕ್ಕೆ ಮಾತ್ರ ನಿಲ್ಲಿಸುತ್ತೆ, ಆದರೆ ಸರಿಯಾದ ವರ್ತನೆ ಯಾವುದು ಅನ್ನೋದನ್ನು ಕಲಿಸೋದಿಲ್ಲ. ಶಿಕ್ಷೆ ಅಥವಾ ಶಿಕ್ಷಿಸೋರ ಭಯ ಹೋದ ತಕ್ಷಣ ಮಗು ಮತ್ತೆ ಅದೇ ತಪ್ಪನ್ನು ಮಾಡುವ ಸಾಧ್ಯತೆಗಳೇ ಹೆಚ್ಚು ಅನ್ನೋದು ಅವರ ಅಭಿಪ್ರಾಯ.

ಇದು ಡಾಕ್ಟರ್ ಸೌಮ್ಯ ದಯಾನಂದ್ ಅವರ ಲೇಖನದ ಒಂದು ಆಯ್ದ ಭಾಗ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿದ್ರಿ, ಶಿಕ್ಷಕ ವಿದ್ಯಾರ್ಥಿ ಅಂದ ತಕ್ಷಣ ನಿಮ್ಗೆ ಯಾವುದು ನೆನಪಾಗುತ್ತೆ ಹೇಳಿ? ನಾಗರಹಾವು ಚಿತ್ರದಲ್ಲಿ ಅಶ್ವಥ್ ಮತ್ತು ವಿಷ್ಣುವರ್ಧನ್ ಅವರ ಎಷ್ಟೋ ಸನ್ನಿವೇಶಗಳು ಕಣ್ಮುಂದೆ ಹಾಗೆ ಬರುತ್ತಲ್ವಾ. ಎಷ್ಟು ಶಿಕ್ಷೆ ಕೊಡ್ತಾ ಇದ್ರು ಆದರೆ ಅಷ್ಟೇ ಪ್ರೀತಿಸ್ತಾ ಇದ್ರು ರಾಮಾಚಾರ್ಯನ. ಸಂದೇಶ ಕಳಿಸಿದಂತಹ ಹಾಗೆ ನಮ್ಮ ಕಾರ್ಯಕ್ರಮ ಕೇಳಿಸ್ಕೊಂಡಂತಹ ಎಲ್ಲ ಪ್ರೀತಿಯ ಕೇಳುಗರಿಗೂ ಮತ್ತೊಮ್ಮೆ ಧನ್ಯವಾದಗಳು.

0: ಸೂರಟ್ ಅಶ್ವಥ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತದಲ್ಲಿ ಪಿ ಬಿ ಶ್ರೀನಿವಾಸ್ ಅವರು ಹಾಡಿದರು. ಪಡುವಾರಹಳ್ಳಿ ಪಾಂಡವರು ಚಿತ್ರದ ಗೀತೆ ಇದಾಗಿತ್ತು. ಎರಡು ಸಂದೇಶಗಳು ಮಿಸ್ ಆಗೋಗಿದೆ ನೋಡಿ. ಕವಿತಾ ಅವರು ಸಂದೇಶ ಕಳಿಸಿ ಹೇಳ್ತಿದ್ರು, ನಾವು ಶಾಲೆಗೆ ಹೋಮ್ವರ್ಕ್ ಮಾಡದೆ ಹೋದರೆ ಏನಾದರೂ ತಪ್ಪು ಮಾಡಿದ್ರೆ ಶಿಕ್ಷಕರು ಹೊಡಿತಾ ಇದ್ರು, ಮತ್ತು ಹೊರಗಡೆ ನಿಲ್ಲಿಸಿ ಬೈತಾ ಇದ್ರು. ಮನೇಲಿ ಹೇಳಿದ್ರೆ ತಪ್ಪು ಮಾಡಿದ್ರೆ ಟೀಚರ್ ಹತ್ರ ಬಂದು ಹೇಳ್ತಾ ಇದ್ರು, ಮನೆಗೆ ಬಿಡಬೇಡಿ, ಶಾಲೆಯಲ್ಲೇ ಇಟ್ಕೊಳ್ಳಿ, ಊಟ ತಿಂಡಿ ಕೊಡಬೇಡಿ ಅಂತ ಹೇಳ್ತಾ ಇದ್ರು, ಏನಾದರೂ ಶಿಕ್ಷೆ ಕೊಡಿ ಅಂತ ಹೇಳ್ತಾ ಇದ್ರು. ಆವಾಗಿನ ಶಿಕ್ಷಣ ಈಗ ಕೊಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವರ ಅನಿಸಿಕೆ. ಇನ್ನು ಹೊನ್ನೂರು ಅಲಿಯವರು ಹೇಳ್ತಾ ಇದ್ದಾರೆ, ನಾವು ಶಾಲೆಗೆ ಹೋಗಬೇಕಾದ್ರೆ ನಾವು ಹೋಮ್ವರ್ಕ್ ಮಾಡದೇ ಹೋದರೆ ಇವರು ಹೊನ್ನೂರಲ್ಲಿಯವ್ರ ಸಂದೇಶ, ರೂಲ್ದನ್ನು ಹಿಡ್ಕೊಂಡು ಕೈ ಹೊಡಿತಾ ಇದ್ರು, ಹಾಗೂ ಟೇಬಲ್ ಮೇಲೆ ಕೈ ಹಿಡಿಸಿ ಹೊಡೆದಕ್ಕೆ ಬಂದಾಗ ಕೈ ಕೆಳಗೆ ಟೇಬಲ್ಗೆ ಹೊಡೆತ ಬೀಳ್ತಿತ್ತು. ಎರಡು ಕಾಲು ಸಂದಿಯಲ್ಲಿ ಕೈಗಳನ್ನ ತೆಗೆದುಕೊಂಡು ಕಿವಿ ಹಿಡಿಸ್ತಾ ಇದ್ರು. ಆಗ ಕಾಲು ಬೆನ್ನು ನೋವಾಗಿ ಅಳತಾ ಇರ್ತಾ ಇದ್ವು. ಚಿಕ್ಕ ಹುಡುಗರಾಗಿದ್ದಾಗ ನಾವು ಅನುಭವಿಸಿದ ಶಿಕ್ಷಕರಿಂದ ಹೊಡೆತ ಹೇಳತೀರದು ಅನ್ನೋದು ಅವರ ಸಂದೇಶ. ಮತ್ತೊಮ್ಮೆ ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳು. ಬನ್ನಿ ಈಗ ಕೇಳೋಣ ಕಗ್ಗದ ಸಿರಿ.
1: ಆಕಾಶವಾಣಿ

ಅದೇನು ವೃತ್ತಿಯೋಳ್ ಅದೂರಿ ಸ್ವಭಾವಾಂಶವಾಗಲ್. ಉತ್ತಮತೆಯಿಂತೆಂದು ಮತಿಗೆ ತೋರ್ದೊಡದೇನು ವೃತ್ತಿಯೋಳ್ ಅದೂರಿ ಸ್ವಭಾವಾಂಶವಾಗಲ್. ಮತ್ತು ಮತ್ತನುವರ್ತಿ ಸುತಭಂಗವಾದಂದು ಯತ್ನಿಸಿನ್ನೊಮ್ಮರಳಿ ಮಂಕುತಿಮ್ಮ. ಮತ್ತು ಮತ್ತನುವರ್ತಿ ಸುತಭಂಗವಾದಂದು ಯತ್ನಿಸಿನ್ನೊಮ್ಮರಳಿ ಮಂಕುತಿಮ್ಮ.

0: ಅರಳಿ ಯತ್ನಿಸು ಮಂಕುತಿಮ್ಮ. ಆ
1: ಉತ್ತಮತೆ ಇಂತೆಂದು ಮತಿಗೆ ತೋರ್ದೊಡ್ಡದೇನು? ಯಾವುದೋ ಒಂದು ವಿಷಯ ತುಂಬಾ ಉತ್ತಮವಾಗಿದೆ ಅಂತ ಬುದ್ಧಿಗೆ ಮತಿಗೆ ಅದು ಗೊತ್ತಾದ್ರೆ ಅದರಿಂದ ಏನ್ ಪ್ರಯೋಜನ? ಅದನ್ನ ಗೊತ್ತು, ಐ ನೋ ಅಂತ ಹೇಳ್ತೀವಿ. ಇಂಗ್ಲಿಷ್ ನಲ್ಲಿ ಬಹಳ ಪ್ರಸಿದ್ಧವಾದ ಪದ ಇವತ್ತು, ಎಲ್ಲ ವಿಷಯಕ್ಕೂ ಐ ನೋ ಇಟ್, ಐ ನೋ ದಟ್ ಅಂತ ಹೇಳ್ತೀವಿ. ಆದ್ರೆ ಗೊತ್ತಿದ್ರೆ ಏನು ಉಪಯೋಗ ಇಲ್ಲ. ಗೊತ್ತಿದ್ದು ಡಿ ವಿಜಿ ಹೇಳ್ತಾರೆ, ಅದು ಊರಿ ಸ್ವಭಾವಾಂಶವಾಗಲ್ಲ, ನಮ್ಮ ಸ್ವಭಾವದಲ್ಲಿ ಸೇರ್ಕೋಬೇಕು. ನಮ್ಮ ಸ್ವಭಾವದಲ್ಲಿ ಸೇರ್ಕೊಳ್ಳದಿದ್ರೆ ಅದಕ್ಕೆ ಯಾವುದೇ ರೀತಿಯ ಬೆಲೆ ಇರೋದಿಲ್ಲ. ಯಾವುದೇ ಒಳ್ಳೆಯ ಭಾವನೆಗಳು, ಉತ್ತಮವಾದ ಭಾವನೆಗಳು, ಉತ್ತಮವಾಗಿರೋ ವಿಚಾರಗಳು, ನಂಬಿಕೆಗಳು ನಮ್ಮ ಸ್ವಭಾವದಲ್ಲಿ ಬಂದು ಸೇರ್ಕೊಳ್ಬೇಕು ಅಂದ್ರೆ ನಾವೇ ಅದಾಗಬೇಕು. ಮತ್ತು ಅಷ್ಟು ಸುಲಭಕ್ಕೆ ಅದು ನಮ್ಮಲ್ಲಿ ಬರೋದಿಲ್ಲ, ಒಳ್ಳೇದು ಅನ್ನೋದ್ರ ಸುಲಭಕ್ಕೆ ಬರೋದಿಲ್ಲ. ಅದನ್ನ ಮತ್ತೆ ಮತ್ತೆ ಅನುವರ್ತಿಸುತ್ತ, ಅನುವರ್ತಿ ಅಂದ್ರೆ ಫಾಲೋ ಅಪ್ ಅಂತ ಹೇಳ್ತೀವಲ್ಲ. ಇವತ್ತು ಆಫೀಸ್ನಲ್ಲಿ ಕೆಲಸ ಮಾಡಬೇಕಾದ್ರೆ ಕಚೇರಿಗಳಲ್ಲಿ ಅದಕ್ಕೆ ಬಹಳ ದೊಡ್ಡ ಶಬ್ದ ಇವತ್ತು ಮ್ಯಾನೇಜ್ಮೆಂಟ್ನಲ್ಲಿ, ಅನುವರ್ತಿ ಕೆಲಸಗಳು ಅಂದ್ರೆ ಫಾಲೋ ಅಪ್ ಆಕ್ಷನ್. ಯಾವುದೇ ಕೆಲಸ ಮಾಡುವಾಗ ಒಂದ್ಸರ್ತಿಗಾಗೋದಿಲ್ಲ, ಮತ್ತೆ ಹೇಳಿ ಮಾಡಿಸಬೇಕಾಗತ್ತೆ, ಆಗ ಅದರಲ್ಲೊಂದು ಸಿದ್ಧಿ ಅಥವಾ ಪರ್ಫೆಕ್ಷನ್ ಅನ್ನೋದು ಬರುತ್ತೆ. ಹೀಗೆ ಒಳ್ಳೆಯ ಗುಣಗಳು ಒಂದ್ಸರ್ತಿ ನಮ್ಮ ಮನಸ್ಸಿಗೆ ಬಂದರು, ಮತ್ತೆ ಮತ್ತೆ ಮನಸ್ಸಿಗೆ ಅದನ್ನು ಪುನರಾವರ್ತನೆ ಮಾಡಿಸಿ ನೆನಪಿಸಿದಾಗ ಅದು ನಮ್ಮ ಸ್ವಭಾವದ ಒಂದು ಭಾಗವಾಗುತ್ತೆ, ನಾವೇ ಅದಾಗ್ತೀವಿ. ಇದನ್ನ ಮಾಡಬೇಕು. ಯಾವಾಗ ಮಾಡ್ತಿರ್ತೀವಿ ಆದರೆ ಯಾವುದೋ ಕಾರಣಕ್ಕೆ ಅದು ಬಿಟ್ಬಿಡ್ತೀವಿ ನಾವು. ಒಳ್ಳೇದನ್ನು ಒಂದಷ್ಟು ದಿವಸ ಮುಂದುವರಿಸ್ತೀವಿ, ಆಮೇಲೆ ಬಿಟ್ಬಿಡ್ತೀವಿ. ಈ ವ್ಯಕ್ತಿತ್ವ ವಿಕಾಸದ ಒಂದು ತರಬೇತಿ ಕೊಡೋರು ಹೇಳ್ತಾರೆ, ಯಾವುದೇ ಒಳ್ಳೆ ಕೆಲಸವನ್ನು 21 ದಿವಸ ಮಾಡಿದ್ರೆ ಆಮೇಲೆ ಅದು ನಮ್ಮ ವ್ಯಕ್ತಿತ್ವದ ಭಾಗ ಆಗುತ್ತೆ ಅಂತ. ಆದರೆ ಅಷ್ಟರೊಳಗೆ ಏನೋ ಒಂದು ಆಮಿಷ ಬಂದ್ಬಿಡುತ್ತೆ, ಒಂದು ಆಸೆ ಬಂದ್ಬಿಟ್ಟು ನಾವು ಬಿಡಕ್ಕೆ ಹೋಗ್ತೀವಿ, ಹಾಗೆ ಮಾಡಿದಾಗ ಅದು ಭಂಗ ಆಗುತ್ತೆ. ಹೀಗೆ ಭಂಗವಾದರೂ ಕೂಡ ಬೇಜಾರು ಮಾಡಿಕೊಳ್ಳದೆ ಹೇಗೆ ಜಡರ ಬಲೆ ತನ್ನ ಬಲೆಯನ್ನು ಮತ್ತೆ ಕಟ್ತದೋ ಅದೊಂದು ಪ್ರಸಿದ್ಧವಾದ ಉದಾಹರಣೆ. ಆ ರೀತಿಯಲ್ಲಿ ನಾವು ಯತ್ನಿಸಿ ಇನ್ನೂ ಮರಳಿ, ಮತ್ತೆ ಮತ್ತೆ ಮರಳಿ ಯತ್ನವನ್ನು ಮಾಡಿ ಈ ಉತ್ತಮವಾದ ವಿಚಾರವು ಕೊನೆಗೂ ನಮ್ಮ ಸ್ವಭಾವದ ಭಾಗವಾಗಬೇಕು ಅನ್ನೋದನ್ನು ಗುಂಡಪ್ಪನವರು ಈ ಪದ್ಯದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ.

ಕಲಿತವನು ಮತಿ ನೀತಿಗತಿಯಂತೂ. ಎಡವದೆಯ ಮೈಗಾಯ ಒಡೆಯದೆಯ ಮಗುವಾರು ನಡೆಯ ಕಲಿತವನು ಮತಿ ನೀತಿಗತಿಯಂತೂ. ತಡವರಿಸಿ ಮುಗ್ಗರಿಸಿ ಬಿದ್ದು ಮತ್ತೆದ್ದು ಮೈ ದಡವಿಕೊಳ್ಳುವವರೆಲ್ಲ ಮಂಕುತಿಮ್ಮ. ತಡವರಿಸಿ ಮುಗ್ಗರಿಸಿ ಬಿದ್ದು ಮತ್ತೆದ್ದು ಮೈ ದಡವಿಕೊಳ್ಳುವವರೆಲ್ಲ ಮಂಕುತಿಮ್ಮ.

0: ಇದು ಹರಿಶ್ಚಂದ್ರನ ರಾಘವಾಂಕನ ಹರಿಶ್ಚಂದ್ರ ಕಾವ್ಯದ ಒಂದು ಮಾತು ನೆನಪಿಸುತ್ತೆ. ಅದರಲ್ಲೊಂದು ಮಾತು ಹೇಳ್ತಾನೆ, ನಡೆವರೆಡಹದೆ ಕುಳಿತವರು ಎಡಹುವರೇ, ಯಾರು ನಡೀತಿರ್ತಾರೋ ಅವ್ರು ಗಾಯ ಮಾಡ್ಕೋತಾರೆ, ಬಿದ್ದು ತಪ್ಪು ಮಾಡ್ತಾರೆ. ಕೂತ್ಕೊಂಡಿರೋರು ತಪ್ಪು ಮಾಡೋದಿಲ್ಲ. ನಾನು ತುಂಬ ತಪ್ಪೇ ಮಾಡಲಿಲ್ಲ ಜೀವನದಲ್ಲಿ, ನಾನು ಅಂದರೆ ನಾನು ಏನೂ ಮಾಡೇ ಇಲ್ಲ ಕೆಲಸ ಅಂತ. ಹಾಗಾಗಿ ನಾವು ಟ್ರಯಲ್ ಆ್ಯಂಡ್ ಎರರ್ನಲ್ಲೇ ಜೀವನವನ್ನು ಮಾಡೋದು. ಇದು ಈ ಪದ್ಯ ಟ್ರಯಲ್ ಆ್ಯಂಡ್ ಎರರಿಗೆ ಸಂಬಂಧಪಟ್ಟಿದ್ದು. ಎಡವದೆಯೇ ನಾವು ಎಡುವುದೇ ಅಥವಾ ಮೈಗೆ ಗಾಯ ಮಾಡ್ಕೊಳ್ಳದೆ ಇರುವಂಥ ಮಗು ಜಗತ್ತಿನಲ್ಲಿ ಯಾವ್ದಾದ್ರು ಇದೆಯಾ? ಯಾವ ಮಗುನೂ ಇಲ್ಲ. ಮೈ ಮೇಲೆ ಒಂದು ಗಾಯ ಇದ್ದೇ ಇರುತ್ತೆ. ಹಾಗೆ ನಾವು ನಡಿಬೇಕಾದ್ರೆ ಅನೇಕ ತಪ್ಪುಗಳನ್ನು ಮಾಡ್ತೀವಿ. ಅದೇ ರೀತಿ ಬುದ್ಧಿಗೆ ಸಂಬಂಧಪಟ್ಟಂತೆ, ನೀತಿಗೆ ಸಂಬಂಧಪಟ್ಟಂತೆ, ನಮ್ಮ ಜೀವನದ ಅನೇಕ ನಿರ್ಧಾರಗಳಿಗೆ ಸಂಬಂಧಪಟ್ಟಂತೆ ಅನೇಕ ಸತಿ ನಾವು ತಪ್ಪು ಮಾಡಬಹುದು. ಆದರೆ ಅದರ್ಥ ನಾವು ನೀತಿಯನ್ನು ಅನುಸರಿಸದೆ ಬಿಟ್ಬಿಡಬೇಕು ಅಂತಲ್ಲ, ಅಥವಾ ನಾವು ಜೀವನದಲ್ಲಿ ಯಾವುದು ನಿರ್ಧಾರವೇ ತಗೊಳ್ಳದೆ ಇರಬಾರ್ದು ಅಂತಲ್ಲ. ಹಾಗಿದ್ರೆ ನಾವು ಅಚ್ಚರಿನ ಇಚ್ಚರಿನ ಅಂತಿರುವಂಥ ವ್ಯಕ್ತಿಗಳಿಗೆ ಡೌಟ್ ಥಾಮಸ್ ಅಂತಾರೆ. ಆ ರೀತಿ ಡೌಟ್ ಥಾಮಸ್ ಆಗಿ ಉಳ್ಕೊಂಡ್ಬಿಡ್ತೀವಿ. ಹಾಗಿಲ್ದಲೇ ಸದ್ಯಕ್ಕೆ ನನ್ನ ಖಚಿತ ತೀರ್ಮಾನ ಇದು ಅಂಥೇಳಿ ಒಂದು ವಿಚಾರಕ್ಕೆ ಬಂದು, ಒಂದು ನಿಲುವಿಗೆ ಬಂದು ಅದನ್ನು ನಾವು ಎಕ್ಸಿಕ್ಯೂಟ್ ಮಾಡಬೇಕು, ಅದನ್ನು ನಾವು ಆಚರಣೆಗೆ ತರಬೇಕು. ತರೋದ್ರಲ್ಲಿ ತಪ್ಪುಗಳಿದ್ರೆ ತಪ್ಪು ಮಾಡದೇ ಇರೋ ಮನುಷ್ಯ ಯಾರು? ಅದಕ್ಕೆ ಹೇಳೋದು ಟು ಎರ್ ಇಸ್ ಹ್ಯೂಮನ್ ಟು ಫರ್ಗಿವ್ ಇಸ್ ಗಾಡ್ ಅಂತೇಳಿ, ಅದು ಡಿವೈನ್ ಅಂತ. ಡಿವೈನ್ ಅನ್ನುವುದು ನಮ್ಮನ್ನು ಕ್ಷಮಿಸ್ತದೆ ಅಂತ ಹೇಳ್ತಾ ನಾವು ತಪ್ಪು ಮಾಡುವುದಕ್ಕೆ ಸಿದ್ಧವಿರಬೇಕು. ಆದರೆ ಒಬ್ಬರು ಒಂದು ಮಾತು ಹೇಳ್ತಾರೆ, ನನ್ನ ಶಿಕ್ಷಕರೊಬ್ಬರಿಗೆ ಮಾತು ಹೇಳ್ತಿದ್ರು, ಮಗು ನೀವು ದಿನ ತಪ್ಪು ಮಾಡೋದ್ರೆ ಹೊಸ ತಪ್ಪು ಮಾಡು ಅಂತ. ಹಾಗೆ ನಾವು ಹೊಸ ತಪ್ಪನ್ನು ಬೇಕಾದ್ರೆ ಮಾಡ್ಬೋದು. ತಡವರಿಸಿ ಮುಗ್ಗರಿಸಿ ಬಿದ್ದು ಮತ್ತೆ ಎದ್ದು ಮೈ ದಡುವುಕೊಂಡು ಮುಂದಕ್ಕೆ ಹೋಗಬೇಕು. ಜೀವನದಲ್ಲಿ ತಪ್ಪು ಮಾಡುವುದು ತಪ್ಪಲ್ಲ, ಆದರೆ ತಪ್ಪನ್ನು ಸರಿಪಡಿಸ್ಕೋಬೇಕು. ತಪ್ಪು ಮಾಡದೆ ನಾನು ಕೆಲಸವನ್ನೇ ಮಾಡಲಿಲ್ಲ ಅನ್ನೋ ತಪ್ಪು, ತಪ್ಪು ಮಾಡೋಣ, ಆದರೆ ಆ ತಪ್ಪಿನಿಂದ ಪಾಠ ಕಲಿಯೋಣ. ಮತ್ತೆ ನಾವು ಬೇಜಾರು ಮಾಡ್ಕೊಳ್ಳದೆ, ಅವಮಾನ ಆಯಿತು ಅಂತ ಅನ್ಕೊಳ್ಳದೆ, ಮತ್ತೆ ಮೈ ಕೊಡುಕೊಂಡು ರಸ್ತೆಯಲ್ಲಿ ಬಿದ್ದರೆ ಹೇಗೆ ಮೈ ಕೊಡುಕೊಂಡು ಎದ್ದು ಹೋಗ್ತೀವೋ ಆ ರೀತಿ ಹೋಗೋಣ ಅನ್ನೋದನ್ನು ಡಿ ವಿ ಜಿ ಅವರು ತಿಳಿಸ್ತಾರೆ. ಯಾಕೆಂದರೆ ಜೀವನದಲ್ಲಿ ಈ ತಪ್ಪು ಮಾಡುವುದು ಅನ್ನುವುದು ಮನುಷ್ಯನ ಬುದ್ಧಿಯು ದಿನದಿಂದ ದಿನಕ್ಕೆ ಬೆಳೆಯುತ್ತೆ, ಅವನು ಸಾಹಸಿಯಾಗಿದ್ದಾನೆ, ಅವನು ಪ್ರಾಮಾಣಿಕನಾಗಿದ್ದಾನೆ, ಮತ್ತು ಹೊಸದಕ್ಕೆ ತೆರ್ಕೊಂಡಿದ್ದಾನೆ ಅನ್ನೋದನ್ನು ತೋರಿಸುತ್ತೆ. ಇಲ್ಲಾಂದರೆ ನಾನು ತುಂಬ ಪರ್ಫೆಕ್ಟ್ ಇದ್ದೀನಿ, ಯಾಕೆ ಪರ್ಫೆಕ್ಟ್ ಇದ್ದೀನಿ ಅಂದರೆ ನಾನು ಯಾವ ಕೆಲಸವನ್ನು ಶುರುವೇ ಮಾಡಿಲ್ಲ ಅಂದರೆ ಅದನ್ನು ಪರ್ಫೆಕ್ಷನ್ ಅಂತ ಕರೆಯಕ್ಕೆ ಬರೋದಿಲ್ಲ. ಮಾಡ್ತಾ ಮಾಡ್ತಾ ತಪ್ಪನ್ನು ಅದರ ಮೂಲಕವಾಗಿಯೇ ನಾವು ಬೆಳಿಬೇಕು. ಈ ತಪ್ಪನ್ನು ನಾವು ಮಾಡುತ್ತಾ ಅಥವಾ ಎಡುತ್ತಾ ಗಾಯ ಮಾಡ್ಕೊಳ್ತಾ ಪೆಟ್ಟು ಮಾಡ್ಕೊಳ್ತಾ ಅದರ ಮೂಲಕ ನಮ್ಮ ಬೆಳವಣಿಗೆಯನ್ನು ನಾವು ಮಾಡ್ಕೊಳ್ತೀವಲ್ಲ, ಅದರಿಂದ ನನಗೂ ಉಪಯೋಗ, ನನ್ನ ಕುಟುಂಬಕ್ಕೂ ಉಪಯೋಗ, ಸಮಾಜಕ್ಕೂ ಉಪಯೋಗ ಅನ್ನೋದನ್ನು ಡಿ ವಿ ಜಿಯವರು ಈ ಪದ್ಯದಲ್ಲಿ ತಿಳಿಸ್ಕೊಡ್ತಾರೆ.
1: ಕಗ್ಗದ ಸಿರಿ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಡಾಕ್ಟರ್ ಕೆ ಶ್ರೀನಿವಾಸ್, ವ್ಯಾಖ್ಯಾನ ಡಾಕ್ಟರ್ ಜಿ ಬಿ ಹರೀಶ, ಸಂಯೋಜನೆ ಡಿ ವಿ ವಿದ್ಯಾಶಂಕರ್, ಎ ವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಇನ್ನು ಜಗದೀಶ್ವರಾಚಾರ್ಯ ಮಹಾಲಕ್ಷ್ಮಿ ಲೇಔಟ್ನಿಂದ ಹೇಳ್ತಾ ಇದ್ದಾರೆ, ನಮ್ಮ ಕಾಲದಲ್ಲಿ ಬಹಳ ಚೆನ್ನಾಗಿತ್ತು, ಭಯ ಭಕ್ತಿಯಿಂದ ಶಾಲೆಗೆ ಹೋಗ್ತಾ ಇದ್ವು, ಮೇಷ್ಟ್ರನ್ನ ನೋಡಿದ್ರೆ ಬಹಳ ಶಿಸ್ತಿನಿಂದ ಇರಬೇಕು ಅಂತ ನಮ್ಮ ಮನಸ್ಸಿಗೆ ಬರ್ತಾ ಇತ್ತು, ನಾವು ಹಾಗೆ ಇರ್ತಾ ಇದ್ವು. ನಾವು ಮೇಷ್ಟ್ರು ಮಕ್ಕಳೇ, ಬಹಳ ಬಹಳ ಸೊಗಸಾಗಿತ್ತು. ಧನ್ಯವಾದಗಳು. 7ನೇ ತರಗತಿಯಲ್ಲಿ ನಾನಿದ್ದಾಗ ಒಂದು ಪ್ರಶ್ನೆಗೆ 30 ಮಕ್ಕಳಲ್ಲಿ ನಾನೊಬ್ಬನೇ ಉತ್ತರ ಕೊಟ್ಟು ಎಲ್ಲರೂ ಕೆನ್ನೆಗೆ ಹೊಡೆಯುವ ಸಂದರ್ಭ ನನ್ನ ಅಷ್ಟು ವರ್ಷಗಳ ಶಾಲೆಯ ಇತಿಹಾಸದಲ್ಲಿ ಅಂತ ಅವರು ತಮ್ಮ ಬಾಲ್ಯವನ್ನು ನೆನಪಿಸ್ಕೊಂಡಿದ್ದಾರೆ. ಗೀತಾ ಜೋಶಿ ಅವರು ಕಲಬುರಗಿಯಿಂದ ಕಾರ್ಯಕ್ರಮನ ಮೆಚ್ಕೊಂಡು ಸಂದೇಶ ಕಳಿಸಿದ್ದಾರೆ. ಹರೀಶ್ ಅವರ ಶಿಕ್ಷಣ ಅಂದರೆ ಏನು ಅನ್ನೋ ವ್ಯಾಖ್ಯಾನ ಹೀಗಿದೆ, ಶಿಕ್ಷಕ ಅಂದರೆ ಏನು ಅನ್ನೋ ವ್ಯಾಖ್ಯಾನ ಅನ್ಕೋತೀನಿ. ಹೌದು, ಶಿ ಅಂದರೆ ಶಿಕ್ಷಣವನ್ನು, ಕ್ಷ ಅಂದರೆ ಕ್ಷಮಾಗುಣದಿಂದ, ಕ ಎಂದರೆ ಕಲಿಸುವವನೇ ಶಿಕ್ಷಕ. ಚೆನ್ನಾಗಿದೆ ನಿಮ್ಮ ವ್ಯಾಖ್ಯಾನ ಹರೀಶ್ ಅವರೇ. ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ. ಇನ್ನು ಕೆಲವೇ ಕ್ಷಣಗಳಲ್ಲಿ ವಾರ್ತೆಗಳು ಪ್ರಸಾರವಾಗುತ್ತೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ದೇಶದ ಮೊದಲ ಖಾಸಗಿ ನಿರ್ಮಿತ ರಾಕೆಟ್ ವಿಕ್ರಮ್ 1 ಯಶಸ್ವಿ ಉಡಾವಣೆ. ಪ್ರಧಾನಿ ಸೇರಿ ಗಣ್ಯರಿಂದ ಅಭಿನಂದನೆ. 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ. ಉತ್ತಮ ಪೋಷಕ ನಟಿ ಪ್ರಶಸ್ತಿಗೆ ಕನ್ನಡದ ರೂಪಶ್ರೀ ವರ್ಕಾಡಿ, ಅತ್ಯುನ್ನತ ಬಾಲನಟ ಪ್ರಶಸ್ತಿಗೆ ಅತೀಶ್ ಶೆಟ್ಟಿ ಭಾಜನ. ಸುಸ್ಥಿರ ಆರೋಗ್ಯವಂತ ಸಮಾಜವೇ ಬಲಿಷ್ಠ ರಾಷ್ಟ್ರದ ಅಡಿಪಾಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿಮತ. ಹಾಗೂ ರಷ್ಯಾ ಮೇಲೆ ಉಕ್ರೇನ್ ದಾಳಿ, 7 ಜನರು ಸಾವು, 51 ಮಂದಿಗೆ ಗಾಯ. ಈಗ ವಾರ್ತೆಗಳ ವಿವರ. ಭಾರತದ ಮೊದಲ ಖಾಸಗಿ ನಿರ್ಮಿತ ರಾಕೆಟ್ ವಿಕ್ರಮ್ 1 ಇಂದು ಇಸ್ರೋದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿಯಾಗಿ ಉಡಾವಣೆಗೊಂಡಿದೆ. ಹೈದರಾಬಾದ್ ಮೂಲದ ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥೆ ಹಮ್ಮಿಕೊಂಡಿದ್ದ ಈ ಐತಿಹಾಸಿಕ ಪರೀಕ್ಷಾರ್ಥ ಉಡಾವಣೆಗೆ ಮಿಷನ್ ಆಗಮನ್ ಎಂದು ಹೆಸರಿಸಲಾಗಿತ್ತು. ಮಧ್ಯಾಹ್ನ 12:05 ಉಡಾವಣೆಗೊಂಡ ಈ ರಾಕೆಟ್ ದೇಶ ಹಾಗೂ ವಿದೇಶಗಳ ವಿವಿಧ ತಂತ್ರಜ್ಞಾನ ಪ್ರಾತ್ಯಕ್ಷಿಕ ಪೇಲೋಡ್ಗಳೊಂದಿಗೆ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಸಂದೇಶ ಇರುವ ಪೋಸ್ಟ್ ಕಾರ್ಡ್ ಅನ್ನು ಹೊತ್ತೊಯ್ದಿದೆ. ತಾಂತ್ರಿಕ ಕಾರಣಗಳಿಂದಾಗಿ ನಿಗದಿತ ಸಮಯಕ್ಕಿಂತ 35 ನಿಮಿಷ ತಡವಾಗಿ ಉಡಾವಣೆಗೊಂಡಿತು. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ವಿಕ್ರಮ್ ಸಾರಾಭಾಯ್ ಅವರ ಸ್ಮರಣಾರ್ಥ ಹೆಸರಿಸಲಾದ ಈ ರಾಕೆಟ್ ಅನ್ನು ಸಂಪೂರ್ಣ ಕಾರ್ಬನ್ ಕಂಪೋಸಿಟ್ ರಚನೆಯಿಂದ ನಿರ್ಮಿಸಲಾಗಿದೆ. ಇದು ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ 3D ಪ್ರಿಂಟೆಡ್ ಇಂಜಿನ್ಗಳು ಮತ್ತು ಘನ ಇಂಧನ ರಾಕೆಟ್ ಬೂಸ್ಟರ್ಗಳನ್ನು ಒಳಗೊಂಡಿದೆ. ಈ ರಾಕೆಟ್ ಸ್ಪೇಸ್ ಕಾಸ್ಮೋಸರ್ವ್, ಡಿಕ್ಯೂಬ್ಡ್ ಮತ್ತು ಸ್ಕೈರೂಟ್ನ ಸ್ಕೋಪ್ ಸಂಸ್ಥೆಗಳ ಪೇಲೋಡ್ಗಳ ಜೊತೆಗೆ ಕಾಸ್ಮಿಕ್ ಬ್ಲೂಮ್ ಎಂಬ ಕಲಾಕೃತಿಯನ್ನು ಬಾಹ್ಯಾಕಾಶಕ್ಕೆ ಕೊಂಡೊಯ್ದಿದೆ. ಈ ಸಾಧನೆಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ವಿಜ್ಞಾನಿಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ವಿಕ್ರಮ್ 1 ಯಶಸ್ವಿ ಉಡಾವಣೆಗೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥೆಯನ್ನು ಅಭಿನಂದಿಸಿದ್ದಾರೆ. ದೇಶದಲ್ಲಿ ವಿಸ್ತರಿಸುತ್ತಿರುವ ಖಾಸಗಿ ಬಾಹ್ಯಾಕಾಶ ವಲಯಕ್ಕೆ ಈ ಮಿಷನ್ ಒಂದು ಪ್ರಮುಖ ಮೈಲಿಗಲ್ಲು ಎಂದು ಅವರು ಹೇಳಿದ್ದಾರೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಇಂದು ಪ್ರಕಟಿಸಲಾಗಿದೆ. ಅತ್ಯುತ್ತಮ ಚಲನಚಿತ್ರ ವಿಮರ್ಶಕ ಪ್ರಶಸ್ತಿಗೆ ಸಂಜೀವ್ ಶ್ರೀವಾಸ್ತವ ಭಾಜನರಾಗಿದ್ದಾರೆ. ಕೆ ಪ್ರದೀಪ್ ಕುಮಾರ್ ಶೆಟ್ಟಿ ಅವರ ನಾನಿರುವುದು ನಿಮಗಾಗಿ, ನಾಡಿರುವುದೇ ನನಗಾಗಿ, ಕನ್ನಡ ಸಿನಿಮಾದ ತತ್ವ ಮತ್ತು ರಾಜಕೀಯ ಎಂಬ ಕೃತಿಗೆ ಸಿನಿಮಾ ಕುರಿತ ಅತ್ಯುತ್ತಮ ಬರಹ ಪ್ರಶಸ್ತಿ ಸಂದಿದೆ. ಕನ್ನಡದ ಮಿಥ್ಯಾ ಚಿತ್ರಕ್ಕಾಗಿ ಉತ್ತಮ ಪೋಷಕ ನಟಿ ಪ್ರಶಸ್ತಿಗೆ ರೂಪಶ್ರೀ ವರ್ಕಾಡಿ ಹಾಗೂ ಅತ್ಯುನ್ನತ ಬಾಲನಟ ಪ್ರಶಸ್ತಿಗೆ ಅತೀಶ್ ಶೆಟ್ಟಿ ಭಾಜನರಾಗಿದ್ದಾರೆ. ಶಿವಧ್ವಜ ಶೆಟ್ಟಿ ನಿರ್ದೇಶನದ ಇಂಬು ಚಿತ್ರ ಉತ್ತಮ ತುಳು ಪ್ರಶಸ್ತಿ ಪಡೆದಿದೆ. ನಾನ್ ಫೀಚರ್ ಫಿಲಂ ವಿಭಾಗದಲ್ಲಿ ಶಿವಪಾಲ್ ಸಿಂಗ್ ಕಾಂಗ್ ಅವರು ಪರಾಟ್ 41 ಡಿಗ್ರಿ ಚಯ ಮಗವರ್ಗಾಗಿ ಅತ್ಯುತ್ತಮ ಸಂಗೀತ ನಿರ್ದೇಶನ ಪ್ರಶಸ್ತಿ ಪಡೆದಿದ್ದಾರೆ. ಸ್ಟ್ಯಾಚ್ಯೂ ಆಫ್ ಯುನಿಟಿ ಏಕತಾಕಾ ಪ್ರತೀಕ್ಗಾಗಿ ಆನಂದ್ ಎಲ್ ರೈ ಅವರು ಅತ್ಯುತ್ತಮ ನಿರ್ದೇಶನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅತ್ಯುತ್ತಮ ಕಿರುಚಿತ್ರ ವಿಭಾಗದಲ್ಲಿ ಮರಾಠಿಯ ಹಮಸಾಫರ್ ಹಾಗೂ ಅತ್ಯುತ್ತಮ ನಾನ್ ಫೀಚರ್ ಚಿತ್ರ ವಿಭಾಗದಲ್ಲಿ ಸುಮೀರಾ ರಾಯ್ ನಿರ್ದೇಶನದ ಭಂಗಾ ಚಿತ್ರ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ನಾಳೆಯಿಂದ 25ರವರೆಗೆ ಮೊಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮೇನಿಯಾಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಮೊಲ್ಡೋವಾ ಗಣರಾಜ್ಯ, ಉತ್ತರ ಮ್ಯಾಸಿಡೋನಿಯಾ ಗಣರಾಜ್ಯ ಮತ್ತು ರೊಮೇನಿಯಾದ ಅಧ್ಯಕ್ಷರ ಆಹ್ವಾನದ ಮೇರೆಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಈ ಭೇಟಿ ಕೈಗೊಂಡಿದ್ದಾರೆ. ಇದು ಮೊಲ್ಡೋವಾ ಗಣರಾಜ್ಯ ಮತ್ತು ಉತ್ತರ ಮ್ಯಾಸಿಡೋನಿಯಾಗೆ ಭಾರತದ ರಾಷ್ಟಪತಿ ಅವರ ಮೊದಲ ದ್ವಿಪಕ್ಷೀಯ ಭೇಟಿಯಾಗಿದೆ. ಅಲ್ಲದೆ ರೊಮೇನಿಯಾಗೆ 3 ದಶಕಗಳಲ್ಲಿ ಭಾರತದ ರಾಷ್ಟಪತಿ ಅವರ ಮೊದಲ ಭೇಟಿಯಾಗಲಿದೆ. ಸುಸ್ಥಿರ ಮತ್ತು ಆರೋಗ್ಯವಂತ ಸಮಾಜವೇ ಬಲಿಷ್ಠ ರಾಷ್ಟ್ರದ ಅಡಿಪಾಯ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿಪ್ರಾಯಪಟ್ಟಿದ್ದಾರೆ. ನವದೆಹಲಿಯಲ್ಲಿಂದು ಭಾರತೀಯ ವೈದ್ಯಕೀಯ ಸಂಘ ಐಎಂಎ ಆಯೋಜಿಸಿದ್ದ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ವೈದ್ಯಕೀಯ ವೃತ್ತಿಪರರು ಕೇವಲ ಆರೋಗ್ಯ ಸೇವೆಗಳನ್ನು ನೀಡುವುದಲ್ಲದೆ ದೇಶದ ಅಭಿವೃದ್ಧಿಯ ಪಯಣವನ್ನು ಬಲಪಡಿಸುತ್ತಿದ್ದಾರೆ ಎಂದರು. ವೈದ್ಯರು ತಮ್ಮ ಸಮರ್ಪಣೆ ಮತ್ತು ಸೇವೆಯ ಮೂಲಕ ರಾಷ್ಟ್ರ ನಿರ್ಮಾಣದಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದ್ದಾರೆ. ವೈದ್ಯರನ್ನು ಗೌರವಿಸುವುದು ಎಂದರೆ ರಾಷ್ಟ್ರ ಸೇವೆ ಹಾಗೂ ರಾಷ್ಟ್ರ ನಿರ್ಮಾಣದ ಮನೋಭಾವವನ್ನು ಗೌರವಿಸಿದಂತೆಯೇ ಎಂದು ಸಚಿವ ರಾಜನಾಥ್ ಸಿಂಗ್ ಹೇಳಿದರು.

0: ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಇಂದು ವರ್ಚುವಲ್ ಮೂಲಕ ಉತ್ತರಾಖಂಡದ ರಾಮನಗರ ಡೆಹ್ರಾಡೂನ್ ಎಕ್ಸ್ಪ್ರೆಸ್ ರೈಲಿಗೆ ಚಾಲನೆ ನೀಡಿದರು. ಇದರೊಂದಿಗೆ ರಾಮನಗರ ಮತ್ತು ಡೆಹ್ರಾಡೂನ್ ನಡುವೆ ಮೊದಲ ಬಾರಿಗೆ ನೇರ ಎಕ್ಸ್ಪ್ರೆಸ್ ರೈಲು ಸೇವೆ ಆರಂಭವಾಗಿದೆ. ಈ ಹೊಸ ರೈಲು ಸೇವೆಯು ಈ ಭಾಗದ ಜನರ ಬಹುಕಾಲದ ಬೇಡಿಕೆಯನ್ನು ಈಡೇರಿಸಿದ್ದು ಉತ್ತರಾಖಂಡದ ಕುಮಾವೋನ್ ಮತ್ತು ಗಡ್ವಾಲ್ ಪ್ರದೇಶಗಳ ನಡುವಿನ ರೈಲು ಸಂಪರ್ಕವನ್ನು ಮತ್ತಷ್ಟು ಬಲಪಡಿಸಲಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಅಶ್ವಿನಿ ವೈಷ್ಣವ್, ರಾಮನಗರ ಡೆಹ್ರಾಡೂನ್ ಎಕ್ಸ್ಪ್ರೆಸ್ ರೈಲು ರಾಜ್ಯದ ಜನರಿಗೆ ವೇಗವಾದ, ಸುಲಭ ಹಾಗೂ ವಿಶ್ವಾಸಾರ್ಹ ರೈಲು ಸಂಪರ್ಕ ಒದಗಿಸಲಿದೆ. ಎರಡೂ ನಗರಗಳ ನಡುವೆ ಸಂಚರಿಸುವ ಮೊದಲ ನೇರ ಎಕ್ಸ್ಪ್ರೆಸ್ ರೈಲು ಇದಾಗಿದೆ ಎಂದು ಹೇಳಿದರು. ಪಶ್ಚಿಮ ಬಂಗಾಳದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ಸಿಲಿಗುರಿಯ ಜುಮಾಗಚ್ನಲ್ಲಿರುವ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಶಿಬಿರಕ್ಕೆ ಭೇಟಿ ನೀಡಿ ಯೋಧರೊಂದಿಗೆ ಸಂವಾದ ನಡೆಸಿದರು. ಗಡಿ ಪ್ರದೇಶಗಳ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸುವುದು, ಜನನ ಮತ್ತು ಮರಣ ನೋಂದಣಿ ವ್ಯವಸ್ಥೆ ಹಾಗೂ ಕಾನೂನು ಮತ್ತು ಸುವ್ಯವಸ್ಥೆ ಪರಿಸ್ಥಿತಿಯ ಪರಿಶೀಲನೆ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ಪಿಂಚಣಿದಾರರ ಕುಂದುಕೊರತೆಗಳ ನಿವಾರಣೆ ಎಂದರೆ ಕೇವಲ ದೂರುಗಳನ್ನು ವಿಲೇವಾರಿ ಮಾಡುವುದಷ್ಟೇ ಅಲ್ಲ, ಅವರ ಸಮಸ್ಯೆಗಳು ಮತ್ತು ನಿರೀಕ್ಷೆಗಳಿಗೆ ಸಮರ್ಪಕ ಪರಿಹಾರ ಕಲ್ಪಿಸುವತ್ತ ಗಮನಹರಿಸಬೇಕು ಎಂದು ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ 2ನೇ ರಾಷ್ಟೀಯ ಪಿಂಚಣಿ ವ್ಯಾಜ್ಯಗಳ ಕಾರ್ಯಾಗಾರವನ್ನುದ್ದೇಶಿಸಿ ಮಾತನಾಡಿದ ಅವರು, ಪಿಂಚಣಿಗೆ ಸಂಬಂಧಿಸಿದ ವಿವಾದಗಳನ್ನು ಆಡಳಿತಾತ್ಮಕ ಮಟ್ಟದಲ್ಲಿಯೇ ಇತ್ಯರ್ಥಪಡಿಸಬೇಕು. ಪಿಂಚಣಿದಾರರು ನ್ಯಾಯಾಲಯದ ಮೊರೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಬಾರದು ಎಂದರು. ಪಿಂಚಣಿ ಮತ್ತು ಪಿಂಚಣಿದಾರರ ಕಲ್ಯಾಣ ಇಲಾಖೆಯು ನಾಗರಿಕ ಕೇಂದ್ರಿತ ಹಲವು ಸುಧಾರಣೆಗಳನ್ನು ಜಾರಿಗೆ ತಂದಿದ್ದು, ಪಾರದರ್ಶಕತೆ ಮತ್ತು ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಪಿಂಚಣಿ ಸೇವೆಗಳನ್ನು ಆನ್ಲೈನ್ ವ್ಯವಸ್ಥೆಯ ಮೂಲಕ ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿ, ಪಿಂಚಣಿ ವ್ಯಾಜ್ಯಗಳ ಶೂನ್ಯೀಕರಣ ಗುರಿ ಸಾಧಿಸಲು ಎಲ್ಲ ಸಂಬಂಧಿತ ಸಂಸ್ಥೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸುವ ಅಗತ್ಯವಿದೆ ಎಂದು ತಿಳಿಸಿದರು. ಗುಜರಾತ್ನ ಅಹಮದಾಬಾದ್ನ ರಾಮೋಲ್ ಗತ್ರಾಡ್ ರಸ್ತೆಯಲ್ಲಿರುವ ಪಟಾಕಿ ತಯಾರಿಕೆ ಮತ್ತು ಸಂಸ್ಕರಣಾ ಘಟಕದಲ್ಲಿ ಇಂದು ಸಂಭವಿಸಿದ ಅಗ್ನಿ ಅವಘಡದಲ್ಲಿ 8 ಜನರು ಸಾವನ್ನಪ್ಪಿದ್ದು 10 ಜನರು ಗಾಯಗೊಂಡಿದ್ದಾರೆ. ಕ್ಷಿಪ್ರ ಕಾರ್ಯಪಡೆ ಸಿಬ್ಬಂದಿ ತಕ್ಷಣ ಸ್ಥಳಕ್ಕೆ ಧಾವಿಸಿ ಗಾಯಗೊಂಡ ಕಾರ್ಮಿಕರನ್ನು ರಕ್ಷಿಸಿದರು. ಗಾಯಾಳುಗಳನ್ನು ಚಿಕಿತ್ಸೆಗಾಗಿ ಹತ್ತಿರದ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ. ಅಗ್ನಿಶಾಮಕ ವಾಹನಗಳು ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನು ನಂದಿಸಿವೆ. ರಷ್ಯಾ ಮೇಲೆ ಉಕ್ರೇನ್ ನಡೆಸಿದ ಡ್ರೋನ್ ದಾಳಿಯಲ್ಲಿ 7 ಜನರು ಸಾವನ್ನಪ್ಪಿದ್ದು 51 ಮಂದಿ ಗಾಯಗೊಂಡಿದ್ದಾರೆ. ಉಕ್ರೇನ್ ಡ್ರೋನ್ ದಾಳಿಯಿಂದಾಗಿ ರಷ್ಯಾದ ಪ್ರಮುಖ ಆನ್ಲೈನ್ ಚಿಲ್ಲರೆ ಮಾರುಕಟ್ಟೆಯ 2 ವಿಶಾಲವಾದ ಗೋದಾಮುಗಳಿಗೆ ಹಾನಿಯಾಗಿವೆ. ಟಾಂಬೋವ್ ಪ್ರದೇಶದ ಕೊಟೋವ್ಸ್ಕ್ ಪಟ್ಟಣದಲ್ಲಿ ಮತ್ತು ಮಾಸ್ಕೋ ಬಳಿಯ ಎಲೆಕ್ಟ್ರೋಸ್ಟ್ರೋಲ್ ದಾಳಿಗಳು ನಡೆದಿವೆ ಎಂದು ರಷ್ಯಾದ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಡ್ರೋನ್ ಉತ್ಪಾದನೆಗೆ ಸೇರಿದ 2 ಮಹತ್ವದ ಲಾಜಿಸ್ಟಿಕ್ ಸೌಲಭ್ಯಗಳನ್ನು ಗುರಿಯಾಗಿಸಿಕೊಂಡು ಇಂದಿನ ದಾಳಿಗಳು ನಡೆದಿವೆ. ತೈಲ ಸೌಲಭ್ಯವನ್ನೂ ಸಹ ಹೊಡೆದುರುಳಿಸಲಾಗಿದೆ ಎಂದು ಉಕ್ರೇನ್ ಅಧ್ಯಕ್ಷ ವೊಲೊಡಿಮಿರ್ ಜೆಲೆನ್ಸ್ಕಿ ತಿಳಿಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಅಂತಿಮ ಘಟ್ಟ ಸಮೀಪಿಸುತ್ತಿದ್ದು, ಇಂದು ಮಿಯಾಮಿ ಕ್ರೀಡಾಂಗಣದಲ್ಲಿ 3ನೇ ಸ್ಥಾನಕ್ಕಾಗಿ ನಡೆಯಲಿರುವ ಪ್ಲೇ ಆಫ್ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 2:30 ಆರಂಭವಾಗಲಿದೆ. ಪಂದ್ಯಾವಳಿಯ ಫೈನಲ್ ಪಂದ್ಯ ನಾಳೆ ನ್ಯೂಯಾರ್ಕ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು, ಅರ್ಜೆಂಟೀನಾ ಮತ್ತು ಸ್ಪೇನ್ ತಂಡಗಳು ಟ್ರೋಫಿಗಾಗಿ ಸೆಣಸಾಟ ನಡೆಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ನಾಳೆ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಮೊದಲ ಖಾಸಗಿ ನಿರ್ಮಿತ ರಾಕೆಟ್ ವಿಕ್ರಮ್-1 ಯಶಸ್ವಿ ಉಡಾವಣೆ, ಪ್ರಧಾನಿ ಸೇರಿ ಗಣ್ಯರಿಂದ ಅಭಿನಂದನೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ, ಉತ್ತಮ ಪೋಷಕ ನಟಿ ಪ್ರಶಸ್ತಿಗೆ ಕನ್ನಡದ ರೂಪಶ್ರೀ ವರ್ಕಾಡಿ, ಅತ್ಯುನ್ನತ ಬಾಲನಟ ಪ್ರಶಸ್ತಿಗೆ ಅತೀಶ್ ಶೆಟ್ಟಿ ಭಾಜನ. ಸುಸ್ಥಿರ ಆರೋಗ್ಯವಂತ ಸಮಾಜವೇ ಬಲಿಷ್ಠ ರಾಷ್ಟ್ರದ ಅಡಿಪಾಯ.

ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿಮತ. ಹಾಗೂ ರಷ್ಯಾ ಮೇಲೆ ಉಕ್ರೇನ್ ದಾಳಿ, 7 ಜನರು ಸಾವು, 51 ಮಂದಿಗೆ ಗಾಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಇನ್ನು ಸಂಧ್ಯಾ ಮೋಹನ್ ಅವರ ಸಂದೇಶ ಬಂದಿದೆ. ಸಂದೇಶ ಕಳಿಸು ಅಂತ ಹೇಳ್ತೀರಾ, ನಮ್ಮ ಸಂದೇಶನೇ ಓದಲ್ವಲ್ಲ ಅಂತ ಅವ್ರು ಬೇಜಾರು ಮಾಡ್ಕೊಂಡು ಕಳಿಸಿದ್ದಾರೆ. ಮಿಸ್ ಆಗಿರಬೇಕು, ಬೇಜಾರು ಮಾಡ್ಕೋಬೇಡಿ. ಇವ್ರು ಹೇಳ್ತಾ ಇದ್ದಾರೆ, ನಾನು ಚಿಕ್ಕ ತರಗತಿಯಲ್ಲಿ ಓದ್ತಾರಬೇಕಾದಾಗ ನಮ್ಮ ಗಣಿತದ ಟೀಚರ್ ತುಂಬ ಪೆಟ್ಟು ಕೊಡ್ತಿದ್ರು, ಕೈಗೆ ಹೊಡಿತಾ ಇದ್ರು, ನಾನು ಸ್ಕೂಲ್ಗೆ ಹೋಗಲ್ಲ ಅಂತ ಅಳ್ತಾ ಇದ್ದೆ. ಆದರೆ ನಮ್ಮಮ್ಮ ಎಳ್ಕೊಂಡು ಹೋಗಿ ಬಿಟ್ಟು ಬರ್ತಿದ್ರು. ನನ್ನ ಮಗಳು ಸ್ಕೂಲಿಗೆ ಹೋಗಲ್ಲ ಅಂತ ಹಠ ಮಾಡ್ತಾಳೆ, ಹೀಗೆ ನಾಲ್ಕು ಹೊಡೀರಿ ಅಂತಲೂ ಹೇಳ್ಬಿಟ್ಟು ಬರ್ತಾಯಿದ್ರು. ಅದರ ಫಲವಾಗಿ ನಾನು ಈಗ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದೀನಿ. ಸ್ಕೂಲ್ನಲ್ಲಿ ಅಂದರೆ ಶಾಲೆಗಳಲ್ಲಿ ಸ್ವಲ್ಪ ಆದರೂ ಶಿಕ್ಷೆ ಬೇಕೇ ಬೇಕು. ಆಗ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಹತ್ತಿರ ಆಗ ವಿದ್ಯಾರ್ಥಿಗಳು ವಿಧೇಯತೆನ ಕಲಿತಾರೆ. ಹಾಗೆ ಶಿಕ್ಷಕರು ವಿದ್ಯಾರ್ಥಿಗಳ ಹತ್ತಿರ ಪ್ರೀತಿಯಿಂದ ಮಾತಾಡಿಕೊಂಡು ಉತ್ತಮ ಸಂಬಂಧನ ಇಟ್ಟುಕೊಳ್ಬೇಕು. ಎಲ್ಲದಕ್ಕೂ ಶಿಕ್ಷೆನೇ ಪರಿಹಾರ ಅಲ್ಲ ಅನ್ನೋದು ಅವರ ಒಂದು ಸಂದೇಶ. ಧನ್ಯವಾದ ನಿಮ್ಮ ಸಂದೇಶಕ್ಕೆ.
2: ಪುಸ್ತಕ ಮನುಷ್ಯನ ಅತ್ಯುತ್ತಮ ಸ್ನೇಹಿತ. ಓದು ನಮ್ಮ ತಿಳಿವಳಿಕೆಯನ್ನು ಹೆಚ್ಚಿಸುವುದರ ಜೊತೆಗೆ ನಮ್ಮ ಸಂವೇದನೆಯನ್ನು ಹರಿತಗೊಳಿಸುತ್ತದೆ.
3: ಲೇಖಕಿ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಹೀಗೆನ್ನುತ್ತಾರೆ, ಪುಸ್ತಕ ಪ್ರೀತಿಯು ಪರಿಸರ ಪ್ರೀತಿಯನ್ನು, ಮನುಷ್ಯ ಪ್ರೀತಿಯನ್ನು, ಆ ಮೂಲಕ ವಿಶ್ವ ಪ್ರೀತಿಯನ್ನು ಮೂಡಿಸುತ್ತದೆ, ಜೀವನ ಮೌಲ್ಯಗಳನ್ನು, ಆದರ್ಶಗಳನ್ನು ಕಲಿಸುತ್ತದೆ.
2: ಪುಸ್ತಕಗಳನ್ನು ಓದುವ, ಗ್ರಹಿಸುವ ಮತ್ತು ವಿಶ್ಲೇಷಿಸುವ ಸಾಮರ್ಥ್ಯ, ಅಭಿರುಚಿ ಬೆಳೆಸುವುದು ಪ್ರಜ್ಞಾವಂತ ಸಮಾಜದ ಲಕ್ಷಣ ಮತ್ತು ಕರ್ತವ್ಯ.
1: ಇನ್ನು ಆದೂರ್ ಪ್ರಕಾಶ್ ಅವರ ಸಂದೇಶ ಬಂದಿದೆ, ಶಿಕ್ಷೆ ಇಲ್ಲದ ಶಿಕ್ಷಣ ಪರಿಪೂರ್ಣ ಅಲ್ಲ ಅಂತ.
4: ಅಪ್ಪ ನಾನೊಂದು ಹಾಡು ಹಾಡ್ಲಪ್ಪ.
5: ನಿನ್ ಹೋಮ್ ವರ್ಕ್ ಮೊದಲು ಮುಗಿಸು.
4: ಬೇಡ, ನಂಗೆ ಒಂದು ಕತೆ ಹೇಳು.
5: ಅಯ್ಯೋ, ಮೊದಲು ಹೋಮ್ ವರ್ಕ್ ಮುಗಿಸಮ್ಮ.
4: ಹಾ, ಎಲ್ಲಾದ್ರೂ ಸುತ್ತಾಡಕ್ ಹೋಗೋಣ.
5: ಮಗಳೇ, ಸ್ಕೂಲಲ್ಲಿ ಅಷ್ಟೊಂದು ಕೆಲಸ ಕೊಟ್ಟಿದಾರಲ್ಲ, ಮೊದಲು ಅದು ಮುಗಿಸು.
6: ಸುಮ್ನಿರೆ, ಅಪ್ಪ ಹೇಳಿದ ಅರ್ಥ ಆಗ್ಲಿಲ್ವಾ? ಮೊದಲು ಹೋಮ್ ವರ್ಕ್ ಮುಗಿಸು, ಮತ್ತೆ ಉಳಿದಿದ್ದೆಲ್ಲ.
2: ಮಕ್ಕಳ ಆಸಕ್ತಿಯನ್ನು ಬಲಿಗೊಡದಿರಿ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೇಳಿರುವ ಮಾತೊಂದು ಹೀಗಿದೆ, ಮಕ್ಕಳು ನಮ್ಮ ಅಮೂಲ್ಯ ಸಂಪತ್ತು, ಅವರನ್ನು ಕನಸು ಕಾಣಲು ಬಿಡಿ. ಮಕ್ಕಳು ತಮ್ಮದೇ ಆದ ಗುರಿಯನ್ನು ಹೊಂದುವಂತೆ ಮಾಡಬೇಕು. ಆ ಗುರಿಯನ್ನು ಸಾಕಾರಗೊಳಿಸಲು ತಂದೆ ತಾಯಿ ಬೆಂಬಲವಾಗಿ ನಿಲ್ಲಬೇಕು.

0: ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಜೈಪಾಲ್ ಚಿತ್ರದುರ್ಗದಿಂದ ಸಂದೇಶ ಕಳಿಸ್ತಾ ಇದ್ದಾರೆ. ಸಾಧಾರಣ ಶಿಕ್ಷಕರು ಹೇಳ್ತಾರೆ, ಒಳ್ಳೆ ಶಿಕ್ಷಕರು ವಿವರಿಸ್ತಾರೆ, ಶ್ರೇಷ್ಠ ಶಿಕ್ಷಕರು ಪ್ರದರ್ಶಿಸಿ ತೋರಿಸ್ತಾರೆ, ಆದರೆ ಮಹಾನ್ ಶಿಕ್ಷಕರು ಪ್ರೇರೇಪಿಸ್ತಾರೆ ಅಂತ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇಲ್ಲಿಗೆ ಇಂದಿನ ಗಾನ ಭಜನಾ ಕಾರ್ಯಕ್ರಮ ಮುಕ್ತಾಯವಾಯಿತು.

ಗುರು ಶಿಷ್ಯರು ಚಿತ್ರದ ಹಾಡನ್ನು ಕೇಳಿದ್ರಿ. ವಿಜಯಪ್ರಕಾಶ್ ಹಾಗೂ ಸಂಗಡಿಗರು ಹಾಡಿದರು. ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಅಜನೀಶ್ ಲೋಕನಾಥ್ ಅವರ ಸಂಗೀತ ಈ ಹಾಡಿಗಿತ್ತು. ಇನ್ನು ಕಲಬುರಗಿ ನಗರದಿಂದ ರಾಧಾಕೃಷ್ಣ ಅವರು ಬಹಳ ಬೇಜಾರು ಮಾಡ್ಕೊಂಡು ಸಂದೇಶ ಕಳಿಸಿದ್ದಾರೆ, ನನ್ನ ಸಂದೇಶ ಓದಲಿಲ್ಲ ಅಂತ. ಖಂಡಿತ ನಿಮ್ಮ ಸಂದೇಶ ಮಿಸ್ ಆಗಿರ್ಬೋದು, ಅಷ್ಟೇ ನಾವೆಲ್ಲರ ಸಂದೇಶನ ಓದ್ತೀವಿ. ಶಾಲೆಯ ಹಳೆ ನೆನಪುಗಳು ಬಹಳಷ್ಟು ಇದೆ, ಹಂಚಿಕೊಳ್ಳೋಕ್ಕೆ ಆಸೆ ಅಂತ.

ಅವ್ರು ಹೇಳ್ತಾ ಇದಾರೆ, ನಮ್ಮ ಮೇಷ್ಟ್ರು ಶಾಲೆಯಲ್ಲಿ ಮನೆ ಕೆಲಸ ಅಂದರೆ ಹೋಮ್ವರ್ಕ್ ಕೊಡ್ತಾ ಇದ್ರು, ಮಾಡ್ಕೊಂಡು ಹೋಗ್ತಿರ್ಲಿಲ್ಲ. ಮೇಷ್ಟ್ರು ನಾಳೆ ನೀವು ಮದುವೆ ಆದಮೇಲೆ ಹೆಂಡತಿ ಮಕ್ಕಳನ್ನ ಹೇಗೆ ಸಾಕ್ತೀರಿ ಅಂತ ಪ್ರಶ್ನೆ ಮಾಡ್ತಾ ಇದ್ರು. ನನಗೀಗ ಅದು ಅರ್ಥ ಆಗ್ತಾ ಇದೆ ಅಂತ ತಮ್ಮ ಸಂದೇಶನ ಕಳಿಸಿದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಶಿಕ್ಷಣ ಕೇವಲ ಶಿಕ್ಷೆಯಾಗಬಾರದು, ಇದು ಮಗು ಮತ್ತು ಶಿಕ್ಷಕರ ನಡುವಿನ ಒಳ್ಳೆಯ ಸಂಬಂಧ ರೂಪಿಸಿಕೊಳ್ಳುವಂತಹ, ಹಾಗೆ ಮಗುವಿನ ಭವಿಷ್ಯವನ್ನು ರೂಪಿಸುವಂತಹ ಪವಿತ್ರ ಜಾಗ ಇದು. ಶಾಲೆ ಮಂದಿರನೇ ಅಲ್ವಾ? ಇದಾಗಿತ್ತು ಇಂದಿನ ಕಾರ್ಯಕ್ರಮ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಇಂದು ಪ್ರಕಟಿಸಲಾಗಿದೆ. ಕನ್ನಡದ ಮಿಥ್ಯಾ ಚಿತ್ರಕ್ಕಾಗಿ ಉತ್ತಮ ಪೋಷಕ ನಟಿ ಪ್ರಶಸ್ತಿಗೆ ರೂಪಶ್ರೀ ವರ್ಕಾಡಿ ಹಾಗೂ ಅತ್ಯುನ್ನತ ಬಾಲನಟ ಪ್ರಶಸ್ತಿಗೆ ಅತೀಶ್ ಶೆಟ್ಟಿ ಭಾಜನರಾಗಿದ್ದಾರೆ. ಶಿವಧ್ವಜ ಶೆಟ್ಟಿ ನಿರ್ದೇಶನದ ಇಂಬು ಚಿತ್ರ ಉತ್ತಮ ತುಳು ಪ್ರಶಸ್ತಿ ಪಡೆದಿದೆ. ರಾಷ್ಟೀಯ ಆರೋಗ್ಯ ಪ್ರಾಧಿಕಾರದ ವತಿಯಿಂದ ನವದೆಹಲಿಯಲ್ಲಿ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಮತ್ತು ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಕುರಿತ 2 ದಿನಗಳ ರಾಷ್ಟೀಯ ಪರಿಶೀಲನಾ ಸಭೆ ಇಂದು ಸಂಪನ್ನಗೊಂಡಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ಜೆಡಿಎಸ್ನ ಪ್ರಭಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಸಂಸದ ಡಾ ಕೆ ಸುಧಾಕರ್, ಶಾಸಕ ಧೀರಜ್ ಮುನಿರಾಜು ಮತದಾನದಲ್ಲಿ ಭಾಗವಹಿಸಿ ನೂತನ ಅಧ್ಯಕ್ಷರಿಗೆ ಶುಭ ಕೋರಿದರು. ರಾಯಚೂರು ಜಿಲ್ಲೆಯ ಅಭಿವೃದ್ಧಿಗೆ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಮಾತ್ರವಲ್ಲ, ಕಂಪನಿಗಳ ಪರಿಣತಿ, ಅನುಭವ, ತಾಂತ್ರಿಕ ಜ್ಞಾನ ಹಾಗೂ ಸಮಾಜದೊಂದಿಗೆ ದೀರ್ಘಕಾಲದ ಸಹಭಾಗಿತ್ವವೂ ಅಗತ್ಯವಾಗಿದೆ ಎಂದು ಸಂಸದ ಕುಮಾರನಾಯಕ ತಿಳಿಸಿದ್ದಾರೆ. ರಾಯಚೂರು ಇಂಪ್ಯಾಕ್ಟ್ ಸಮ್ಮಿತ್ 2026 ಜಿಲ್ಲಾ ಮಟ್ಟದ ಸಾಂಸ್ಥಿಕ ಸಾಮಾಜಿಕ ಹೊಣೆಗಾರಿಕೆ ಸಮಾವೇಶ ಉದ್ಘಾಟಿಸಿ ಅವರು ಮಾತನಾಡಿದರು. ಕಾರವಾರ ಜಿಲ್ಲೆಯಲ್ಲಿ ಪ್ರಸ್ತುತ ಮಳೆಯ ಪ್ರಮಾಣ ಕಡಿಮೆ ಇರುವುದರಿಂದ ರೈತರಿಗೆ ಕಡಿಮೆ ಅವಧಿಯಲ್ಲಿ ಇಳುವರಿ ನೀಡುವ ಬೆಳೆಗಳನ್ನು ಬೆಳೆಯಲು ಉತ್ತೇಜಿಸುವಂತೆ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಸುಷ್ಮಾ ಗೋಡಬೋಲೆ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಮಾನ್ಯ ಆಯುಕ್ತ ಜಗದೀಶ್ ಜಿ ರವರ ಅಧ್ಯಕ್ಷತೆಯಲ್ಲಿ ಇಂದು ಬಿಪ್ಯಾಕ್ ಸಹಯೋಗದೊಂದಿಗೆ ಕೇಂದ್ರ ಪಾಲಿಕೆ ವ್ಯಾಪ್ತಿಯ ನಿವಾಸಿ ಕ್ಷೇಮಾಭಿವೃದ್ಧಿ ಸಂಘಗಳು ಹಾಗೂ ನಾಗರಿಕರ ಸೇವಾ ಸಂಘಗಳ ಪ್ರತಿನಿಧಿಗಳೊಂದಿಗೆ ಇಂದು ಎಂಜಿ ರಸ್ತೆಯಲ್ಲಿರುವ ಆಯುಕ್ತರ ಕಚೇರಿ ಸಭಾಂಗಣದಲ್ಲಿ ಸಂವಾದ ಸಭೆಯನ್ನು ಆಯೋಜಿಸಲಾಗಿತ್ತು. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಇಂದು ನಿಧನ ಹೊಂದಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಚೆನ್ನಮ್ಮ ಅವರ ನಿಧನಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಈಗ ಕೇಳೋಣ ಕನ್ನಡ ಚಿತ್ರ ಧ್ವನಿವಾಹಿನಿ
2: ಆಕಾಶವಾಣಿ. ಚಲನಚಿತ್ರ ಧ್ವನಿವಾಹಿನಿ ಹೃದಯ ಪಲ್ಲವಿ. ಮುಖ್ಯ ಪಾತ್ರಗಳಲ್ಲಿ ಶ್ರೀನಾಥ್, ಗೀತಾ, ರಾಮಕೃಷ್ಣ, ಪವಿತ್ರ, ಚರಣ್ ರಾಜ್ ಹಾಗೂ ಸುದರ್ಶನ್. ಸಂಗೀತ ಎಂ ರಂಗರಾವ್. ಸಂಭಾಷಣೆ ಹಾಗೂ ನಿರ್ದೇಶನ ಆರ್ ಎನ್ ಜೈಗೋಪಾಲ್. ಕೇಳಿ ಚಲನಚಿತ್ರ ಧ್ವನಿವಾಹಿನಿ

0: ನಮಸ್ಕಾರ ಅಪ್ಪಾಜಿ.
1: ಅಪ್ಪಾಜಿ ಯಾರಮ್ಮ?
2: ಈ ಮನೆ ಪೋರ್ಷನ್ ಕೇಳಕ್ ಬಂದಿದಾರಪ್ಪ.
0: ಬಾಡಿಗೆ ಅಪ್ಪಾಜಿ?
3: ನೋಡಕ್ ಒಳ್ಳೆಯವ್ರ ತರಾನೇ ಕಾಣ್ತಾರೆ.
2: ಅಕ್ಕ ಬೆಳಗ್ಗಿರೋದೆಲ್ಲ ಹಾಲು ಅಂತ ತಿಳ್ಕೊಬೇಡ.
0: ನಾನ್ ಅಪ್ಪಟ ಹಾಲಿದ್ದಾಗ್ರಿ, ಗೌರ್ಮೆಂಟ್ ಡೇರಿದು. ಹೌದಪ್ಪಾಜಿ.
1: ಏನ್ ಮಾಡ್ತೀರಿ?
0: ಡಾಕ್ಟರ್ ಕೆಲಸ ಮಾಡ್ತೀನಿ.
1: ನಿಮ್ ಹೆಸರು? ಗೋವಿಂದ ಅಂತ.
2: ಅಂದ್ರೆ ಇವ್ರ ಹತ್ರ ಬರೋ ಪೇಷಂಟ್ಸ್ ಗೋವಿಂದ.
3: ಪ್ರಭಾ ಸುಮ್ನೆ ನೀವೇನು ತಿಳ್ಕೊಬೇಡಿ, ಇವಳು ಮಹಾಬಾಯಿ.
0: ನಾನು ಮುಂಬೈಯಿಂದಲೇ ಬಂದಿದ್ದು.
1: ಮನೆ ವಿಚಾರ ಏನಮ್ಮ? ಮನೆ
2: ಬಚ್ಚಲ್ ಮನೆ ಆ ಕಡೆ, ಅಡಿಗೆ ಮನೆ ಈ ಕಡೆ.
0: ನಾನು ಇರೋಕ್ರಿ
2: ಗ್ರಾಂಟೆಡ್ ಅಂತ ಅರ್ಥ. ಟ್ಯೂಬ್ಲೈಟ್
0: ಗೋವಿಂದ.

0: ಚೈನ್. ಈ ಚೈನ್ ಕದ್ ಬಡವನ್ನ ಪೊಲೀಸ್ ಹ್ಯಾಂಡ್ ಓವರ್ ಮಾಡಿದ್ರು.
1: ತುಂಬಾ ಥ್ಯಾಂಕ್ಸ್. ಇದು ನನ್ನ ಮೊದಲನೇ ಸಂಬಳದಲ್ಲಿ ತಗೊಂಡಿದ್ ಚೈನ್. ಇದು ಕಳೆದೋಗಿದ್ರೆ ನಮ್ಮ ಮನ್ಸಿಗೆ ತುಂಬಾ ಬೇಜಾರಾಗ್ತಿತ್ತು. ನಿಮ್ಮ ಉಪಕಾರಕ್ಕೆ ತುಂಬಾ ಧನ್ಯವಾದ.
0: ಇದೇನ್ ಮಹಾ ದೊಡ್ಡ ಉಪಕಾರ ಬಿಡಿ.
1: ಬರ್ತೀನಿ.
0: ಓಕೆ.
2: ಗೋವಿಂದ,
0: ಎಲ್ಲ ಮುಳುಗೋಗಿದ್ದೆ.
2: ಏನಿಲ್ಲ ಕಣೋ, ಇವಾಗ ಹೋಗ್ತಾ ಇದಾರಲ್ಲ ಅವ್ರ ಚೈನ್ ಯಾವನೋ ಕದ್ಕೊಂಡ್ಬಿಟ್ಟಿದ್ದ, ಅವ್ನ ಅಟ್ಟಿಸ್ಕೊಂಡು ಹೋಗಿ ಬಾರ್ದು ಇವ್ರಿಗೆ ವಾಪಸ್ ಕೊಟ್ಟೆ.
3: ಇರೋ ಕಣಯ್ಯ, ನನಗಿಂತ ಅವಕಾಶ ಸಿಗೋಲ್ವಲ್ಲ. ಅವ್ರು ಯಾರು ತಿಳ್ಕೊಂಡಿದ್ಯಾ?
2: ಯಾರು?
3: ನಮ್ ಮನೆ ಓನರ್ ಕಣೋ. ಅವ್ರ ಮನೇಲಿ ನನ್ ಬಾಡಿಗೆಗೆ ಇರೋದು.
2: ಎಲ್ಲಿ ಮನೆ?
3: ಗೋವಿಂದಪ್ಪ ರಸ್ತೆ ಬಸವನಗುಡಿ.
2: ಮನೆ ನಂಬರು?
3: ನಂಬರ್ 30. ಸರಿ, ನೀನೇನ್ ಮಾಡ್ಕೊಂಡಿದ್ಯಾ?
2: ಏನ್ಲ, ಇದ್ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಬಿಟ್ಟೆ, ಕೆಲಸ ಹುಡುಕ್ತಾ ಇದೀನಿ. ಈಗಲೂ ಒಂದು ಇಂಟರ್ವ್ಯೂಗೆ ಹೋಗ್ತಾ ಇದೀನಿ.
3: ಓ, ಇಷ್ಟೊತ್ತು ಇಂಟರ್ವ್ಯೂ ಮಾಡೋದ್ ನಾನ್ ನೋಡ್ತಾ ಇದ್ನಲ್ಲಪ್ಪ. ಸರಿ, ನನ್ ಮುಖ ನೋಡ್ದೆ ಇಲ್ಲೋ. ಹೋಗ್. ಬಾಯ್
2: ಗೋವಿಂದ. ಗೋವಿಂದ,
4: ಚೇ, ಬೆಳಗಾಗ್ತಾನೆ ತಿರುಪತಿರ್ ಕಾಟ ಆಗೋಯ್ತಲ್ಲ, ಯಾರಪ್ಪ ಅದು?
2: ನಿನ್ನೆ ಕಣೋ ಕರೆದಿದ್ದು.
3: ಏನಮ್ಮ, ಬೆಳಗಾಗ್ತಾನೆ ಹಾಜರಾಗ್ಬಿಟ್ಟಿದ್ದಿ?
2: ಗುಡ್ ನ್ಯೂಸ್ ಕಣೋ, ನನಗೆ ಕೆಲಸ ಸಿಕ್ಬಿಡ್ತು.
3: ಕಾಂಗ್ರಾಚುಲೇಷನ್. ನೋಡಿದ, ನನ್ನ ಮುಖ ನೋಡ್ಕೊಂಡು ಇಂಟರ್ವ್ಯೂ ಹೋಗಿದ್ರು ಪ್ರತಾಪ
2: ಅದಲ್ವೋ.
1: ಒಂದೇ ಲೋಟ ಕಾಫಿ ತಂದಿದ್ದೀನಿ, ಇರಿ ಇನ್ನೊಂದು ಲೋಟ.
3: ಪರವಾಗಿಲ್ಲ ಬಿಡಿ, ಬೈಟ್ ಮಾಡ್ಕೋತೀವಿ. ತಗೊಳ್ಳ,
2: ಬರೀ ಕಾಫಿ ಅಲ್ಲಮ್ಮ, ನೀನಿರೋ ಪೋರ್ಷನ್ ಬೈಟು ಮಾಡ್ಕೊಳ್ಳ ಅಂತ ಕೇಳ.
1: ನೋಡಿ, ನಮ್ಮ ಮನೇಲಿ ತುಂಬಾ ಸ್ಟ್ರಿಕ್ಟು. 9 ಗಂಟೆಗೆಲ್ಲ ಲೈಟ್ ಆಫ್ ಮಾಡ್ಬಿಡ್ತೀನಿ.
3: 7 ಗಂಟೆಗೆ ಮಲಗ್ಬಿಡ್ತಾನ ಅವನು.
1: ಎರಡೇ ಬಕೆಟ್ ನೀರ್ ಕೊಡೋದು.
2: ನೋ ಪ್ರಾಬ್ಲಮ್, ನಾನ್ ವಾರಕ್ಕೆ ಒಂದೇ ದಿವಸ ಸ್ನಾನ ಮಾಡೋದು.
1: ಪ್ರಭಾ, ಅವತ್ತ ಚೈನ್ ಕಳ್ಳನಿಂದ ಉಳಿಸ್ಕೊಟ್ಟಿದ್ದು ಇವರೇ.
2: ಐಸಿ
1: ಅಂದ್ರೆ ಇಲ್ಲಿ ಹೊಡಿಯೋ ಹೀರೋ ಜೊತೆಲಿ ಕಳ್ಳನ್ ಹಿಡಿಯೋ ಹೀರೋನು ಸೇರ್ಕೊಂಡ್ಬಿಟ್ರ? ಹೀರೋಗಳು ಜಾಸ್ತಿ ಆಗ್ಬಿಟ್ರು ಅಕ್ಕ. ದೊಂಗಲು ನಾರು ಜಾಗೃತ. ಏನಪ್ಪ ಮಾಲೆಗೆಲ್ಲ ಹಾಕಿಸ್ಕೊಂಡು ಬಂದಿದ್ಯಾ? ಏನಾದ್ರೂ ಫಂಕ್ಷನ್ ನಡೀತಾ? ಯಾಕಪ್ಪ ಒಂಥರ ಇದೀಯಾ? ಏನಾಯ್ತು ನಿಂಗೆ?
5: ಆಫೀಸ್ನಲ್ಲಿ ಎಷ್ಟು ದಿವಸ ಕೆಲಸ ಮಾಡಿದ್ ಸಾಕು ಅಂತ ನನ್ನ ರಿಟೈರ್ ಮಾಡಿಬಿಟ್ರಮ್ಮ.
1: ಅಕ್ಕ ಇಲ್ಲಿ ನೋಡಿ, ಅಪ್ಪನಿಗೆ ಹೊಸ ಗಡಿಯಾರ ಕೊಟ್ಟಿದ್ದಾರೆ.
5: ಹ್ಮ್, ಜೀವನದಲ್ಲಿ ಇನ್ನೂ ಎಷ್ಟು ಸಮಯ ಇದೆ ಅಂತ ಲೆಕ್ಕ ಮಾಡ್ತಾ ಇರುವಂತ ಇದನ್ನ ಕೊಟ್ಟಿದಾರಮ್ಮ.
1: ಚೇಚೆ, ನಿನ್ ಸಿನ್ಸಿಯರ್ ಸರ್ವಿಸ್ ನೋಡಿ, ಅವ್ರು ನಿಂಗೆ ಗಿಫ್ಟ್ ಕೊಟ್ಟಿದ್ದಾರೆ. ಯಾಕಪ್ಪ ಹೀಗೆಲ್ಲ ಮಾತಾಡ್ತೀಯಾ? ನನ್ನ ಈಗ ಯಾರಾದ್ರೂ ರಿಟೈರ್ ಆಗಿ ಮನೇಲಿರು ಅಂದ್ರೆ ಸಾಕು, ಕಾಲೇಜ್ಗೆ ಹೋಗೋದು ಬಿಟ್ಬಿಟ್ಟು ಸಂತೋಷವಾಗಿರ್ತೀನಿ.
5: ಹ್ಮ್, ಬರೋ 10,000 ರೂಪಾಯಿ ಪ್ರಾವಿಡೆಂಟ್ ಫಂಡ್, 5,000 ರೂಪಾಯಿ ಗ್ರಾಜ್ಯುಟಿಲಿ, ಇಬ್ಬರು ಹೆಣ್ಮಕ್ಳು ಮದುವೆ ಮಾಡೋ ಜವಾಬ್ದಾರಿ ನಿನ್ನ ಹೆಗಲ ಮೇಲಿದ್ರೆ ಆಗ ನಿನಗೂ ತಿಳಿತಿತ್ತು ರಿಟೈರ್ಡ್ ಆದ್ರೆ ಮನಸ್ಸಿಗೆ ಹೇಗಿರುತ್ತೆ ಅಂತ.
1: ಅದಕ್ಕೆ ಅಕ್ಕಪ್ಪ ಕಷ್ಟ? ಬೇಕಾದ್ರೆ ಯಾರನ್ನಾದ್ರೂ ಕಟ್ಕೊಂಡು ಓಡ್ ಹೋಗ್ತೀನಿ, ಮದ್ವೆ ಖರ್ಚು ಉಳಿತು. ಅಷ್ಟೇ, ನೀನ್ ಓಡ್ ಹೋಗ್ತೀಯಾ, ಉಳಿದವ್ರ ಅವಮಾನ ತಡಿಲಾರದೆ ಆತ್ಮಹತ್ಯೆ ಮಾಡ್ಕೋಬೇಕಾಗತ್ತೆ.

0: ರಿಟೈರ್ಡ್ ಆಯ್ತು ಅಂತ ಆಕಾಶ ತಲೆ ಮೇಲೆ ಬಿದ್ದ ಹಾಗೆ ಯಾಕೆ ಆಡ್ತಿದ್ದೀರಿ? ಅಕ್ಕ ಕೆಲ್ಸಕ್ಕೆ ಹೋಗಿ ಸಂಪಾದಿಸ್ತಾಳೆ, ನನ್ ರಿಸಲ್ಟ್ ಬಂದು ನಾನ್ ಪಾಸ್ ಆದ್ರೆ ನಾನು ಕೆಲ್ಸಕ್ಕೆ ಹೋಗ್ತೀನಿ. ನಿಮ್ ಪೆನ್ಷನ್ ಹಣ ನಿಮ್ ಪಾಕೆಟ್ ಮನಿ.
1: ಅಂದ್ರೆ ಹೆಣ್ಮಕ್ಳ ಸಂಪಾದನೆಯಲ್ಲಿ ಜೀವನ ಮಾಡುವಂತೀಯ ನನ್ನ?
0: ನೀವ್ ಯಾರ ಹಣದಲ್ಲಿ ಬೇಕಾದ್ರೂ ಜೀವನ ಮಾಡಿ, ಆದ್ರೆ ಸುಮ್ಮನೆ ತಲೆ ಕೆಡಿಸ್ಕೋಬೇಡಿ. ಮದುವೆ ಆಗೋ ಕಾಲಕ್ಕೆ ಆಗೇ ಆಗತ್ತೆ. ಪ್ರಭಾ,
2: ಏ ಪ್ರಭಾ,
0: ತಗೋ ನಿನ್ ಕಾಲೇಜ್ ಫೀಸು, ತಿಂಡಿ ಡಬ್ಬ.
2: ಏನಿಟ್ಟಿದ್ಯಾ ಅಕ್ಕ ಇದ್ರಲ್ಲಿ?
0: ನಿಂಗೆ ಇಷ್ಟವಾದ ಅಕ್ಕಿ ರೊಟ್ಟಿ.
2: ಥ್ಯಾಂಕ್ ಯು ಅಕ್ಕ. ನೀನ್ ಅಕ್ಕಿ ರೊಟ್ಟಿ ಮಾಡಿದ್ದೀನ, ಈ ಡಬ್ಬಿಗೆ ಮುದ್ಕೆ ಹಾಕ್ಬಿಡ್ತಾರೆ ನನ್ ಫ್ರೆಂಡ್ಸು, ಅಷ್ಟು ರುಚಿಯಾಗಿರುತ್ತೆ.
0: ನೀ ಹೀಗ್ ಹೇಳ್ತಿ ಅಂತಾನೆ ಒಂದ್ ರೊಟ್ಟಿ ಜಾಸ್ತಿ.
2: ನನ್ ಮುದ್ದು ಅಕ್ಕ.
3: ನಾನ್ ನಿಮ್ ಕಾಲೇಜ್ ಕಡೆಗೆ ಹೋಗ್ತಾ ಇದ್ದೀನಿ, ಬೇಕಾದ್ರೆ ನೀನ್ ಡ್ರಾಪ್ ಮಾಡ್ತೀನಿ.
0: ಆ ಬಸ್ ನಲ್ಲಿ ಗುಂಪ್ನಲ್ಲಿ ಜಗ್ಗಾಡ್ಕೊಂಡು ಹೋಗೋದನ್ನ ನೀವು ಸೇವ್ ಮಾಡ್ತೀನಿ ಅಂದ್ರೆ ನೋ ಅಬ್ಜೆಕ್ಷನ್. ಇರಿ, ನನ್ ಬುಕ್ಸ್ ತರ್ತೀನಿ.
3: ಓಕೆ. ಈ ಸಮಯದಲ್ಲಿ ಪಂಚರ್ ಆಗ್ಬೇಕಾ?
0: ಪಾಪಿ ಸಮುದ್ರ ಹೊಕ್ರು, ಮೊಣಕಾಲುದ್ದ ನೀರು ಅಂತ ನನಗ್ ಬಸ್ಸೇ ಗತಿ.
3: ಏನು ಸ್ಕೂಟರ್ ಪಂಚರ? ಬ್ಯಾಡ್ ಲಕ್. ಪ್ರಭಾವ್ರೆ, ಸ್ಕೂಟರ್ ಪಂಚರ್ ಆಯ್ತು ಅಂತ ನೀವೇನು ಯೋಚನೆ ಮಾಡ್ಬಿಡಿ, ಡ್ರಾಪ್ ಮಾಡ್ಬಿಡ್ತೀನಿ.
0: ಅಬ್ಬಾ ಸದ್ಯ,
3: ಪ್ಲೀಸ್ ಕಮ್.

0: ಬಾಮ ಕಲ್ಯಾಣಿ.
1: ಬಂದಿದ್ ನಾನೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು?
0: ನಿನ್ನ ನಡಿಗೆ ಶಬ್ದ, ನೀನ್ ಬಂದ್ ಕೂಡಲೇ ಬರೋ ಪರಿಮಳ ನನಗೆ ಪರಿಚಯವಾದ ತಾನೆ.
1: ನಿಮ್ ಕಿವಿ ಮೂಗು ಎಷ್ಟೊಂದು ಸೂಕ್ಷ್ಮ.
0: ಭಗವಂತ ನನಗೆ ಕಣ್ ಕೊಡದೇ ಇದ್ರು ಹೀಗಾದ್ರೂ ಉಪಕಾರ ಮಾಡಿದನಲ್ಲ, ನಾನು ಅವನಿಗೆ ಹೇಗೆ ಧನ್ಯವಾದ ಹೇಳಿದ್ರು ಸಾಲ್ದು.
1: ನೀವ್ ಯಾವ ರೀತಿನೂ ತಡವರಿಸದೆ ಮನೆಯಲ್ಲಿ ಓಡಾಡೋದ್ ನೋಡಿದ್ರೆ ಭಗವಂತ ನಿಮಗ್ ಮಾಡಿರೋ ಅನ್ಯಾಯ ಯಾರಿಗೂ ಗೊತ್ತಾಗಲ್ಲ.
0: ಅಂದ ಹಾಗೆ ನಿನ್ನೆ ಹೇಳ್ಕೊಟ್ ಪಾಠನ ಪ್ರಾಕ್ಟೀಸ್ ಮಾಡಿದೇನಮ್ಮ?
1: ಮಾಡಿದೆ ಸರ್. ಹಾ, ಅಂದ ಹಾಗೆ ನಮ್ಮ ಆಫೀಸ್ನಲ್ಲಿ ಪುರಂದರದಾಸರ ಆರಾಧನೆ ಮಾಡ್ಬೇಕು ಅಂತ ಇದ್ದಾರೆ. ಒಂದೊಳ್ಳೆ ದೇವರ ನಮ್ಮ ಬೇಕಾಗಿತ್ತು ಸರ್.
0: ಅದಕ್ಕೇನಮ್ಮ ಹೇಳ್ಕೊಡ್ತೀನಿ.

0: ಕಲ್ಯಾಣಿ ಪಾಠಾಲ ಇಂದಮ್ಮ ಸಂಗೀತ.
1: ನಮಸ್ಕಾರ ಯಜಮಾನ್ರಿಗೆ.
0: ನಮಸ್ಕಾರ ಮಧು ಗಾರು.
1: ಬಾಡಿಗೆ ಕೊಡೋಕೆ ನಾನೇ ಬರ್ಬೇಕು ಅಂತಿದ್ದೆ.
0: ಪರವಾಲಯದು ಮಧು ಗಾರು, ನೀನು ಇಪ್ಪುಡು ಹುಚ್ಚುಣ್ಣೇದು ಬಾಡಿಗೆ ಅಡಿಗೆದಾನು ಕಾದು. ಅದೇ ನಮ್ಮ ಹುಡುಗಿಗೆ ಹುಡುಗ ನೋಡಿದೀವಿ. ನಮ್ಮ ಸಂಪ್ರದಾಯ ಪ್ರಕಾರ ಹುಡುಗಿ ಹುಡುಗನ ಮುಂದೆ ಹಾಡಬೇಕು. ಅದಕ್ಕೆ ಒಂದು ವಾರದೊಳಗೆ ನೀವು ಅವಳಿಗೆ ಸಂಗೀತ ಹೇಳ್ಕೊಡ್ಬೇಕು. ಅದಕ್ಕೆ ತಗೊಳ್ಳಿ ಅಡ್ವಾನ್ಸು.
1: ಅಡ್ವಾನ್ಸು
0: ಬಿಟ್ಕೊಂಡು ಬಿಟ್ಕೊಂಡು ನೀರೇ ಚಪ್ಪಿ ವಾರಿ.
1: ನಿಮ್ಮ ಹುಡುಗಿ ಇದಕ್ಕೂ ಮುಂಚೆ ಎಲ್ಲಾದರೂ ಸಂಗೀತ ಅಭ್ಯಾಸ ಮಾಡಿದಾಳ?
0: ಇಂಥವರೆಗೂ ಸಾಪ ಕೂಡ ಮಾಡಲೇದು.
1: ಮತ್ತೆ ಸಂಗೀತನೇ ಗೊತ್ತಿಲ್ಲ ಅಂದಮೇಲೆ ಒಂದು ವಾರದಲ್ಲಿ ಹೇಗೆ ಹೇಳ್ಕೊಡೋದು?
0: ನೀನು ಪೂರ್ತಿ ಸಂಗೀತ ಚಪ್ಪಿಚ್ಚಿ ಅದೇಂ ಕಚೇರಿ ನಾ ಚೇಯಾಲ ಅಲಗಾದು. ಸಿನಿಮಾ ಬಿಚ್ಚು ವಚ್ಚಪ್ಪುಡು ಪಾಡ್ತಾರೆ ಚೂಡಂಡಿ, ಆ ಮಾದರಿ ಒಕ ಮಂಚಿ ಪಾಠ ಚಪ್ಪಿಸ್ತೇ ಸಾರು. ಆ ನೀವೀಗ ಹೇಳ್ಕೊಡೋ ಹಾಡು ಹೇಗಿರ್ಬೇಕು ಗೊತ್ತಾ? ಹಾಡು ಕೇಳ್ಕೊಳ್ಳೋ ಹುಡುಗ ಒಪ್ಕೋಬೇಕು. ಅಷ್ಟು ಉಂಟಲ್ಲ, ವಸ್ತಾರಂಡಿ. ನಮಸ್ಕಾರ.

0: ಅಂತ ಅಮರ ಮಧುರ
1: ಯಾಕೆ ಅವಳು ಹಾಗೆ ಅಳ್ತಿದ್ದಾಳೆ? ಯಾರಾದ್ರೂ ನೆಗೆದು ಬಿದ್ದೋದ್ರೇನೋ? ಪಕ್ಕದ ಮನೆ ಶೆಟ್ರು ಅವ್ರ ಮಗಳಿಗೆ ಸಂಗೀತ ಹೇಳಿಸ್ತಿದ್ದಾರೆ, ಯಾಕೆ ಅಂದ್ರೆ ಆ ಹುಡುಗಿನ ನೋಡೋದಕ್ಕೆ ಯಾರೋ ಗಂಡ ಬರ್ತಿದ್ದಾನಂತೆ.
2: ನಾನೇನಾದ್ರೂ ಆ ಗಂಡಾಗಿದ್ರೆ ಪಿಟಿ ಉಷಾಗಿಂತ ಡಬಲ್ ಸ್ಪೀಡ್ ಅಲ್ಲಿ ಓಡ್ ಹೋಗ್ಬಿಡ್ತಾ ಇದ್ದೆ.
1: ಗೋವಿಂದ, ನಮ್ ಇಂಡಿಯಾದವ್ರಿಗೇನಾದ್ರೂ ಸಿಯೋಲ್ ಒಲಿಂಪಿಕ್ಸ್ ನಲ್ಲಿ ಗೋಲ್ಡ್ ಮೆಡಲ್ ಬರ್ಬೇಕಾದ್ರೆ ಈ ಹುಡುಗಿನ ಜೊತೆ ಕಳಿಸ್ಬೇಕು ಅಂತ ಕಾಣಿಸುತ್ತೆ. ಮೆಡಲ್ ಎಲ್ಲ ನಮ್ದೇ.

0: ಯಾಕ್ ನಿಲ್ಲಿಸ್ಬಿಟ್ರಿ?
1: ಇಲ್ಲ, ನನ್ ಪ್ರಾಕ್ಟೀಸ್ ಮುಗಿತು.
0: ತುಂಬಾ ಚೆನ್ನಾಗಿ ನೋಡಿಸ್ತೀರಿ.
1: ಹೊತ್ ಕಳೆಯೋದಕ್ಕೆ ಸ್ವಲ್ಪ ಕಲ್ತಿದ್ದೀನಿ.
0: ಹಾಗನ್ಬೇಡಿ, ನೀವು ಕಚೇರಿನೇ ಮಾಡ್ಬೋದು. ಇವಾಗ ನೀವು ನೋಡಿಸ್ತಿದ್ದ ಎಷ್ಟ್ ಚೆನ್ನಾಗಿತ್ತು ಅಂದ್ರೆ ನಾ ಬಂದ ವಿಷಯನೇ ಮರ್ತ್ಬಿಟ್ಟೆ. ನಿಮ್ ಹತ್ರ ಹೊಲಿಯ ಸೂಜಿ ಇದೆಯಾ?
1: ಯಾಕೆ?
0: ಶರ್ಟಿನ್ ಗುಂಡಿ ಕಿತ್ ಹೋಗಿತ್ತು, ಹಾಕೋಬೇಕು ಅಂತ.
1: ಗಂಡಸ್ರು ಹೊಲಿಯೋ ಕೆಲಸ ನಿಮಗ್ ಬರುತ್ತಾ? ನಾನ್ ಹೊಲ್ಕೊಡ್ತೀನಿ. ಈ ತರ ಏನ್ ಕೆಲಸ ಇದ್ರು ಸಂಕೋಚ ಪಡೆದೇ ಹೇಳಿ, ನಾನ್ ಮಾಡ್ಕೊಡ್ತೀನಿ.
0: ಥ್ಯಾಂಕ್ಸ್.

0: ಏನೋ ಮರಿ, ಜೋರಾಗಿ ಸಿಳ್ಳೆ ಹಾಕ್ತಾ ಇದೀಯಾ? ನಿನ್ ಕೈಲಿ ಔಷಧಿ ತಗೊಂಡ್ ಪೇಷಂಟ್ಸ್ ಹುಷಾರಾಗ್ಬಿಟ್ರ?
1: ನನ್ನ ಪೇಷಂಟ್ ಹುಷಾರ್ ಆಗೇ ಆಗ್ತಾರೆ, ಅದಕ್ಕೆ ನಾನು ಸಿಳ್ಳೆ ಹಾಕ್ಬೇಕಾದಿಲ್ಲ. ಆದ್ರೆ ಇವತ್ತು ನನ್ನ ಕೇಸೇ ಬೇರೆ ಅಮ್ಮ.
0: ಏನೋ ಅದು?
1: ಅದು ಇವತ್ತು ಒಂದು ಹೊಸ ಪಿಕ್ಚರ್ ರಿಲೀಸ್ ಆಗಿದೆಯಂತೆ, ಅದನ್ನ ಫಸ್ಟ್ ಡೇ ಫಸ್ಟ್ ಶೋ ನೋಡ್ಲೇಬೇಕು ಅಂತ ಪ್ರಭಾ ತನ್ನ ಫ್ರೆಂಡ್ಸ್ ಹತ್ರ ಹೇಳ್ತಾ ಇದ್ಲು.
0: ನಾನ್ ಹೇಗೋ ಹೇಗೋ ಮಾಡಿ ಎರಡು ಟಿಕೆಟ್ ಗಿಡಿಸ್ಬಿಟ್ಟಿದ್ರಮ್ಮ, ಇವತ್ತು ಕಾಲೇಜಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಹೇಳ್ಬಿಡ್ತೀನಿ, ಪಿಕ್ಚರ್ ಕರ್ಕೊಂಡು ಹೋಗ್ಬಿಡ್ತೀನಿ. ಹೇಗಿದೆ ಬರ್ತೀನಮ್ಮ, ಸ್ನಾನಗಿನ ಮಾಡ್ಬೇಕು.
2: ಗೋವಿಂದ
0: ಪ್ರಭಾ ಪ್ರಭಾ ಪ್ರಭಾ ಪ್ರಭಾ ಪ್ರಭಾ ಪ್ರಭಾ ಪ್ರಭಾ ಪ್ರಭಾ, ಇವತ್ತು ಕೊಟ್ರೆ ಹೀಗ್ ಕೊಡ್ಬೇಕು ಕೈನಾ ಸಿನಿಮಾ ತುಂಬಾ ಚೆನ್ನಾಗಿತ್ತಲ್ಲ. ನನಗಂತೂ ಆ ಹೀರೋ ಅವನ್ ಸ್ನೇಹಿತನ ಕೈಲಿ ಮೋಸ ಹೋಗಿ ಒಳ್ಳೆ ಹಿಂಗ್ ತಿನ್ ಮಂಗಿನ ತರ ಕೂತಿದ್ದ ನೋಡಿ ಹೊಟ್ಟೆ ಎಲ್ಲ ಉಣ್ಣಾಗೋಯ್ತು ಕಣು.
3: ಅದೊಳ್ಳೆ ಲವ್ ಸ್ಟೋರಿ, ಮಿಸ್ ಮಾಡ್ಕೋಬೇಡಿ ಗೋವಿಂದ.
0: ಹೌದ್ ಕಣ, ಒಂದ್ ಕೆಲಸ ಮಾಡು, ಯಜಮಾನ್ರನ್ನು ಕರ್ಕೊಂಡು ನೀ ಹೋಗು, ಪಾಪ ಅವ್ರು ನೋಡ್ಲಿ. ಹ್ಮ್ ಇಲ್ಲಪ್ಪ, ಸಿನಿಮಾ ನೋಡೋದಂದ್ರೆ ನನ್ ಮೈ ಎಲ್ಲ ಉರಿಯುತ್ತೆ, ಇನ್ಮೇಲೆ ನನ್ ಜೀವನದಲ್ಲೇ ಸಿನಿಮಾ ನೋಡ್ಲೇಬಾರ್ದು ಅಂತ ತೀರ್ಮಾನ ಮಾಡ್ಬಿಟ್ಟೆ.
3: ಯಾಕ್ರಿ ಸಿನಿಮಾ ನೋಡಲ್ಲ ಅಂತ ಹೇಳ್ತೀರಾ? ನೀವ್ ಮದ್ವೆ ಆಗೋ ಹುಡುಗಿ ಗತಿ ಏನು? ಒಂದ್ ವೇಳೆ ಇವಳ ತರ ಸಿನಿಮಾ ಪ್ರೇಮಿ ಆಗಿದ್ರೆ ನಿಮ್ ಹನಿಮೂನ್ ಮುಗಿಯೋ ಹೊತ್ತಿಗೆ ಡೈವರ್ಸ್ ಆಗಿರುತ್ತೆ.
0: ಮದ್ವೆ ಆದ್ಮೇಲೆ ತಾನೇ ಡೈವರ್ಸ್ ಮಾತು, ಅದಾಗೋಕ್ ಮುಂಚೆನೆ ಮಧ್ಯದಲ್ಲೇ ಕಲ್ಲು ಹಾಕೋಕೆ ಬೇಕಾದಷ್ಟು ಹಿತಶತ್ರುಗಳಿದ್ದಾರಲ್ಲ, ಆ ಹಿತಶತ್ರುಗಳಿಗೂ ನೀನು ಮೊದ್ಲೇ ಏನೋ ಮಾಡಿರ್ಬೇಕು. ಅದನ್ನ ಯಾಕೆ ಮರಿತ್ಯಾ? ಮರೆಯಲ್ಲ, ಖಂಡಿತ ಮರೆಯಲ್ವೋ, ಹುಷಾರಾಗಿರ್ತೀನಿ.
4: ನಮಸ್ಕಾರ ಕೃಷ್ಣಪ್ಪನವರೇ,
5: ಕೂತ್ಕೊಳ್ಳಿ,
4: ಸದ್ಯ ಮನೇಲೇ ಇದ್ದೀರಲ್ಲ, ತಗೊಳ್ಳಿ ನನ್ನ ಮಗಳ ಇನ್ವಿಟೇಷನ್.
5: ಹೌದಾ?
4: ಆವತ್ತೇ ನನ್ನ ಮಾತು ಕೇಳಿದ್ರೆ ನಿಮ್ ಮಗಳ ಇನ್ವಿಟೇಷನ್ ನನಗೆ ಕೊಡಬೋದಾಗಿತ್ತು.
5: ಆಸೆ ಇದೆ ಅಂತ ಆಕಾಶಕ್ಕೆ ಹಾರಿದ್ರೆ ಕೆಳಬಿದ್ ಕಾಲು ಮುರ್ಕೋಬೇಕಾಗುತ್ತೆ.
4: ಅದು ನಿಜ ಅನ್ನಿ, ಅಂದಾಗಿ ನೀವು ಸರ್ವಿಸ್ ನಲ್ಲಿದ್ದಾಗ ಒಂದು ಛತ್ರಿ ಹಿಡ್ಕೊಂಡು ಹೋಗ್ತಿದ್ರಲ್ಲ, ಅದಿದೆಯಾ?
5: ಇದೆ. ಯಾಕೆ
4: ಇಲ್ಲ? ಕಾಶಿ ಯಾತ್ರೆಗೆ ಒಂದು ಅರ್ಧ ಗಂಟೆ ಕೆಲಸ, ಅದಕ್ಕೆ ಯಾಕೆ ಹೊಸ ಛತ್ರಿ?
5: ಅಯ್ಯೋ ಸೆಟ್ರೆ, ಮಗಳ ಮದುವೆ ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದ್ದೀರಾ?
4: ಹಾಗಲ್ಲ, ಯಾವುದಕ್ಕೂ ಲೆಕ್ಕಾಚಾರ ಇದೆಯಲ್ಲ, ಕೊಳಗ ಹಾಕಿದ್ರು ಹಣದ ಹಾಕು ಅಂತ ಹಿರಿಯರು ಹೇಳಿದ್ದಾರೆ. ಇದೆಯಾ? ಇದ್ರೆ ಕೊಡಿ,
5: ತಂದು ಕೊಡ್ತೀನಿ.
4: ಸದ್ಯ ಛತ್ರಿ ಖರ್ಚು ಉಳಿತು.
0: ನೀವೇನ್ರಿ ಮಾಡ್ತಿದ್ದೀರಿ ನಮ್ಮ ರೂಮಲ್ಲಿ?
3: ಅವಳಿ ಜವಳಿನಲ್ಲಿ ಅವಳಿ ಇದ್ದೀರಾ? ಜವಳಿಯಲ್ಲಿ
0: ಇಲ್ಲೇ ಇದ್ನಲ್ಲ, ಎಲ್ಲೋದ ಇವನು? ಲೇ ಮಾಯಾ ಮರಾಠಿ, ಎಲ್ಲೋದ್ಯೋ?
3: ಮುಖ್ಯವಾಗಿ ನಾನು ಬಂದ ಕಾರಣ ಹೇಳ್ಬಿಡ್ತೀನಿ, ನಾಳೆ ನಮ್ ಕಾಲೇಜ್ ಆನಿವರ್ಸರಿ ಇದೆ, ಅದ್ರಲ್ಲಿ ನಾನು ಹಾಡ್ತಿದ್ದೀನಿ, ಅದಕ್ಕೆ ನಿಮ್ಮಿಬ್ಬರನ್ನ ಇನ್ವೈಟ್ ಮಾಡೋಣ ಅಂತ ಬಂದಿದ್ದು. ಖಂಡಿತ ಬರ್ಬೇಕು, ಬರ್ತೀರಿ ತಾನೆ?
0: ಖಂಡಿತ ಬರ್ತೀವಿ.
6: ಈಗ ವಾರ್ಷಿಕೋತ್ಸವದ ಅಂಗವಾಗಿ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯಾದ ಪ್ರಭಾ ಅವರಿಂದ ಒಂದು ಗೀತೆ.

0: ದಳ್ಳಾಳಿ ದತ್ತಾತ್ರೇಯ ಅಂತಂದ್ರೆ ದಕ್ಷಿಣದಿಂದ ಹುಟ್ಟೂರ್ವರೆಗೂ ಗೊತ್ತು.
1: ನಂಗೆ ಗೊತ್ತಿಲ್ವೇ?
0: ನಿಮಗ್ ಗೊತ್ತಿಲ್ವೇ? ನೀವು ಪೂರ್ವದವರು ಪಶ್ಚಿಮದವರು ಇರಬೇಕು. ಇದುವರೆಗೂ ನಾನು 999 ಮದುವೆ ಮಾಡ್ತೀನಿ. ಇದೊಂದು ಮದುವೆ ಮಾಡಿಸ್ಬಿಟ್ಟು ರೆಕಾರ್ಡ್ ಮಾಡಿಬಿಟ್ಟು ರಿಟೈರ್ ಆಗಬೇಕು ಅಂತಿದ್ದೀನಿ.
1: ರಿಟೈರ್?
0: ಯಾಕೆಂದ್ರೆ ನಾ ಮದುವೆ ಮಾಡ್ಕೋಬೇಕು ಅಂತ.
1: ಈ ವಯಸ್ಸಿನಲ್ಲಿ
0: ಯಾಕೆ ಆಗ್ಬಾರ್ದೇನು?
1: ಆಗ್ಬೋದು.
0: ನೋಡಿ, ನಿಮ್ ಮಗಳಿಗೆ ಸರಿ ಹೊಂಡೋ ಜಾತಿಗಳು ನನ್ನ ಹತ್ರ ಇವೆ. ಒಂದ್ ವೇಳೆ ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ, ನಾನು ಅಡ್ಜಸ್ಟ್ ಮಾಡ್ತೀನಿ. ಮೈಸೂರಿನಲ್ಲಿ ಒಂದು ಪಗ್ರಸ್ಥಾಟ್ ಪಾರ್ಟಿ ಇದೆ, ನಾಳೆ ಬರ್ತಾ ಇದ್ದಾರೆ. ನಿಮ್ ಹುಡುಗಿನ ಒಪ್ಕೊಂಡ ಹಾಗೆ ಶಾಸ್ತ್ರಕೋಶ ನಾನು ಅವ್ರನ್ನಿಲ್ಲಿ ಕರ್ಕೊಂಡ್ ಬರ್ತೀನಿ.
2: ಸಂತೆಯಲ್ಲಿ ಮಾರಾಕಿಟ್ಟಿರೋ ಹಸು ತರ ಇನ್ನೂ ಎಷ್ಟು ಜನ ಗಂಡುಗಳ ಮುಂದೆ ನಾನು ಹೀಗೆ ಕೂತ್ಕೋಬೇಕು? ಎಷ್ಟು ಜನ ಹುಡುಗರು ಬಂದು ನಮ್ಮ ಮನೆ ತಿಂಡಿ ತಿಂದು ದುರ್ದಾನ ತಗೊಂಡವ್ರ ತರ ಹೋದ್ರು ಅಂತ ನಂಗೆ ಲೆಕ್ಕನೇ ತಪ್ಪೋಗಿದೆ. ನಂಗೂ ಅಲಂಕಾರ ಮಾಡ್ಕೊಂಡು ಮಾಡ್ಕೊಂಡು ಕೂತು ಕೂತು ರೋಸ್ ಹೋಗಿದೆ. ಅವ್ರು ಕೇಳೋ ಸ್ಟುಪಿಡ್ ಪ್ರಶ್ನೆಗಳ ನಾವು ಉತ್ತರ ಹೇಳ್ಬೇಕು. ಯಾರಿಗೂ ನಾನೇನು ನನ್ ಮನ್ಸೇನು ಅಂತ ಮುಖ್ಯ ಅಲ್ಲ, ಅವ್ರಿಗೆ ಬೇಕಾಗಿರೋದೆಲ್ಲ ವರದಕ್ಷಿಣೆ.
1: ಬೇಜಾರು ಮಾಡ್ಕೋಬೇಡಮ್ಮ, ಈಗಿನ ಸಮಾಜದಲ್ಲಿ ಆ ತರ ಬಂದ್ಬಿಟ್ಟಿದೆ. ಸ್ವಲ್ಪ ತಾಳ್ಮೆ ತಗೋ, ಇಂದಲ್ಲ ನಾಳೆ ಒಳ್ಳೆ ಕಾಲ ಬಂದೇ ಬರುತ್ತೆ.
2: ಏನ್ ಬರುತ್ತೋ ಏನೋ, ನಂಗಂತೂ ನಂಬಿಕೆನೆ ಹೊರಟೋಗಿದೆ.
1: ನಮ್ ಮಗ ಎಲ್ಲಿ ಕೆಲಸ ಮಾಡ್ತಾರೆ?
3: ನನ್ನ ಮಗ ಉತ್ತರ ಇಂಡಿಯಾಲ್ ಇದ್ದಾನೆ. ಲಕ್ನೋದಲ್ಲಿ ನನ್ನ ಮಗಳು ಮದುವೆ ಆಗಿ ತುಮಕೂರಲ್ಲಿ ಇದ್ದಾಳೆ.
1: ನನ್ನ ಮಗಳು ಹಿಂದಿಲಿ ಪ್ರವೀಣ್ ಪಾಸ್ ಮಾಡಿದ್ದಾಳೆ, ಹಿಂದಿ ತುಂಬಾ ಚೆನ್ನಾಗಿ ಮಾತಾಡ್ತಾಳೆ. ಆದ್ರಿಂದ ಅವಳಿಗೆ ಲಕ್ನೋದಲ್ಲಿ ಇರೋದು ಏನ್ ತೊಂದರೆ ಆಗ್ಲಿಕ್ಕಿಲ್ಲ.
3: ಅವಳು ಲಕ್ನೋ ಹೋಗೋ ಪ್ರಮೇಯನೇ ಬರೋದಿಲ್ಲ ಅಂತ ಇಟ್ಕೊಳ್ಳಿ, ಅವಳು ಇರಬೇಕಾದ್ದು ಮೈಸೂರಲ್ಲಿ ತಾನೆ.
1: ಅದು ಹೇಗೆ? ಗಂಡ ಎಲ್ಲಿರ್ತಾನೋ ಅಲ್ಲೇ ತಾನೇ ಹೆಣ್ತಿರ್ಬೇಕಾದ್ದು ನ್ಯಾಯ?
3: ಆ ಮಾತು ನಾನು ಒಪ್ಪದೆ. ಆದ್ರೆ ನಿಮ್ ಮಗಳು ಮದುವೆ ಆಗ್ತಿರೋದು ನನ್ನ ಮಗನಲ್ವಲ್ಲ. ಏನ್ರಿ ದತ್ತಾತ್ರೇಯ, ಇವ್ರ ವಿಚಾರ ಏನು ಹೇಳಿಲ್ವೇನು?
0: ಹೇಳಿದ್ನೋ ಇಲ್ವೋ ಗೊತ್ತಿಲ್ಲ. ಕೃಷ್ಣಪ್ಪನವ್ರೆ, ನಿಮ್ ಮಗಳು ಮದುವೆ ಆಗ್ಬೇಕಾಯ್ತು, ಇವ್ರ ಮಗನ್ನಲ್ಲ ನಮ್ ಶಂಕರಪ್ಪನವ್ರನ್ನ.
1: ಏನು ಎರಡನೇ ಮದುವೆನಾ?
3: ಕ್ಷಮಿಸಿ, ಈ ದಳ್ಳಾಳಿ ನನ್ನ ವಿಚಾರ ನಿಮ್ಗೇನು ಹೇಳಿಲ್ಲ ಅಂತ ಕಾಣಿಸುತ್ತೆ. ಇವರಿಬ್ರು ನನ್ನ ಮೊದಲೇ ಹೆಂಡತಿ ಮಕ್ಕಳು, ಇವರಲ್ಲದೆ ನನ್ನ ಎರಡನೇ ಹೆಂಡತಿ 4 ಮಕ್ಕಳಿದ್ದಾರೆ. ಪಾಪ, ಹೋದ ವರ್ಷ ನನ್ನ ಎರಡನೇ ಹೆಂಡತಿನೂ ತೀರ್ಕೊಂಡ್ಳು. ಆ 4 ಮಕ್ಕಳಿಗೆ ಒಬ್ಬಳು ತಾಯಿ ಇರಬೇಕು ಅಂತ ಬಡವ್ರ ಮನೆ ಹೆಣ್ಣಾದ್ರೂ ಪರವಾಗಿಲ್ಲ, ವರದಕ್ಷಿಣೆ ಏನು ಬೇಡ, ಒಂದು ಹೆಣ್ಣು ನೋಡು ಅಂತ ಇವ್ರಿಗೆ ಹೇಳಿದ್ದೆ.
1: ಏನು 3 ಸಂಬಂಧನ? ಇದ್ರಲ್ಲಿ ನಿಮ್ದೇನ್ ತಪ್ಪು ಸ್ವಾಮಿ? ಹೆಂಡತಿ ಸತ್ತೋದ್ರೆ ನೀವೇನ್ ಮಾಡ್ತೀರಾ? ಪಾಪ, ಒಂದು ವೇಳೆ ನನ್ನ ಮಗಳನ್ನು ಮದುವೆ ಆಗಿ ಅವಳಿಗೂ ಏನಾದ್ರೂ ಆಯ್ತು ಅಂದ್ರೆ ನೀವು 4 ಹೆಂಡತಿನೂ ಮಾಡ್ಕೋತೀರಾ ಅನ್ನಿ.
3: ಚೇಚೆ, ಅವ್ರ ಆರೋಗ್ಯ ಚೆನ್ನಾಗಿದೆ, ಯಾಕೆ ಹಾಗಂತೀರಿ?
1: ನನ್ನ ಮಗಳ ಆರೋಗ್ಯ ಮೆಚ್ಕೊಳ್ಳೋದಕ್ಕೆ ತುಂಬಾ ಧನ್ಯವಾದಗಳು. ಹೋಗ್ಬಿಟ್ಟು ಬನ್ನಿ.
3: ಅಂದ್ರೆ
1: ಬಾಗಿಲು ಆ ಕಡೆ ಇದೆ ಅಂದೆ.
3: ಬಂದ್ರೆ ಹೋಗೋಣ.
1: ನನ್ನ ಕ್ಷಮಿಸ್ಬಿಡು ಪುಟ್ಟಿ, ತಪ್ಪೆಲ್ಲ ನಂದೇ. ವರದಕ್ಷಿಣೆ ಬೇಡ ಅಂದ್ರಲ್ಲ ಅನ್ನೋ ಆಸೆಯಲ್ಲಿ ಯಾರೂ ಏನು ಅಂತ ವಿಚಾರಿಸ್ಲಿಲ್ಲಮ್ಮ. ವಿಚಾರಿಸ್ಕೋಬೇಕಾಗಿತ್ತು. ಬೇಜಾರು ಮಾಡ್ಕೋಬೇಡಮ್ಮ, ಈ ದಳ್ಳಾಳಿಗಳನ್ನ ಇನ್ಮೇಲೆ ಮನೆ ಹತ್ತಕ್ಕೆ ಸೇರ್ಸಲ್ಲ. ಇವ್ರುಗಳೆಲ್ಲೇ ಹೋದ್ರೆ ನನ್ನ ಮಗಳ ಮದುವೆನೆ ಆಗೋದಿಲ್ವೇನು? ಓ, ನಾನ್ ಮಾಡ್ತೀನಿ, ನಾನೇನು ಮದುವೆ ಮಾಡ್ತೀನಮ್ಮ, ನಾನ್ ಮಾಡ್ತೀನಿ, ನಾನ್ ಮಾಡ್ತೀನಿ.
4: ಸಂತೋಷ್.
5: ಹೇ ಗೋವಿಂದ, ಏನು ಇಲ್ಲಿ? ನಾಳೆ ಪ್ರಭಾಳ ಬರ್ತಡೇ ಅಲ್ವೇನೋ, ಅದಕ್ಕೋಸ್ಕರ ಐ ಹ್ಯಾವ್ ಆರ್ಡರ್ಡ್ ಎ ಬ್ಯೂಟಿಫುಲ್ ರೋಸ್ ಬೊಕ್ಕೆ. ಸ್ಪೆಷಾಲಿಟಿ ಏನು ಗೊತ್ತಾ, ಅವಳು ಒಂದೊಂದು ವರ್ಷಕ್ಕೂ ಒಂದೊಂದು ಗುಲಾಬಿ ಹೂ. ಹೇಗಿದೆ ನನ್ನ ಐಡಿಯಾ?
4: ವಂಡರ್ಫುಲ್. ಕ್ಯಾರಿ ಆನ್ ಮೈ ಬಾಯ್.
5: ಬಾಯ್.
4: ಒಂದೊಂದು ವರ್ಷಕ್ಕೆ ಒಂದೊಂದು.
6: ಗುಡ್ ಮಾರ್ನಿಂಗ್ ಯಜಮಾನ್ರೆ.
1: ಏನಯ್ಯ ಇದು, ಈ ವೇಷ, ಈ ಕುಂಕುಮ, ಏನ್ ವಿಶೇಷ?

0: ತಂದೆ ಆದ್ರೆ ನಾನೇ ಮರ್ತುಬಿಟ್ಟೆ. ಅವಳೆಷ್ಟು ಜ್ಞಾಪಕ ಇಟ್ಕೊಂಡಿದ್ದಾಳೆ ನೋಡು, ಅವಳು ನಿನ್ನ ತಾಯಿಗಿಂತ ಹೆಚ್ಚಾಗಿ ನೋಡ್ಕೋತಿದ್ದಾಳೆ.
1: ಏನಪ್ಪ ಬೆಳಕೆ ನನ್ನ ಹೆಸರು ಕೇಳ್ತಾ ಇದೆ? ನಿನ್ನಂತ ಕೆಟ್ಟ ಹುಡುಗಿ ಬೇರೆ ಯಾರು ಇಲ್ಲ ಅಂತ ಬೈತಿದ್ರು. ಸರಿ ಈ ಸೀರೆ ಹೇಗಿದೆ?
2: ಫಸ್ಟ್ ಕ್ಲಾಸ್. ನೀನು ಚೆನ್ನಾಗಿದ್ಯಾ? ನೀನೇನುಟ್ರು ಚೆನ್ನಾಗಿರುತ್ತೆ.
1: ನಾನು ಚೆನ್ನಾಗಿದ್ದೀನೋ ಬಿಟ್ಟಿದ್ದೀನೋ, ನೀನ್ ನೋಡೋ ಕಣ್ಣಲ್ಲಿರೋ ಪ್ರೀತಿ ಹಾಗೆ ಕಾಣಿಸ್ತಾ ಇದೆ.
2: ಥ್ಯಾಂಕ್ಸ್ ಅ ಲಾಟ್ ಫಾರ್ ಸೀರೆಕ.
3: ಇಲ್ಲಿ ಪ್ರಭಾ ಅನ್ನೋರು ಯಾರು?
1: ನಾನೇ.
3: ಈ ಬೊಕ್ಕೆ ನಿಮ್ಗೆ ಕೊಡಿ ಅಂತ ಕಳಿಸಿದ್ದಾರೆ.
1: ನಾನೇ ಕಳಿಸಿದಾರ? ಯಾರು?
3: ಆ ಕಾರ್ಡ್ನಲ್ಲಿ ಬರ್ದಿದೆ ನೋಡಿ, ನಾನು ಬರ್ತೀನಿ.
2: ಓ ಗೋವಿಂದ,
4: ಹ್ಯಾಪಿ ಹ್ಯಾಪಿ ಬರ್ತ್ಡೇ ಟು ಯು.
1: ಥ್ಯಾಂಕ್ ಯು, ಈ ಬೊಕ್ಕೆ ಕಳಿಸಿದ್ದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್. ನನಗೆ ಗುಲಾಬಿ ಅಂದ್ರೆ ತುಂಬಾ ಇಷ್ಟ.
4: ಥ್ಯಾಂಕ್ ಯು. ಅದರಲ್ಲಿರೋ ಕಾರ್ಡ್ ಹೋದ್ರ
1: ಹ್ಯಾಪಿ ಬರ್ತ್ಡೇ, ಇದರಲ್ಲಿ ನಿಮ್ಮ ಪ್ರತಿ ಒಂದು ವರ್ಷಕ್ಕೆ ಒಂದೊಂದು ಗುಲಾಬಿಯಂತೆ ಕಳಿಸಿದ್ದೇನೆ. ಆ ಗುಲಾಬಿಯ ಪರಿಮಳ ನಿಮ್ಮ ಬಾಳಲ್ಲಿ ಹರಡಲಿ. ಗೋವಿಂದ, ಒಂದೊಂದು ವರ್ಷಕ್ಕೆ ಒಂದೊಂದು ಗುಲಾಬಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30
2: ಏನ್ರಿ ನಿಮ್ ಕಣ್ಣಿಗೆ ನಾನು 30 ವರ್ಷದ ಒಳಗೆ ಹಾಕಿ ಕಾಣಿಸ್ತೀರಾ? ನನ್ ಬರ್ತಡೇ ದಿನ ನನಗೆ ಇನ್ಸಲ್ಟ್ ಮಾಡ್ತೀರಾ? ನಿಮ್ ಬೊಕ್ಕೆನ ನೀವೇ ಇಟ್ಕೊಳ್ಳಿ. ನಾನ್ಸೆನ್ಸ್.
4: ನನ್ ಮಾತಾಡ್ರಿ, ನಾನ್ ಕಳ್ಸಿರೋದು 18. ಅದ್ ಹ್ಯಾಗ 30 ಆಯ್ತು? ಓಹೋ.
1: ಅಪ್ಪ ನಿಂಗ್ ವಿಷಯ ಗೊತ್ತಾ?
0: ಏನಮ್ಮ?
1: ನಮ್ ಎದುರುಗಡೆ ಮನೆ ನಾಗರಾಜ್ ಶೆಟ್ರಿ ಎರಡನೇ ಮಗಳು.
0: ಯಾರು?
1: ಅದೇಪ್ಪ ಕೊಬ್ಬರಿ ತುರಿ. ಅವಳಿಗೆ ಮದುವೆ ಫಿಕ್ಸ್ ಆಗಿದೆಯಂತೆ.
0: ಪ್ರಪಂಚದಲ್ಲಿರೋ ಎಲ್ಲ ಹೆಣ್ಮಕ್ಳಿಗೂ ಆ ದೇವ್ರು ಒಂದ್ ಗಂಡನ ಸೃಷ್ಟಿ ಮಾಡಿರ್ತಾನೆ, ಆದ್ರೆ ನಮ್ಮನೆ ವಿಷಯದಲ್ಲಿ ಅವನು ಮರ್ತೇ ಬಿಟ್ಟ ಅಂತ ಕಾಣುತ್ತೆ.
1: ಯಾಕಪ್ಪ ಹಾಗಂತೀರಿ? ಕಾಲ ಕೂಡ ಬಂದ್ರೆ ಎಲ್ಲ ಸರಿ ಹೋಗುತ್ತೆ.
0: ಆ ಬ್ರೋಕರ್ ಬರ್ತಿರುವವರೆಗೂ ಆಗುತ್ತೋ ಬಿಡುತ್ತೋ, ಅಲ್ಲೊಂದ್ ವರ ಇದೆ ಇಲ್ಲೊಂದ್ ಗಂಡಿದೆ ಅನ್ನೋ ಆಸೆನಾದ್ರೂ ಇರ್ತಿತ್ತು. ಈಗ ಆ ಗಂಡುಗಳು ಸುದ್ದಿನೇ ನಮಗ್ ಸಿಗ್ತಿಲ್ಲ.
1: ಪೇಪರ್ ನಲ್ಲಿ ಯಾಕೊಂದು ಜಾಹೀರಾತ್ ಕೊಡಬಾರ್ದು?
0: ಏನು ಮದುವೆ ಜಾಹೀರಾತಾ?
1: ಅದ್ರಲ್ಲಿ ತಪ್ಪೇನಿದೆಪ್ಪ? ಭಾನುವಾರದ ಪೇಪರ್ ನಲ್ಲಿ 2 ಪೇಜ್ ಬರೀ ಮ್ಯಾಟ್ರಿಮೋನಿಯಲ್ ಕಾಲಮೇ ಇರುತ್ತೆ.
0: ಇನ್ನು ಟಿವಿಲಿ ಹುಡುಗಿ ಫೋಟೋ ಹಾಕಿ ಗಂಡುಗಳನ್ನ ಹುಡುಕೋದೊಂದೇ ಬಾಕಿ. ಸರಿ, ನೀನು ತೋರಿದ್ದನ್ನು ಮಾಡಮ್ಮ.

0: ಏನ್ರಿ, ಏನ್ ಮಾಡ್ತಿದ್ದೀರಾ?
1: ಏನಿಲ್ಲ.
0: ಯಾಕೆ ಮುಚ್ಚಿಟ್ಬಿಡ್ರಿ?
1: ಏನಿಲ್ವಲ್ಲ, ಕೈಲೇ ಇಟ್ಕೊಂಡಿದ್ದೀರಿ.
0: ನಂಗೆ ಗೊತ್ತು, ನಿಮ್ ಲವರ್ಗೆ ಲೆಟರ್ ಬರೀತಿದ್ದೀರಾ.
1: ಇಲ್ಲ ಇಲ್ಲ ಇಲ್ಲ.
0: ನಿಮ್ ಮನಸ್ಸಿನಲ್ಲಿ ಯಾಕೆ ಹುಳಿ ಇದೆ? ಗಿಲ್ಟಿ ಕಾಂಪ್ಲೆಕ್ಸ್.
1: ಯಾವ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಇಲ್ಲ. ಆಗಾಗ್ಗೆ ಕವಿತೆ ಬರೆಯೋ ಹುಚ್ಚು, ಬರಿತಾ ಇದ್ದೀನಿ.
0: ಓ, ನೀವು ಕವಿಗಳ? ಯಾವ್ದಾದ್ರೂ ಪಬ್ಲಿಷ್ ಆಗಿದೆಯಾ?
1: ಮಾಡಿ ಅಂತ ಕೇಳೋ ಧೈರ್ಯ ನನಗೂ ಇಲ್ಲ, ಪಬ್ಲಿಷ್ ಮಾಡ್ತೀವಿ ಅಂತ ಹೇಳೋ ಧೈರ್ಯ ಪ್ರಕಾಶಕರಿಗೂ ಇಲ್ಲ. ಸಿಂಪಲ್, ನನ್ನ ಮನಸ್ಸಿನ ವೈಯಕ್ತಿಕ ಭಾವನೆಗಳನ್ನ ಪದ್ಯದ ರೂಪದಲ್ಲಿ ಬರೆದಿರ್ತೀನಿ ಅಷ್ಟೇ.
0: ನಾನ್ ನೋಡ್ಬೋದಾ?
1: ಹೇ, ನೀವು ನೋಡೋ ಅಷ್ಟು ಚೆನ್ನಾಗಿಲ್ಲ ಇದು.
0: ಪರವಾಗಿಲ್ಲ ರೀ, ನಾನೇನ್ ಕನ್ನಡ ಪಂಡಿತಿ ಅಲ್ಲ.
1: ಹಲೋ ಹಲೋ,
0: ಪ್ರೇಮಗೀತೆ ಇದು ನಿಮ್ಗೆ ಸಿಗೋಲ್ಲ.
1: ಅಂದ್ರೆ
0: ನೀವ್ ಏನ್ ಬೇಕಾದ್ರೂ ತಿಳ್ಕೊಳ್ಳಿ. ರೀ ಸಂತೋಷ್, ನಂಗೊಂದ್ ಸಹಾಯ ಬೇಕಿತ್ತು.
1: ಪದ್ಯ ಬರೆಯೋದು ಬಿಟ್ಬಿಡು ಅಂತೀರಾ?
0: ಅದಲ್ರಿ, ಒಂದು ಜಾಹೀರಾತನ್ನ ಪತ್ರಿಕೆಯಲ್ಲಿ ಮ್ಯಾಟ್ರಿಮೋನಿಯಲ್ ಕಾಲಮ್ ನಲ್ಲಿ ಬರೋ ಹಾಗೆ ಮಾಡ್ಬೇಕು. ಆಗುತ್ತಾ?
1: ಮ್ಯಾಟ್ರಿಮೋನಿಯಲ್ ಕಾಲಮ್? ನಿಮ್ದ?
0: ನಮ್ಮ ಅಕ್ಕಂದು ರೀ.
1: ಖಂಡಿತ ಬರೋ ಹಾಗೆ ಮಾಡ್ತೀನಿ.
0: ಥ್ಯಾಂಕ್ ಯು ವೆರಿ ಮಚ್.
1: ರೀ ರೀ ರೀ, ನನ್ ಪದ್ಯ ಅಯ್ಯ, ಬರ್ದಿರೋದ್ ನಿಮ್ಗೆ ಅಂತ ಗೊತ್ತಾದ್ರೆ ಅಷ್ಟೇ ಸಾಕು.

0: ಅಪ್ಪ ಇದಪ್ಪ ಕಾಗದಗಳು.
1: ಏನಮ್ಮ
0: ಕೊಡಿಪ್ಪ ಇಲ್ಲಿ. ಅಪ್ಪ ನಾವು ಹೊಡೆದ ಕಲ್ಲಿಗೆ ಒಂದ್ ಮಾವಿನಕಾಯಿ ಬಿತ್ತು. ಏನೇ ಹಾಗಂದ್ರೆ ನಾವು ಕೊಟ್ಟ ಜಾಹೀರಾತ್ಗೆ ಒಂದು ಉತ್ತರ ಬಂದ್ಬಿಟ್ಟಿದೆ.
1: ಎಲ್ಲಿ ಕೊಡು
0: ತಗೊಳ್ಳಿ.
1: ತಾವು ಜಾಹೀರಾತ್ ಕೊಟ್ಟದನ್ನ ನೋಡಿದೆ. ನನಗೊಬ್ಬ ಮಗ ಇದ್ದಾನೆ, ಅವನು ನ್ಯೂಯಾರ್ಕ್ ನಲ್ಲಿದ್ದಾನೆ, ಒಂದ್ ತಿಂಗಳು ರಜೆ ಮೇಲೆ ಬರ್ತಿದ್ದಾನೆ, ಕೈ ತುಂಬಾ ಸಂಬಳ. ಅವನ್ ಹುಡುಗಿ ನೋಡಿ ಒಪ್ಪಿಗೆ ಆದ್ರೆ ಒಂದ್ ವಾರದಲ್ಲಿ ಮದುವೆ ಮಾಡಿಕೊಡ್ಬೇಕು. ಸಿಂಪಲ್ ಮ್ಯಾರೇಜ್ ಆದ್ರೂ ಸಾಕು. ಶುಕ್ರವಾರ ಬೆಳಿಗ್ಗೆ ಬರ್ತೇವೆ ಇತಿ ತಮ್ಮ.
0: ಅಕ್ಕ ಕೊಡು ಕೈನ, ನಿನ್ ರೊಟ್ಟಿ ಜಾರಿ ತುಪ್ಪಕ್ ಬಿತ್ತು. ಫಾರಿನ್ ಗಂಡು, ಫಾರಿನ್ ಗಂಡ್ ಅಂದ್ರೆ ಎರಡು ಕೊಂಬಿರುತ್ತೇನೆ. ಈ ಊರ್ನಲ್ಲಿ ದುಡಿಯೋದನ್ನ ಆ ಊರ್ನಲ್ಲಿ ದುಡಿತಾನೆ ಅಷ್ಟೇ ತಾನೆ. ನೀನ್ ಮೊದ್ಲು ಫೋಟೋ ನೋಡು, ಆಮೇಲೆ ಮಾತಾಡು. ಫೋಟೋದಲ್ಲಿ ಇಷ್ಟು ಚೆನ್ನಾಗಿದಾನಲ್ಲ, ಇನ್ ಎದ್ರಿಗ್ ಬಂದ್ರೆ ಹಿಡಿದ್ ಕಚ್ ಬಿಡೋಣ ಅನ್ಸುತ್ತೆ.
1: ಏನಮ್ಮ ನಿನ್ ಭಾವನ ಆಗೋನ್ ವಿಚಾರದಲ್ಲಿ ಈ ತರ ಮಾತಾಡೋದೆ?
0: ಭಾವನ ಆಗೋಂತಾನೆ, ಅಕ್ಕ ಏನು ತಿಳ್ಕೊಳಲ್ಲ.
1: ಹೋಗ್ಲಿ. ಎರಡನೇ ಕಾಗದ ಯಾರ್ದಮ್ಮ?
0: ಅಪ್ಪ ಅಮೆರಿಕದಿಂದ ಮೂರ್ತಿ ಚಿಕ್ಕಪ್ಪ ಕಾಗದ ಬರ್ತಿದ್ದಾರೆ. ಅವ್ರಿಗೆ ಇಲ್ಲೇ ನ್ಯೂರೋ ಸ್ಪೆಷಲಿಸ್ಟ್ ಆಗಿ ಕೆಲಸ ಸಿಕ್ಕಿದೆಯಂತೆ. ಶುಕ್ರವಾರನೇ ಬರ್ತಾರಂತೆ.
1: ಮೂರ್ತಿ ಬರ್ತಾನಿಯೇ?
0: ಹೌದಪ್ಪ.
1: ಒಳ್ಳೇದಾಯ್ತು ಬಿಡು, ಅವನಲ್ಲಿಗೆ ಹೋಗಿ 15 ವರ್ಷ ಆಯ್ತು. ಡಾಕ್ಟರ್ ಮುಗಿಸ್ಕೊಂಡು ಮುಂದೆ ಸ್ಪೆಷಲೈಸ್ ಮಾಡ್ಕೊಳ್ಳಿಕ್ ಹೋದ. ಅವನ್ ಮದುವೆ ಆಗ್ತೀನಿ ಅಂತ ಹುಡುಗಿನ ನಮ್ಮ ಅಪ್ಪ ಒಪ್ಪಲಿಲ್ಲ. ಆ ಕೋಪದಲ್ಲಿ ಅವನು ಇಂಡಿಯಾಕ್ ತಿರುಗಿ ಬರಲೇ ಇಲ್ಲ. ಇಷ್ಟು ವರ್ಷ ಬ್ರಹ್ಮಚಾರಿಯಾಗೇ ಉಳಿದ್ಬಿಟ್ಟ, ಈಗೇನು ಮನಸ್ಸು ತಿರುಗಿತೋ ಏನೋ, ತಿರುಗಿ ಬರ್ತಿದ್ದಾನೆ.
0: ಅಪ್ಪ ನಾಳೆ ಚಿಕ್ಕಪ್ಪ ಬರೋ ಹೊತ್ತು ಈ ಪಾರ್ಟಿ ಬರೋ ಹೊತ್ತು ಒಂದೇ ಆದ್ರೆ ಹೇಗಪ್ಪ ಏರ್ಪೋರ್ಟ್ ಹೋಗೋದು?
1: ಬರ್ತಾನೆ ಬಿಡು, ಅವನ್ ಬೆಂಗಳೂರಿಗೆ ಹೊಸಬನಲ್ಲ, ನಾವು ಹೋಗ್ಲಿಲ್ಲ ಅಂತ ಅವನೇನ್ ತಪ್ಪು ತಿಳ್ಕೊಳ್ಳೋ ಅಸಾಮಿ ಅಲ್ಲ.
0: ಅಕ್ಕ ಆ ಅಮೆರಿಕ ಗಂಡು ನಿನ್ನ ಒಪ್ಪಿಟ್ರೆ ನೀನು ಅಮೆರಿಕಾಗೆ ಹೊರಟೋಗ್ತಿ, ಆಮೇಲೆ ನಾನು ಒಬ್ಳೇ ಆಗಿ ಹೋಗ್ತೀನಲ್ಲೇ. ನೀನೇನ್ ಸದಾ ಇಲ್ಲೇ ಇರೋಳ್ ತರ ಮಾತಾಡ್ತೀಯ? ನಿಂಗೂ ಯಾರಾದ್ರೂ ತಾಳಿ ಕಟ್ಟಿದ್ರೆ ಇಲ್ಲಿಂದ ಓಡ್ ಹೋಗ್ತೀಯ? ಅಂದ್ರೆ ನಾವಿಬ್ರು ಹೊರಟೋದ್ರೆ ಅಪ್ಪನ ಗತಿ? ಅಂತ ಪರಿಸ್ಥಿತಿ ಬಂದ್ರೆ ಅಪ್ಪನ ಯಾರಾದ್ರೂ ಕರ್ಕೊಂಡು ಹೋಗೋದು? ಇಷ್ಟಕ್ಕೂ ಆ ಗಂಡು ಒಪ್ಪಿದ ಕಾಲಕ್ಕೆ ನೋಡ್ಕೊಳ್ಳೋಣ.
2: ನೀನ್ ಯಾವಾಗ್ಲೂ ಪೆಸಿಮಿಸ್ಟಿಕ್ ಕಣೆ, ಜೀವನನ ಲೈಟ್ ಆಗಿ ತಗೋಬೇಕು.
0: ಆಗ್ಲೇ ಮಜಾ. ಏ ಹರಟೆ ಮಲ್ಲಿ, ಆಗ್ಲೇ ಗಂಟೆ ಹತ್ತಾಯ್ತು, ನಿನ್ ಬಾಯ್ಗೆ ಸ್ವಲ್ಪ ಬ್ರೇಕ್ ಹಾಕಿ ಮಲ್ಕೋ.
3: ಗುಡ್ ನೈಟ್.
0: ಗುಡ್ ನೈಟ್. ಅಕ್ಕ ಹೇಗಿದ್ದಾನೆ ಹುಡುಗ?
3: ಹ್ಯಾಂಡ್ಸಮ್ ಅಲ್ವಾ?
0: ಸುಮ್ಮನೆ ಏನ್ರಿ, ನಿಮ್ ಹುಡುಗಿ ಒಪ್ಪಿಗೆ ಆಯ್ತಾ? ನಾಚಿಕೆ ಯಾಕ್ರಿ ನಿಮ್ಗೆ ಸರ್?
4: ಹುಡುಗಿ ಏನೋ ಒಪ್ಪಿಗೆನೆ, ಆದ್ರೆ ಒಂದೇ ಒಂದ್ ಮಾತು.
0: ಶುರುವಾಯ್ತು ರಾಗ, ಏನ್ ಹೇಳ್ಬಿಡಿ.
4: ಯಜಮಾನ್ರೆ, ಅಂದ್ಹಾಗೆ ಈ ಮನೆ ನಿಮ್ ಸ್ವಂತದ್ದು ತಾನೆ?
1: ಹೌದು, ಪಿತ್ರಾರ್ಜಿತವಾಗಿ ಬಂದಿದ್ದು. ಯಾಕೆ
4: ಮದುವೆಗ್ ಮುಂಚೆ ಈ ಮನೆಯನ್ನು ಹುಡುಗನ ಹೆಸರಿಗೆ ಬರ್ಕೊಡೋದಾದ್ರೆ ನಂದೇನು ಅಭ್ಯಂತರವಿಲ್ಲ. ಅದು ಹೇಗೆ ಸಾಧ್ಯ? ನಾನಾಗಲೇ ಹೇಳಿಲ್ವೇ ಈ ಆಸ್ತಿ ಪಿತ್ರಾರ್ಜಿತವಾಗಿ ಬಂದಿದ್ದು ಅಂತ. ನನಗಿಬ್ರು ಹೆಣ್ಮಕ್ಕಳಿದ್ದಾರೆ, ಈ ಆಸ್ತಿಲಿ ಅವರಿಬ್ಬರಿಗೂ ಸಮಾನವಾದ ಹಕ್ಕಿದೆ. ಇದನ್ನು ಒಬ್ಬಳಿಗೆ ಬರ್ಕೊಟ್ಬಿಟ್ಟು ಇನ್ನೊಬ್ಬಳಿಗೆ ಅನ್ಯಾಯ ಮಾಡೋದು ಹೇಗೆ ಸಾಧ್ಯ?
0: ಅಪ್ಪ ಆ ವಿಚಾರ ನೀವೇನು ಯೋಚನೆ ಮಾಡಬೇಡಿ. ಅಕ್ಕ ಚೆನ್ನಾಗಿರೋದೇ ನನಗೆ ಮುಖ್ಯ. ಅವಳಿಗೆ ಮದುವೆ ಆಗೋದಾದ್ರೆ ಬೇಕಾದ್ರೆ ಈ ಮನೇನ್ ಬರ್ಕೊಡಿ.
4: ಯಾರಿದ್ದೀರ ಮನೆಯಲ್ಲಿ?
0: ಚಿಕ್ಕಪ್ಪ.
4: ಅಣ್ಣಯ್ಯ
1: ಚೆನ್ನಾಗಿದೀಯಾ?
4: ನಿನ್ನ ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ. ನೀನು?
1: ಚೆನ್ನಾಗಿದ್ದೀನಪ್ಪ.
4: ಕಲ್ಯಾಣಿ ಅಂದ್ರೆ ಎಷ್ಟು ದಿನ ಬೆಳೆದ್ಬಿಟ್ಟೆ ನೋಡು. ಅಣ್ಣಯ್ಯ ಇದ್ಯಾವ್ದು ಜಪಾನ್ ಬೊಂಬೆ?
1: ಯಾರು ನೀನೇ ನೋಡು.
4: ಅರೆ ಇದು ನಮ್ಮ ಪುಟ್ಟ ಪ್ರಭಾ ಅಲ್ವಾ? ಎಷ್ಟು ದಾಗ್ಬಿಟ್ಟಿದ್ದಾಳೆ. ಎರಡು ನನ್ನ ಮುದ್ದುಗಿನಿಗಳು ಏರ್ಪೋರ್ಟ್ ಬರ್ತಂತ ಲೆಕ್ಕ ಹಾಕಿದ್ದೆ, ಒಬ್ರು ಪತ್ತನೆ ಇಲ್ಲ.
1: ಆಗಲ್ಲ
4: ಇಷ್ಟ ಚಿಕ್ಕಪ್ಪನ ಪ್ರೀತಿ
1: ಅದನ್ನ ಮೂರ್ತಿ. ಕಲ್ಯಾಣಿ ನೋಡೋಕೆ ಹುಡುಗ ಬಂದಿದ್ದಾರೆ, ಅದಕ್ಕೆ ಬರೋಕಾಗಲಿಲ್ಲ.
4: ಮಧು ಪರೀಕ್ಷೆ?
1: ಹೌದು,
4: ನಮ್ ಕಲ್ಯಾಣಿ ಮದುವೆ. ಯಾರ ಮನೆ ಉಡ್ವಿ? ಅರೆ ಅರೆ ಅಷ್ಟು ನಾಚಿಕ ಬಂದ್ಬಿಡ್ತ ಗಣ್ಣ ಕಡೆ ಬಂದಾಗಿದೆ. ಅರೆ ಕೃಷ್ಣ ರಾಮಚಂದ್ರ, ಹೌ ಆರ್ ಯು ಐಸೆ? ಹೌ ನೈಸ್ ಟು ಸೀ ಯು. ಆಫ್ಟರ್ ಆಲ್ ಇಟ್ಸ್ ಅ ಸ್ಮಾಲ್ ವರ್ಲ್ಡ್ ಯುನೋ. ಅಲ್ಲಿ ಅಮೆರಿಕಾಲ್ ನೋಡಿದ್ದು, ಇವತ್ತು ನೀನು ಸಂದಿಸ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. ನಮ್ ಕಲ್ಯಾಣಿ ನೋಡಕ್ ಬಂದಿರಂತೆ. ಐ ಟೆಲ್ ಯು ಶೀಸ್ ಅ ವಂಡರ್ಫುಲ್ ಚೈಲ್ಡ್. ನನಗೆ ಬಹಳ ಪೆಟ್ಟು. ಶೀಸ್ ವೆರಿ ಇಂಟೆಲಿಜೆಂಟ್ ಕೂಡ. ನೀ ಕೋಪಿಸ್ಕೋಬೇಡ. ಯಾರು ಹುಡುಗ ನಿಮ್ ತಮ್ಮನ?
1: ಯಾಕಾಗತ್ತೀಯ, ಇವರೇ ಆ ಹುಡುಗ.

0: ಜೋಕ್ ಮಾಡ್ಬಿಡಣ್ಣ, ಅವ್ರ ಹುಡುಗ ಇದ್ದಾಗಿದ್ದಾರಷ್ಟೇ, ಆದ್ರೆ ಇವರಲ್ಲ ಹುಡುಗ.
1: ಜೋಕಲ್ಲಪ್ಪ, ನಿಜವಾಗ್ಲೂ ಇವರೇ ಆ ಹುಡುಗ.
0: ಡೋಂಟ್ ಬಿ ಸಿಲ್ಲಿ, ಹುಚ್ಚುಚ್ಚಾಗ ಆಡ್ಬಾರಣೆ. ಡಾಕ್ಟರ್ ರಾಮಚಂದ್ರ ಮದುವೆ ಆಗಿರೋ ಮನುಷ್ಯ, ಅವ್ರ ಹೆಂಡತಿ ಮಿಸ್ಸಸ್ ಮಾರ್ಗರೆಟ್ ರಾಮಚಂದ್ರ ನನ್ನ ಅಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದಾರೆ.
2: ಅವ್ರಿಗೆ ಮೂರ್ ಜನ ಸಣ್ಣ ಸಣ್ಣ ಮಕ್ಕಳಿದ್ದಾರೆ.
1: ಮದುವೆ ಮಕ್ಕಳಿದ್ದಾರೆ?
2: ನನ್ನೇನ್ ಕೇಳ್ತೀಯ, ಅವ್ರನ್ನೇ ಕೇಳು. ಇಲ್ಲೇ ಕೂತಿದಾರಲ್ಲ ಅಪ್ಪ ಮಗ.
3: ಏನ್ರಿ, ನೀವು ಬೇಕಾಗಿರೋದು ನನ್ನ ಮಗಳಲ್ಲ, ಈ ಮನೆ. ಸುಳ್ಳು ಹೇಳಿ ಮದುವೆ ಮಾಡಿಕೊಂಡು ಈ ಆಸ್ತಿನ ಲಪ್ಪಾಯಿಸ್ಕೊಂಡು ಅವಳನ್ನ ಪಾಳೆನೆ ಕರ್ಕೊಂಡು ಹೋಗಿ ಅಲ್ಲಿರೋ ಆ ಮೂರು ಮಕ್ಕಳಿಗೆ ಇವಳನ್ನ ಆಯಾ ಮಾಡ್ಕೋಬೇಕಂತಾನೆ ನಿಮ್ಮ ಉದ್ದೇಶ? ದೊಡ್ಡ ಮನುಷ್ಯರು ಕಣ್ರಿ, ಪಾಳೆನಲ್ಲ ಚಂದ್ರಲೋಕಕ್ಕೆ ಹೋದ್ರು ಇಲ್ಲಿ ನಿಮ್ಮ ಬುದ್ಧಿನ ಬದಲಾಯಿಸಕ್ ಹೇಗೆ ಸಾಧ್ಯ? ಏನು ಸುಳಿ ಬೋರ್ಸಿದ್ರು ಹೋಗುತ್ತೇನ್ರಿ? ಎರಡ ಮೇಲೆ ಇನ್ನು ಮುಖ ಮುಖ ನೋಡ್ತಾ ಯಾಕೆ ನಿಂತಿದ್ದೀರಾ? ಹೊರಟೋಗಿ ಇಲ್ಲಿಂದ, ಮರು ಹೊರಟೋಗಿ, ಹೊರಟೋಗಿ, ಹೋಗಿ.
4: ಪಾತ್ರೆ ತಗೊಳ್ಳಿ. ಯಾಕ್ರಿ ಕೆಮ್ತಿದ್ದೀರಿ? ಗಂಟ್ಲಿಗೆ ಏನಾದ್ರೂ ಔಷಧಿ ಬೇಕಾ?
5: ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು.
4: ಏನು?
5: ನಾ ಭರತ್ ಪದ್ಯ ನೀವ್ ಎತ್ಕೊಂಬಂದ್ಬಿಟ್ರಲ್ಲ,
4: ಅದನ್ನ ಹಿಂದಕ್ಕೆ ಕೊಡಿ ಅಂತ ಕೇಳಕ್ ಬಂದ್ರ?
5: ಅದ್ರ ಬಗ್ಗೆ ನಿಮ್ ಅಭಿಪ್ರಾಯ ಕೇಳಕ್ ಬಂದೆ.
4: ಪದ್ಯ ಪರವಾಗಿಲ್ಲ, ಅನುಭವ ಆದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬರೀಬಹುದು.
5: ನಾನು ಪದ್ಯದ ಬಗ್ಗೆ ಕೇಳಲಿಲ್ಲ, ಅದರಲ್ಲಿರೋ ಭಾವನೆ ಬಗ್ಗೆ.
4: ನಾನು ಆ ಕವನ ಎತ್ಕೊಂಡು ಬಂದಾಗ್ಲೇ ನಿಮಗ್ ಗೊತ್ತಾಗಿರ್ಬೇಕಲ್ಲ?
5: ಗೊತ್ತಾಯ್ತು, ಆದ್ರೆ ಮುಂದೆ ಆ ವಿಚಾರ ಏನು ಅಂತ?
4: ನಮ್ ತಂದೆಗ್ ಮೈಗೆ ಹುಷಾರಿಲ್ಲದೆ ಮಲಗಿರೋವಾಗ ಈ ವಿಚಾರ ಹೇಗ್ ಮಾತಾಡೋದು? ಅದು ಅಲ್ಲದೆ ನಮ್ಮ ಅಕ್ಕನ ಮದುವೆದು ಒಂದು ನಿಶ್ಚಯ ಆಗುವವರೆಗೂ ನಮ್ಮ ಮನಸ್ಸಿನ ಭಾವನೆಗಳನ್ನ ಒಳಗೆ ಇಟ್ಕೊಂಡಿರೋದು ಒಳ್ಳೇದಲ್ವೇ?
5: ಆ ವಿಚಾರ ನಾನು ಒಪ್ತೀನಿ, ಆದ್ರೆ ಅವ್ರ ಮದುವೆ ಯಾವಾಗತ್ತೋ ಏನೋ.
4: ನೋಡಿ, ನಮ್ಮ ಅಕ್ಕ ನನಗೆ ಹೆತ್ತ ತಾಯಿಗಿಂತಲೂ ಹೆಚ್ಚಾಗಿದ್ದಾಳೆ. ಯಾವ ಕಾರಣಕ್ಕೂ ಅವಳು ಮನಸ್ಸು ನೋಯಿಸೋಕೆ ನನಗಿಷ್ಟ ಇಲ್ಲ. ನಾನು ನಿಮ್ಮನ್ನು ಪ್ರೀತಿಸ್ತೀನಿ ಸಂತೋಷ್, ಆದ್ರೆ
5: ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯು ಪ್ರಭಾ. ಸದ್ಯಕ್ಕೆ ವಿಚಾರ ನಮ್ಮಿಬ್ಬರಲ್ಲೇ ಇರಲಿ.
4: ಸರ್,
6: ಭಾಮಕಲ್ಯಾಣಿ,
5: ಏನಿವತ್ತು ಹೊತ್ತು ಮುಂಚೆ ಬಂದ್ಬಿಟ್ಟಿದ್ಯಾ?
4: ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು.
5: ಭಾಮ ಕುತ್ಕೋ.
4: ಸರ್,
5: ಏನಮ್ಮ ಇದು, ಏನ್ ವಿಷಯ, ಯಾಕಮ್ಮ ಹೀಗೆ ಕಾಲು ಬೀಳ್ತಾ ಇದೀಯಾ?
4: ನೀವು ನನಗೆ ಬಾಳ್ ಕೊಡ್ಬೇಕು ಸರ್.
5: ಏನಮ್ಮ ಹೇಳ್ತಾ ಇದೀಯಾ?
4: ಸರ್, ನಿಮಗೆ ಗೊತ್ತಿರೋ ಹಾಗೆ ಬಂದ ಸಂಬಂಧಗಳು ಒಂದೂ ಸರಿ ಹೋಗ್ಲಿಲ್ಲ. ಆ ಚಿಂತೆಲೆ ಅಪ್ಪಂಗ್ ಹಾರ್ಟ್ ಅಟ್ಯಾಕ್ ಆಗಿ ಮಲಗ್ಬಿಟ್ಟಿದ್ದಾರೆ. ಅಕ್ಕಪಕ್ಕದವರೆಲ್ಲ ನನ್ನ ವಿಷಯದಲ್ಲಿ ಏನೇನೋ ಮಾತಾಡ್ತಾ ಇದ್ದಾರೆ.
5: ಜನಕ್ಕೆ ಅದಕ್ಕಿಂತ ಬೇರೆ ಏನ್ ಕೆಲಸ ಇದೆ ಅಮ್ಮ? ತಮಗ್ ಸಂಬಂಧ ಪಡೋದ್ ವಿಷಯದಲ್ಲಿ ತಲೆ ಹಾಕ್ತಿದ್ದೀರ ಅವ್ರಿಗೆ, ಆಗೋದೇ ಇಲ್ಲ. ಅದಕ್ಕೆಲ್ಲ ನೀನು ಚಿಂತೆ ಮಾಡ್ಬೇಡಮ್ಮ.
4: ಇಲ್ಲ ಸರ್, ಮೊದಲು ನಾನು ಇದ್ಯಾವುದನ್ನೂ ಮನ್ಸಿಗೆ ಹಚ್ಕೊಳ್ತಾ ಇರ್ಲಿಲ್ಲ, ಆದ್ರೆ ಈಗ ಅವ್ರು ಹೇಳೋದ್ರಲ್ಲೂ ಅರ್ಥ ಇದೆ ಅನ್ನಿಸ್ತಾ ಇದೆ. ನನ್ನ ಮದುವೆ ಆಗೋವರೆಗೂ ಅಪ್ಪನ ಚಿಂತೆ ಕೊನೆ ಆಗೋಲ್ಲ. ನನ್ನ ತಂಗಿ ಮದುವೆ ಆಗೋಕ್ಕೂ ನಾನೇ ಅಡ್ಡವಾಗಿ ನಿಂತಿದ್ದೀನಿ. ಇದಕ್ಕೆಲ್ಲ ಪರಿಹಾರ ಒಂದೇ, ನನ್ನ ಮದುವೆ. ಅದಕ್ಕೆ ನಿಮ್ ಕಾಲ್ ಹಿಡ್ಕೊಂಡು ಬೇಡ್ತಾ ಇದ್ದೀನಿ, ನನಗೊಂದು ಬಾಳ್ ಕೊಡಿ ಅಂತ.
5: ನಾನು ನಿನ್ನ ಕೈ ಹಿಡಿಯೋದ? ಕಲ್ಯಾಣಿ, ಕಲ್ಯಾಣಿ, ನಾನು ಕೂಡ ಮರಿಬೇಡಮ್ಮ, ಮರಿಬೇಡ.
4: ಆದ್ರೇನು, ನಿಮಗ್ ಕಣ್ಣಿಲ್ದೇ ಇದ್ರು ನೀವು ನನ್ನ ತಿಳ್ಕೊಂಡಿರೋ ಅಷ್ಟು ಕಣ್ಣಿತ್ತು ಕುರುಡ್ರಾದವ್ರು ನನ್ನ ಅರ್ಥ ಮಾಡ್ಕೊಂಡಿಲ್ಲ. ಸರ್, ನಾನು ಯಾವ ರೀತಿಲೂ ನಿಮ್ಗೆ ಹೊರೆಯಾಗಿರೋಲ್ಲ, ನಿಮಗೆಲ್ಲ ರೀತಿಲೂ ಸಹಾಯವಾಗಿರ್ತೀನಿ. ದಯವಿಟ್ಟು ನನ್ನ ಈ ಕೋರಿಕೆನ ತಿರಸ್ಕರಿಸ್ಬೇಡಿ ಸರ್.
5: ಕಲ್ಯಾಣಿ, ಇದ್ರಲ್ಲಿ ತಿರಸ್ಕಾರ ಮಾಡೋ ಪ್ರಶ್ನೆನೇ ಇಲ್ಲಮ್ಮ. ನಿನ್ನಂತ ಹೆಂಡತಿ ಸಿಗ್ಬೇಕಾದ್ರೆ ನಾನು ಪೂರ್ವ ಜನ್ಮದ ಪುಣ್ಯ ಮಾಡಬೇಕು.
4: ಸರ್, ನೀವು ಮಿಕ್ಕವ್ರಿಗಿಂತ ಯಾವ ರೀತಿಯಲ್ಲಿ ಕಡಿಮೆ ಆಗಿದ್ದೀರಿ? ನೀವು ಸ್ವತಂತ್ರ ಜೀವಿ ಅಲ್ವೇ? ಸರ್, ನಾನು ಚೆನ್ನಾಗಿ ಆಲೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ಒಂದು ವೇಳೆ ನೀವಿಲ್ಲ ಅಂದ್ರೆ ನಾನು ಕೆರೆನೋ ಬಾವಿನೋ ನೋಡ್ಕೊಳ್ಳದೆ ವಿಧಿನೇ ಇಲ್ಲ.

0: ಕಲ್ಯಾಣಿ, ಅಂಥ ಮಾತು ಮಾತ್ರ ಆಡ್ಬೇಡಮ್ಮ. ನಾನೇನು ಒಳ್ಳೇದನ್ನು ಬಯಸ್ತೀನಿ ವಿನಃ ನಾನೇನು ಕೈ ಹಿಡಿಯೋದಕ್ಕೆ ಸದಾ ಸಿದ್ಧವಾಗಿದ್ದೀನಮ್ಮ. ಇದಕ್ಕಿಂತ ಬೇರೆ ಅದೃಷ್ಟ ನನ್ನ ಜೀವನದಲ್ಲಿ ಇನ್ನೇನಮ್ಮ ಇದೆ? ನಾನೀ ಮದುವೆಗೆ ಸಂಪೂರ್ಣವಾಗಿ ಒಪ್ಪಿದ್ದೀನಮ್ಮ, ಸಂಪೂರ್ಣವಾಗಿ ಒಪ್ಪಿದ್ದೀನಿ.
1: ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ, ಯಾವತ್ತೂ ಮರೆಯಲ್ಲ ಸರ್.
2: ನಮ್ಮ ತಂದೆ ನೋಡಕ್ಕೆ ಯಾವಾಗ ಬರ್ತೀರಿ?
0: ನಾಳೆ ಬೆಳಿಗ್ಗೆ 10 ಗಂಟೆ ಸರಿಯಾಗಿ ಬರ್ತೀನಿ.
2: ಖಂಡಿತ ಬರ್ತೀರಿ ತಾನೆ? ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ.
0: ಹಾ, ಖಂಡಿತವಾಗ್ಲೂ ಬರ್ತೀನಿ.
2: ಥ್ಯಾಂಕ್ಸ್ ಸರ್, ಬರ್ತೀನಿ.

0: ಅಪ್ಪ, ಅಕ್ಕ ಯಾವತ್ತೂ ಯಾರಿಗೂ ಕೆಟ್ಟದ್ ಮಾಡ್ದವಳಲ್ಲ, ಒಂದು ಕೆಟ್ಟದ್ ಬಯಸ್ದವಳಲ್ಲ. ಅಂಥವಳಿಗೆ ದೇವರು ಯಾಕಿಂತ ಶೋಧನೆ ಕೊಡ್ತಿದ್ದಾನೆ?
1: ದೇವರು ಒಳ್ಳೆಯವರನ್ನೇ ಅಮ್ಮ ಶೋಧನೆ ಮಾಡೋದು. ನಮಗ ಅವನಲ್ಲಿ ಎಷ್ಟು ನಂಬಿಕೆ ಇದೆ, ಎಷ್ಟು ಮಟ್ಟಿಗೆ ನಾವು ಕಷ್ಟಗಳನ್ನು ಸಹಿಸಿಕೊಳ್ಳಬಲ್ಲೇವೆ ಅಂತ ಪರೀಕ್ಷೆ ಮಾಡಿ ನೋಡ್ತಾನಮ್ಮ.
2: ಪ್ರಭಾ, ಕಲ್ಯಾಣಿಗೆ ಒಂದು ಇಂಜೆಕ್ಷನ್ ಕೊಟ್ಟಿದ್ದೀನಿ, ಅವಳು ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿ, ಶೀಲ್ ಬಿ ಆಲ್ ರೈಟ್.
1: ಅಪ್ಪ, ಅವಳಿಗೆ ಯಾವಾಗ ಗುಣವಾಗುತ್ತೋ?
2: ನಡೆದ ಘಟನೆ ಆಘಾತ ಅವಳ ಮನಸ್ಸಿನ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಿದೆ ಮೇಲೆ ಡಿಪೆಂಡ್ ಆಗುತ್ತೆ. ಪೂರ್ಣ ಗುಣವಾಗೋದಕ್ಕೆ ಸ್ವಲ್ಪ ಹೊತ್ತಿಡಿಬಹುದು, ಸ್ವಲ್ಪ ದಿನಗಳಾಗಬಹುದು, ಇಲ್ಲ ಕೆಲವು ತಿಂಗಳುಗಳ ಆಗಬಹುದು, ಆದ್ರೆ ಗುಣ ಆಗೋದು ಮಾತ್ರ ಖಂಡಿತ.
1: ನಿನ್ನ ಮಾತೇ ನನಗೆ ಧೈರ್ಯನಪ್ಪ.
0: ಅಕ್ಕ, ಅಕ್ಕ, ಏ ನೀನ್ ಯಾಕೆ ಬಂದೆ ಇಲ್ಲಿಗೆ? ಹೋಗೆ ಇಲ್ಲಿಂದ. ಯಾಕಕ್ಕ, ನಾನ್ ಯಾವಾಗ್ಲೂ ಇಲ್ಲೇ ತಾನೆ ಮಲ್ಕೊಳ್ಳೋದು. ಇಷ್ಟು ದಿನ ಸರಿ, ಇನ್ಮೇಲೆ ನೀನ್ ಇಲ್ಲಿ ಮಲಗಬಾರ್ದು. ಯಾಕೆ? ನಾನು ನನ್ ಗಂಡ ಮಲ್ಕೊಳ್ಳೋ ಜಾಗದಲ್ಲಿ ನೀನ್ ಹೇಗೆ ಮಲಗ್ತೀಯಾ? ನಾಚಿಕೆ ಆಗಲ್ವಾ?
3: ನಿನ್ ಗಂಡನಾ?
0: ಹೌದು
3: ನೋಡು,
0: ಇವನೇ ನನ್ ಗಂಡ. ಸ್ವಲ್ಪ ಕಪ್ಪ ಬಡ್ಡಿ ಮಗ, ಆದ್ರೆ ಎಷ್ಟು ಲಕ್ಷಣವಾಗಿದ್ದಾರೆ. ಅವನ್ ಮೂಗ್ ನೋಡು, ಎಷ್ಟು ಲಕ್ಷಣವಾಗಿದೆ. ಏ ಈ ಜರಿಪೇಟ ನೋಡು, ಎಷ್ಟು ಚೆನ್ನಾಗಿದೆ. ಹಳೇ ಫ್ಯಾಷನ್ ಅಂತೀಯಾ? ಏ ಆ ವಿಶ್ವೇಶ್ವರೇ, ಛೆ ನಿಂಗೇನು ಗೊತ್ತಾಗಲ್ಲ.
3: ಕೊಡಿ.
0: ಏ ಮುಟ್ಬೇಡ್ವೆ, ಇನ್ನೊಂದ್ಸಲ ಮುಟ್ಟಿದ್ರೆ ಹುಷಾರ್.
3: ಅಕ್ಕ, ನಿನ್ಗಿನ್ನು ಮದ್ವೆ ಆಗಿಲ್ಲ, ಬರೀ ಬಾಯ್ ಫ್ರೆಂಡ್ ಅಷ್ಟೇ. ಅವ್ರನ್ನೀಗ್ಲೇ ಇಲ್ಲಿ ಮಲಗಿಸ್ಕೊಂಡ್ರೆ ಎಲ್ರು ಮಾತಾಡ್ಕೊಡಲ್ವಾ? ಅವ್ರು ನಿಲ್ಕೊಡು, ಸದ್ಯಕ್ಕೆ ಅವ್ರಿಗೆ ಬೇರೆ ರೂಮ್ ಕೊಟ್ಟಿರ್ತೀನಿ, ಮದ್ವೆ ಆದ್ಮೇಲೆ ನಾನೇ ರೂಮ್ ಬಿಟ್ಬಿಡ್ತೀನಿ.
0: ಬರೀ ಬಾಯ್ ಫ್ರೆಂಡ್ ಅಷ್ಟೇನಾ? ನಂಗಿನ್ನೂ ಮದ್ವೆ ಆಗಿಲ್ವಾ? ಇವ್ರಿಲ್ಲಿಂದ ಹೋಗೋಕೆ ಬೇಜಾರು ಮಾಡ್ಕೋತಾರೆ. ನಿನಗೆ ಹೇಗ್ ಕರ್ಕೊಂಡು ಹೋಗ್ತೀಯಾ? ಸರಿ, ಅವ್ರನ್ನ ಅಲ್ಲಿ ಮಲಗಿಸು, ಆಮೇಲೆ ಮದ್ವೆ ಆದ್ಮೇಲೆ ಇಲ್ಲಿ ಕರ್ಕೊಂಡ್ ಬಂದ್ ಮಲಗಿಸು.
3: ಸರಿ,
0: ನಿಜವಾಗ್ಲು
3: ನಿಜವಾಗ್ಲು
0: ನನ್ನ ಆಣೆಗೂ
3: ನಿನ್ನ ಆಣೆಗೂ
0: ನಿನ್ನ ಆಣೆಗೂ
3: ನನ್ನ ಆಣೆಗೂ
0: ಇವ್ರ ಆಣೆಗೂ
3: ಅವ್ರ ಆಣೆಗೂ.
0: ಸರಿ, ಅಲ್ಲೇ ಕರ್ಕೊಂಡು ಹೋಗಿ ಮಲಗಿಸು.
4: ಅಂದಾಗೆ ನಿಮ್ಮಕ್ಕ ಕಲ್ಯಾಣಿನು ನಮ್ಮಕ್ಕನು ಫ್ರೆಂಡ್ಸ್ ಅಲ್ವಾ? ಅವ್ರನ್ನೂ ಕರ್ಕೊಂಬಾ, ಖಂಡಿತ ಕರ್ಕೊಂಬರ್ಬೇಕು.
3: ಅಕ್ಕನ್ನ ಪ್ರಯತ್ನಿಸ್ತೀನಿ.
2: ಮದುವೆ ಮದುವೆ ಮದುವೆ, ಈ ಮದುವೆ ಅನ್ನೋದು ಅವಳ ತಲೆಯಲ್ಲಿ ಹಾಗೆ ನಿಂತುಬಿಟ್ಟಿದೆ. ಪೋರ್ ಚೈಲ್ಡ್, ನೀನು ಅವಳನ್ನ ಕರ್ಕೊಂಡು ಹೋದ್ರೆ ಅಲ್ಲಿ ಸಡಗರ ಸಂಭ್ರಮ ನೋಡಿ ಅವಳ ಮನಸ್ಸಿಗೆ ಸಂತೋಷ ಆದರೂ ಆಗ್ಬಹುದು. ವೈ ನಾಟ್, ಯು ಕ್ಯಾನ್ ಟೇಕ್ ಹರ್.
3: ಪರವಾಗಿಲ್ಲ ತಾನೆ,
2: ಹೆದರ್ಕೋಬೇಕಾದೇ ಏನಿಲ್ಲ, ಧೈರ್ಯವಾಗಿ ಕರ್ಕೊಂಡೋಗು.
3: ಸರಿ ಚಿಕ್ಕಪ್ಪ.
1: ಬನ್ನಿ ಡಾಕ್ಟರ್, ಬನ್ನಿ ಬನ್ನಿ, ದಯಮಾಡಿ.

0: ರೂಪಾಯಿ ಕೊಟ್ರ ಅವತ್ತು ನಮ್ಮನೆ ಬಂದು ನನ್ನ ನೋಡಿ ಹುಡುಗಿ ಚೆನ್ನಾಗಿದ್ದಾಳ ಅಂತ ಕೇಳಿದಕ್ಕೆ ಕೋಲೆ ಬಸ್ ಒಂಥರ ತಲೆ ಅಲ್ಲಾಡಿಸ್ದೆ ಯಾಕೆ ನಮ್ಮಪ್ಪ ಕೊಡ್ತೀನಿ ವರದಕ್ಷಿಣೆ ಸಾಕಾಗಿಲ್ವಾ ನಿನ್ ಜನ್ಮಕ್ಕಿಷ್ಟು ಬೆಂಕಿ
1: ಹಾಕಬೇಡಮ್ಮ
0: ನಿಮ್ಮಂತ ಧನಪಿಶಾಚಿಗಳಿರೋದ್ರಿಂದಲೇ ನಮ್ಮಂತ ಹೆಣ್ಣು ಹುಡುಗಿರು ಮದುವೆ ಇಲ್ಲದೆ ಕಣ್ಣೀರ್ ಹಾಕ್ತಾ ಇರೋದು
2: ಏನಾಯ್ತ ಅವಳಿಗೆ ನನ್ ಮಗಳು ಹೀಗ್ಯಾಕ್ ಆಡ್ತಾಳೋ ಹೇಳೋ ಮೂರ್ತಿ ಹೇಳಪ್ಪ ಏನಾಯ್ತ
3: ಅವಳಿಗೇನಾಗಿಲ್ಲ ಅಣ್ಣ ಗಾಬರಿ ಆಗ್ಬೇಡ ಅವತ್ತು ಕಲ್ಯಾಣಿ ನೋಡಕ್ ಬಂದು ರೆಫ್ಯೂಸ್ ಮಾಡಿ ಹೋದಂತ ಹುಡುಗ ಮದುವೆ ಮನೆಯಲ್ಲಿ ಆ ಹುಡುಗನೇ ಮದುವೆ ಗಂಡ ಕೂತಿರೋದು ನೋಡಿ ಸ್ವಲ್ಪ ಅಪ್ಸೆಟ್ ಆದ್ಲು ಹೆದರ್ಕೋಬೇಡ ಅವಳಿಗೆ ಟ್ರ್ಯಾಂಕ್ವಲೈಸರ್ ಕೊಟ್ಟೀನಿ ಶೀಲ್ ಬಿ ಆಲ್ರೈಟ್ ನಾನೆಲ್ಲ ಪರೀಕ್ಷೆ ಮಾಡಿ ನೋಡಿದೆ ಅವಳಿಗೆ ಸೈಕಲಾಜಿಕಲ್ ಶಾಕ್ ಅಲ್ಲದೆ ಮೈಗೆ ಬೇರೆ ಯಾವ ವ್ಯತ್ಯಾಸನೂ ಆಗಿಲ್ಲ ಅವಳ ಸುಪ್ತ ಮನಸ್ಸಿನಲ್ಲಿ ತಾನೊಬ್ಬ ಗೃಹಿಣಿ ಆಗಬೇಕು ತಾನು ಒಬ್ಬರಿಗೆ ಹೆಂಡತಿ ಆಗಬೇಕು ತಾನು ಯಾರಿಗಾದ್ರು ಸೇರಿದವಳಾಗಿರಬೇಕು ತನ್ನನ್ನು ಒಬ್ಬ ಹೆಂಗಸು ಅಂತ ಯಾರಾದರೂ ಅವನು ಪ್ರೀತಿಸಬೇಕು ಅನ್ನೋ ಆಸೆ ಮನಸ್ಸಿನಲ್ಲಿ ಹಾಗೆ ತುಂಬಿಕೊಂಡಿದೆ ಈ ಅಪೂರ್ಣವಾದ ಆಸೆಗಳು ಪೂರ್ಣವಾದಾಗ ಅವಳು ಸರಿ ಹೋಗಿ ಮತ್ತೆ ಮೊದಲಂತಾಗೋದು ಖಂಡಿತ
0: ಅದ್ ಸರಿ ಚಿಕ್ಕಪ್ಪ ಆದ್ರೆ ಅವಳು ಮದುವೆ ಆಗೋದು ಹೇಗೆ ಹುಚ್ಚು ಬಿಡದೊರ್ತು ಮದುವೆ ಆಗೋಲ್ಲ ಮದುವೆ ಆಗದೊರ್ತು ಹುಚ್ಚು ಬಿಡೋಲ್ಲ ಅಂತನೋ ಗಾದೆ ತರ ಆಯ್ತಲ್ಲ
3: ಎಸ್ ಪೂರ್ ಚೈಲ್ಡ್ ತಾನು ಯಾರಿಗೂ ಬೇಡವಾದವಳು ಅನ್ನೋ ಕೀಳರಮೆ ಅವಳ ಮನಸ್ಸಿಂದ ಹೋಗ್ಬೇಕು ಅದಕ್ಕೆ ಅಟ್ಲೀಸ್ಟ್ ಯಾರಾದರೂ ಅವಳನ್ನ ಪ್ರೀತಿಸೋ ಹಾಗೆ ನಟಿಸ್ಬೇಕು
4: ಅದ್ ಸರಿ ಸರ್ ಒಂದ್ ವೇಳೆ ನಡೆಸೋದಕ್ಕೆ ಯಾರನ್ನಾದ್ರೂ ಒಪ್ಪಿಸ್ತೀವಿ ಅಂತ ಇಟ್ಕೊಳ್ಳಿ ಆಮೇಲಾದ್ರೂ ಕಲ್ಯಾಣಿಗೆ ಇದೆಲ್ಲ ನಾಟಕ ಅನ್ನೋ ನಿಜಾಂಶ ಗೊತ್ತಾದ್ಮೇಲೆ ಏನಾಗತ್ತೆ ಅದನ್ನ ತಡ್ಕೊಳ್ಳೋ ಶಕ್ತಿ ಅವಳಿಗಿರುತ್ತಾ
3: ಇರುತ್ತೆ ಆದ್ರೆ ಅವಳಿಗೆ ತಿಳಿಸೋದನ್ನ ತಿಳಿಸಬೇಕಾದ ರೀತಿಲಿ ನಿಧಾನವಾಗಿ ಅವಳ ಮನಸ್ಸನ್ನು ಪಕ್ವಗೊಳಿಸಿ ಯಾವ ಶಾಕು ಆಗದ ಹಾಗೆ ಇದೆಲ್ಲ ನಿನ್ ಒಳ್ಳೇದಕ್ಕೆ ಅನ್ನೋ ಸತ್ಯ ಅವಳ ಮನಸ್ಸು ಗ್ರಹಿಸುವಂಗ್ ಮಾಡಿದ್ರೆ ಯಾವ ತೊಂದರೆನೂ ಆಗಲ್ಲ
4: ಅದ್ ಸರಿ ಸರ್ ಆದ್ರೆ ಆ ಥರ ನಡೆಸೋದಕ್ಕೆ ಯಾರಿದ್ದಾರೆ
3: ಐ ಥಿಂಕ್ ಯು ಕ್ಯಾನ್ ಡೂ ಇಟ್ ಸಂತೋಷ್ ಮೈ ಡಿಯರ್ ಬಾಯ್ ನೀವು ಪ್ರಭಾಸ್ ಬಿಡಿಸೋ ವಿಷಯ ನಂಗೆ ಗೊತ್ತು ನನಗ್ ಮಾತ್ರ ಅಲ್ಲ ನಿಮ್ಮಿಬ್ಬರ ವಿಚಾರ ನಮ್ಮಣ್ಣಯ್ಯಂಗೂ ಗೊತ್ತು ಎಸ್ ಇನ್ಫ್ಯಾಕ್ಟ್ ಅವತ್ತು ನಮ್ಮಣ್ಣಯ್ಯ ಕಲ್ಯಾಣಿ ಮದುವೆ ಒಂದು ನಿಶ್ಚಯವಾಗಿಬಿಟ್ರೆ ಅದೇ ಮುಹೂರ್ತದಲ್ಲಿ ನಿಮ್ಮ ಮತ್ತು ಪ್ರಭಾ ಇಬ್ಬರು ಮದುವೆ ಮಾಡಬೇಕು ಅಂತ ಮಾತಾಡ್ತಿದ್ರು ಅಷ್ಟರಲ್ಲಿ 108 ವಿಘ್ನಗಳು ಮಿಸ್ಟರ್ ಸಂತೋಷ್ ನೀವು ಮತ್ತು ಪ್ರಭಾ ನನ್ನ ಸಜೆಷನ್ ಒಪ್ಪು ಹಾಗಿದ್ರೆ ಕಲ್ಯಾಣಿ ನಿಮ್ಮ ವಿಚಾರದಲ್ಲಿ ಒಳ್ಳೆ ಅಭಿಪ್ರಾಯ ಇಟ್ಕೊಂಡ್ರಿಂದ ಅವಳ ಮನಸ್ಸಿಗೆ ಯಾವ ಅನುಮಾನ ಬರೆದ ಹಾಗೆ ನಾವು ಈ ಏರ್ಪಾಡು ಮಾಡಬಹುದು ಏನಂತೀರಿ
4: ಸರ್ ನೀವು ಕಷ್ಟವಾದ ಜವಾಬ್ದಾರಿ ನನ್ನ ಹೆಗಲ್ ಮೇಲೆ ಹೊರಿಸ್ತಾ ಇದ್ದೀರಾ ನಿಮ್ಮ ಎಕ್ಸ್ಪೆಕ್ಟೇಷನ್ ನನ್ನ ಕೈಲಿ ಬರಕ್ಕಾಗತ್ತೋ ಇಲ್ವೋ ನನಗೆ ಗೊತ್ತಿಲ್ಲ
3: ಖಂಡಿತ ಸಾಧ್ಯ ಇದೆ ಆ ನಂಬಿಕೆ ನನಗೆ ಇರೋದ್ರಿಂದಲೇ ನಾ ಹೇಳ್ತಿರೋದು
4: ನಿಮಗೆ ಆ ನಂಬಿಕೆ ಇದ್ರೆ ನಂದೇನು ಅಭ್ಯಂತರ ಇಲ್ಲ
3: ಥ್ಯಾಂಕ್ ಯು ಸಂತೋಷ್ ಪ್ರಭಾ ಒಂದ್ ಮಾತು ಈ ವಿಷಯ ನಾನು ನಮ್ಮಣ್ಣ ನೀವು ಮತ್ತು ಪ್ರಭಾ ಈ ನಾಲ್ಕು ಜನಕ್ಕೆ ಬೇರೆ ಯಾರು ಗೊತ್ತಾಗಬಾರ್ದು ಯಾಕಂದ್ರೆ ತಿಳಿದೋ ತಿಳಿದೇನೋ ಅಕಸ್ಮಾತ್ ಅವಳಿಗೆ ನಿಜಾಂಶ ಗೊತ್ತಾಗ್ಬಿಟ್ರೆ ಅವಳಿಗೆ ಈಗ ಆಗಿರೋ ಆಘಾತಕ್ಕಿಂತ ಇನ್ನೂ ಹೆಚ್ಚಿನ ಆಘಾತವಾಗಿ ಅವಳ ಜೀವಕ್ಕೆ ಅಪಾಯ ಬರಬಹುದು ಹಾಗಾಗದೆ ಈ ನನ್ನ ಪ್ರಯೋಗ ಯಶಸ್ವಿ ಆಗೋದಕ್ಕೆ ನಿಮ್ಮಿಬ್ಬರ ಸಹಕಾರ ತುಂಬಾ ಅಗತ್ಯ
0: ಹಾಗೆ ಆಗ್ಲಿ ಚಿಕ್ಕಪ್ಪ
3: ವೆರಿ ಗುಡ್ ವಿಶ್ ಮೈ ಚೈಲ್ಡ್ ಆಲ್ ದಿ ಬೆಸ್ಟ್
0: ಸಂತೋಷ್ ನನ್ನ ಮದುವೆ ಆಗೋಕೆ ನಿಜವಾಗ್ಲೂ ಒಪ್ಕೊಂಡ್ರ ಅವ್ರು ಒಪ್ಕೊಳ್ದೆ ಹೋಗಿದ್ರೆ ನಿಶ್ಚಿತಾರ್ಥಕ್ಕೆ ಏರ್ಪಾಡು ಮಾಡ್ತಿದ್ರ ಪ್ರಭಾ ಹಾಗಾದ್ರೆ ನಮ್ಮ ಮದುವೆ ಯಾವಾಗ್ಲೇ
3: ಕಲ್ಯಾಣಿ ಮದುವೆ ಅನ್ನೋದಷ್ಟು ಸುಲಭನ ಛತ್ರ ಸಿಗ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಅದು 6 ತಿಂಗಳು ಮುಂಚೆನೆ ಬುಕ್ ಆಗ್ಬಿಟ್ಟಿರುತ್ತೆ ಜೊತೆಗೆ ಇನ್ವಿಟೇಷನ್ ಮಾಡಿಸ್ಬೇಕು ಒಡವೆ ವಸ್ತ್ರ ಮಾಡಿಸ್ಬೇಕು ಎಲ್ಲರನ್ನು ಕರಿಬೇಕು
0: ಹಾಗಾದ್ರೆ ಇನ್ನೂ ಎಷ್ಟು ದಿನ ಆಗುತ್ತೆ
3: ಏನೊಂದು 6 ತಿಂಗಳಾಗ್ಬೋದು
0: 6 ತಿಂಗಳಾಗುತ್ತಾ ಚಿಕ್ಕಪ್ಪ ಚಿಕ್ಕಪ್ಪ ನಮ್ಮ ಅಪ್ಪಂಗೆ ಹೇಳಿ ಬೇಗ ನನ್ನ ಮದುವೆ ಮಾಡಿಸು

0: ರೀ ಪ್ರಭಾ ಪ್ರಭಾ, ನಿಮ್ಗೊಂದು ತಮಾಷೆ ತೋರಿಸ್ತೀನಿ, ಸ್ವಲ್ಪ ಮೇಲ್ ಬರ್ತೀರಾ?
1: ತಮಾಷೆನಾ? ಏನದು?
0: ಅದು ಸರ್ಪ್ರೈಸ್ ಆಗಿರ್ಬೇಕು. ಅದೇನು ಅಂದ್ರೆ, ನೀವ್ ಮೇಲ್ ಬನ್ನಿ, ಆಮೇಲೆ ಗೊತ್ತಾಗುತ್ತೆ.
1: ವೆಂಕಟರಮಣ ಸ್ವಾಮಿನೇ ಬಂದು ಬೆಟ್ಟಕ್ ಬನ್ನಿ ಅಂತ ಕರೆಯುವಾಗ ಬರೋಲ್ಲ ಅನ್ನಕ್ಕಾಗುತ್ತೆ. ಬರ್ತೀನಿ.
0: ಥ್ಯಾಂಕ್ ಯು, ವೆಲ್ಕಮ್. ಇದ್ರ ಅರ್ಥ ನಿಮ್ಗೆ ಗೊತ್ತಾಗ್ಲಿಲ್ಲ? ನಿಮ್ಮನ್ನ ಎಷ್ಟು ಮಟ್ಟಿ ನನ್ನ ಹೃದಯದಲ್ಲಿ ತುಂಬಿಟ್ಕೊಂಡಿದ್ದೀನಿ ಅನ್ನೋದನ್ನ ತೋರ್ಸಕ್ಕೆ ಮಾತಿನಲ್ಲಿ ಹೇಗೆ ವ್ಯಕ್ತಪಡಿಸ್ಬೇಕು ಅಂತ ನನಗೆ ಗೊತ್ತಾಗ್ಲಿಲ್ಲ. ಅದಕ್ಕೆ ಈ ಥರ ಹೇಗಿದೆ ನನ್ನ ಐಡಿಯಾ? ಯಾಕ್ರಿ ಯಾಕ್ರಿ ಸುಮ್ಮನಾಗ್ಬಿಟ್ರಿ? ನನಗೆ ಗೊತ್ತಾಗೋಯ್ತು, ಮೌನಂ ಸಮ್ಮತಿ ಲಕ್ಷಣಂ ಅಲ್ಲ. ನಿಮ್ಮ ತಂದೆ ಹತ್ರ ನಾನು ಯಾವಾಗ ಮಾತಾಡಿ
1: ನೋಡಿ, ಈಗ ನಾನೇನು ಹೇಳೋ ಪರಿಸ್ಥಿತಿ ಇಲ್ಲ. ಅಕ್ಕನಿಗೆ ಗುಣವಾಗೋವರೆಗೂ ನಾನೇನು ಕೇಳಬೇಡಿ.
0: ಪರವಾಗಿಲ್ಲ, ಐ ಕ್ಯಾನ್ ವೇಟ್.
1: ನಾನು ಬರ್ತೀನಿ.
2: ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ.
1: ಇವತ್ತು ನನ್ನ ಹುಟ್ಟಿದ ಹಬ್ಬ ಅಲ್ವಾ, ಮರ್ತೇ ಹೋಗಿತ್ತು.
2: ನೀನ್ ಮರೆತರು ನಾನ್ ಮರೆಯೋದಿಲ್ಲ. ನೋಡು, ನಾನು ಈ ಮನೆಗೆ ಬಂದು ಆಗ್ಲೇ ಒಂದು ವರ್ಷ ಆಗೋಯ್ತು.
1: ಒಂದು ವರ್ಷ? ಅಷ್ಟರಲ್ಲಿ ಎಷ್ಟೋ ಘಟನೆಗಳು ನಡೆದೋಯ್ತು.
2: ಏನ್ ಬೇಕಾದ್ರೂ ಆಗ್ಲಿ, ಆದ್ರೆ ನಮ್ಮಲ್ಲಿ ಮಾತ್ರ ಯಾವ ಬದಲಾವಣೆನೂ ಆಗ್ಕೊಡ್ದು.
1: ನಾನು ನೀವು ಪ್ರೀತಿಸ್ತಾರೋ ವಿಷಯ ಗೋವಿಂದಿಗೆ ಗೊತ್ತಿಲ್ಲ. ಅವ್ರು ನನ್ನ ತುಂಬಾ ಪ್ರೀತಿಸ್ತಿದ್ದಾರೆ. ಮತ್ತೆ ಮತ್ತೆ ಏನಾದ್ರೂ ಕಾರಣ ಮಾಡಿಕೊಂಡು ಸೂಕ್ಷ್ಮವಾಗಿ ನನಗೆ ತಿಳಿಸ್ತಾನೆ ಇರ್ತಾರೆ. ಅವ್ರಿಗಿರೋ ವಿಷಯ ಹೇಳೋ ಹಾಗಿಲ್ಲ, ಬಿಡೋ ಹಾಗಿಲ್ಲ. ಏನ್ ಮಾಡ್ಬೇಕು ಅಂತ ತೋಚದೆ ಒದ್ದಾಡ್ತಾ ಇದ್ದೀನಿ ಸಂತೋಷ್.
2: ಯೋಚಿಸ್ಬೇಡ ಪ್ರಭಾ, ಸಮಯ ನೋಡಿ ಅವನ ಮನಸ್ಸಿಗೆ ನೋವಾಗದ ರೀತಿಲಿ ನಾನೇ ತಿಳಿಸ್ತೀನಿ.
0: ಹಲೋ ಎವ್ರಿಬಡಿ, ಹ್ಯಾಪಿ ಬರ್ತ್ಡೇ ಪ್ರಭಾ.
1: ಎಲ್ರಿ ಈ ಸಲ ಬೊಕ್ಕೆ ಕೊಡಲ್ವಾ?
0: ಬೊಕ್ಕೆ ಅದನ್ನ ತಂದ್ಕೊಡೋದು ಆಮೇಲೆ ನಿಮ್ಮ ಹತ್ರ ಬಯಸ್ಕೊಳ್ಳೋದು ಯಾಕೆ ಅಂತ ಅದನ್ನ ತಂದ್ಕೊಳ್ಲಿಲ್ಲ.
1: ರೀ, ನಿಮ್ ಮನಸ್ ನೋಯಿಸಿದ್ದಕ್ಕೆ ಐ ಆಮ್ ಸಾರಿ.
0: ಡೋಂಟ್ ವರಿ. ಅದಕ್ಕೀಗ ಎಷ್ಟು ನೋವಾದರೂ ತಡ್ಕೊಳ್ಳೋ ಶಕ್ತಿ ಬಂದ್ಬಿಟ್ಟಿದೆ.
2: ಏನು ಇದು?
0: ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಳ್ಳೋದು, ಪಿಕ್ಚರ್ ಹೋದ್ಮೇಲೆ ಪೋಸ್ಟರ್ ಅಂಟಿಸೋದು, ಎರಡು ಮುಟ್ಟಾಳ್ತಾನೆ. ಆ ಗುಂಪಿ ಸೇರಿದ ಮುಟ್ಟಾಳ ನಾನು ಅಂತ ನನಗೆ ಗೊತ್ತಾಯ್ತು. ಅದಕ್ಕೆ ಇದಿಲ್ಲಿರಬಾರ್ದು. ರಾಂಗ್ ಪ್ಲೇಸ್, ರಾಂಗ್ ಟೈಮ್, ರಾಂಗ್ ಪರ್ಸನ್.
2: ಸಾರಿ ಗೋವಿಂದ.
3: ದೇವ್ರಿ, ನನ್ನ ಜೀವನದಲ್ಲಿ ಇಷ್ಟು ದಿನದ ಮೇಲಾದರೂ ಸಂತೋಷ ಕೊಡ್ತಿದ್ದೆ, ಈ ಸಂತೋಷ ನನ್ನಲ್ಲೇ ನೆಲೆಸೋ ಹಾಗೆ ಮಾಡಪ್ಪ.
2: ಪ್ರಭಾ
1: ಬನ್ನಿ ಬನ್ನಿ, ಏನ್ ಬೇಕಾಗಿತ್ತು?
2: ಈ ಗುಂಡಿ ಹಾಕ್ಬೇಕಾಗಿತ್ತು.

0: ಅಷ್ಟೇನಾ? ಇರೇ ಹಾಕೊಡ್ತೀನಿ.
1: ಇನ್ನೆಷ್ಟು ದಿವಸ ಹೇಗೆ ಪ್ರಭಾ?
0: ತಾಳ್ಮೆ ತಗೊಳ್ಳಿ ಸಂತೋಷ್, ಅಕ್ಕ ಗುಣವಾಗ್ತಿದ್ದಾಳೆ.
1: ಅವಳ ಗುಣವಾಗ್ತಾ ಆಗ್ತಾ ಒಂದು ಕ್ಷಣನೂ ನಾನು ಬಿಟ್ಟಿರಲ್ಲ ಅಂತಾಳೆ. ಕಣ್ಣೆದುರಿಗೆ ಇರಬೇಕು ಅಂತಾಳೆ. ನಾನು ಆಫೀಸ್ಗೆ ಹೋಗೋದಕ್ಕೂ ಬಿಡೋದಿಲ್ಲ ಅವಳು. ನನ್ನ ಪ್ರೀತಿ ಬಯಸಿ ನನ್ನನ್ನು ತಬ್ಗೊಳಕ್ ಬಂದಾಗ್ಲೆಲ್ಲ ನನಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ, ಏನ್ ಮಾಡ್ಬೇಕು ಅಂತ ತೋಚದೆ ವಿಲಿವಿಲಿ ಅಂತ ಒದ್ದಾಡ್ತಾ ಇದ್ದೀನಿ. ಇದೆಂಥ ಪರೀಕ್ಷೆ ಪ್ರಭಾ, ಇದೆಂಥ ಪರೀಕ್ಷೆ.
0: ಅದಾದ್ರೂ ಪರವಾಗಿಲ್ಲ, ಆದ್ರೆ ನನ್ ಕಂಡ್ರೆ ಅನುಮಾನ ಪಡ್ತಾಳೆ. ಅದೇ ಅದೇ ನನಗೆ ತಡ್ಕೊಳಕ್ ಆಗದೆ ಇರೋದು.
1: ಸಮಾಧಾನ ಮಾಡ್ಕೋ ಪ್ರಭಾ, ಸಮಾಧಾನ ಮಾಡ್ಕೋ. ಆದ್ರೆ ಕಲ್ಯಾಣಿಗೆ ಅನುಮಾನ ಬರ್ದಿರೋ ರೀತಿಲಿ ನಾವು ನಡ್ಕೋಬೇಕು.
0: ಅಕ್ಕ ಅತ್ತೆ ಅಕ್ಕ ಅಕ್ಕ ಮದ್ವೆ ಆಗ್ಬೇಕಾಗಿರೋರ್ನ ನೀನ್ ಬುಟ್ಟಿನ್ ಹಾಕೋಬೇಕು ಅಂತ ನೋಡ್ತಿದ್ಯೇನೆ? ನಾಚಿ ಗೆಟ್ಟೋಳೆ, ನೀನೇನ್ ಹೇಳ್ತಿದ್ಯ ಅಕ್ಕ?
1: ಕಲ್ಯಾಣಿ
0: ನೀನ್ ಸುಮ್ನೆ ಇರಿ, ಮಧ್ಯ ಮಾತಾಡ್ಬೇಡಿ.
1: ನೀ ತಪ್ಪು ತಿಳ್ಕೊತಾ ಇದೀಯ. ನನ್ ಶರ್ಟಿನ ಗುಂಡೆ ಕಿತ್ತೋಗಿತ್ತು, ಅದನ್ನ ಅವಳು ಹಾಕೊಡ್ತಾ ಇದ್ಲು ಅಷ್ಟೇ.
0: ಬೆಕ್ಕು ಕಣ್ ಮುಚ್ಕೊಂಡು ಹಾಲ್ ಕುಡಿತಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ದೀರಾ? ಇಲ್ಲಿ ಏನ್ ನಡೀತಾ ಇದೆ ಅಂತ ತಿಳ್ಕೊಳ್ದೇ ಇರಕ್ಕೆ ನಾನ್ ಕುರುಡಿನೂ ಅಲ್ಲ, ಮುಂಚಿನ ತರ ಹುಚ್ಚಿನೂ ಅಲ್ಲ.
1: ಕಲ್ಯಾಣಿ ನಾನು
2: ಯಾಕಮ್ಮ ಆ ಮಗುನ ಹಾಗೆ ಬೈದೆ?
0: ಮಗು ಅಂತೆ ಮಗು, ಇನ್ನು ಬೆರಳಿಪ್ಪ ಪಾಪ. ನಿಮ್ಮ ಮದ್ದು ಮಗಳು ಏನ್ ಮಾಡಿದ್ಲು ಗೊತ್ತಾಪ?
2: ಏನ್ ಮಾಡಿದ್ಲು
0: ಇವಳು? ನನ್ ಗಂಡನಾಗೋನ್ನ ಚಿಚಿಚಿ ಹೇಳ್ಕೊಳಕ್ಕೆ ನನ್ ನಾಚಿಕೆ ಆಗುತ್ತೆ.
2: ಅವಳನ್ನ ಹಾಗಾಗಿ ಏನಿದೆ ನಿನಗೆ ಹಕ್ಕು? ಅವಳು ನಿನಗೋಸ್ಕರ ಎಂತಹ ತ್ಯಾಗ ಮಾಡಿದಾಳೆ ಗೊತ್ತಾ? ನೀನು ಮದುವೆ ಆಗ್ಲಿಲ್ಲ ಅನ್ನೋ ದುಃಖದಲ್ಲಿ ಹುಚ್ಚಾಗಿ ನಿಂತಾಗ ನಿನ್ನನ್ನು ಗುಣಪಡಿಸೋದಕ್ಕೋಸ್ಕರ ತಾನು ಪ್ರೀತಿಸಿದ ಸಂತೋಷನ್ನ ಬೇಡಿಕೊಂಡು ನಿನ್ನ ಜೊತೆಗೆ ನಿಶ್ಚಿತಾರ್ಥವಾದ ಹಾಗೆ ನಡೆಸೋದಕ್ಕೆ ಒಪ್ಪಿಸಿದ್ಲು. ಅವನು ಪ್ರಭಾತ್ರ ಮಾತಾಡೋದನ್ನು ಕಂಡು ನೀನು ಅನುಮಾನದಿಂದ ಚಡಪಡಿಸುತ್ತಿದ್ದಾಗ ತನ್ನ ಆಸೆಗಳನ್ನೆಲ್ಲ ಮುಚ್ಚಿಟ್ಕೊಂಡು ಯಾವತ್ತು ನೀನು ಗುಣವಾಗಿ ಮೊದಲಂತ ಆಗ್ತೀಯ ಅಂತ ಕಂಡು ಕಂಡು ದೇವರಿಗೆಲ್ಲ ಹರಕೆ ಹೊತ್ತಲು, ಉಪವಾಸಗಳನ್ನು ಮಾಡಿದ್ಲು, ಕಠಿಣವಾದ ವೃತ್ತಗಳನ್ನು ಆಚರಿಸಿದ್ಲು. ಅಂಥವಳನ್ನು ಹೀಗೆ ಅಂದ್ಬಿಟ್ಟೆಲ್ಲಮ್ಮ, ತಪ್ಪು ಮಾಡಿಬಿಟ್ಟೆಮ್ಮ, ನೀನು ತಪ್ಪು ಮಾಡಿಬಿಟ್ಟೆ, ತಪ್ಪು ಮಾಡಿಬಿಟ್ಟೆಮ್ಮ.
1: ಕಲ್ಯಾಣಿ ಕಲ್ಯಾಣಿ ಕಲ್ಯಾಣಿ ಕಲ್ಯಾಣಿ
2: ಕಲ್ಯಾಣಿ
1: ಕಲ್ಯಾಣಿ ಕಲ್ಯಾಣಿ ಯಾಕೆ ಕಲ್ಯಾಣಿ
2: ಕಲ್ಯಾಣಿ ಕಲ್ಯಾಣಿ ಏನಾಯ್ತಮ್ಮ? ಕಲ್ಯಾಣಿ ಏನಾಯ್ತು? ಏನಾಯ್ತಮ್ಮ?
0: ಚಿಕ್ಕಪ್ಪ ಆಗ್ಲೇ 10 ಗಂಟೆ ಆಯ್ತು, ಅವ್ರು ಬರೋ ಹೊತ್ತಾಯ್ತು. ಆಗ್ಲೇ 10 ಗಂಟೆ ಆಯ್ತು, ಅವ್ರು ಬರೋ ಹೊತ್ತಾಯ್ತು. ಆಗ್ಲೇ 10 ಗಂಟೆ ಆಯ್ತು, ಅವ್ರು ಬರೋ ಹೊತ್ತಾಯ್ತು.
2: ಏತಣೆ ಸಂತೋಷ್ ಪ್ರಭಾತ್ರ ಮಾತಾಡೋದ್ ನೋಡಿ ಸಹಿಸ್ಲಾರ್ದೆ ಸಿಕ್ಕಾಪಟ್ಟೆ ಬೈದ್ ಬಿಟ್ಲು. ನನಗೂ ತಡ್ಕೊಳ್ಳಿಕ್ಕಾಗದೆ ನಿಜಾಂಶ ಹೇಳಿಬಿಟ್ಟೆ.
3: ಮೈ ಗಾಡ್, ಎಂಥ ಕೆಲಸ ಮಾಡಿದ್ರಿ ಅಣ್ಣೆ? ಯಾವ ವಿಷಯನ ಅವಳ ಮನಸ್ಸನ್ನು ಪಕ್ಕಪಡಿಸಿ ನಿಧಾನವಾಗಿ ಹೇಳಬೇಕು ಅಂತ ಮಾಡಿದ್ವು, ಅದನ್ನ ಆತ್ರ ಪಟ್ಟು ಹೇಳಿದ್ರಿಂದ ನಮ್ಮ ಪ್ರಯೋಗಲ್ಲ ಪ್ರಯೋಜನವಿಲ್ಲದೆ ಹೋಯ್ತು. ಈಗ ಅವಳು ಮತ್ತೆ ಮೊದಲ ಹಾಗೆ ಬುದ್ಧಿ ಸ್ವಾಧೀನ ತಪ್ಪಿದಾಳೆ.
2: ಹೀಗಾಗುತ್ತೆ ಅಂತ ತಿಳಿದೆ, ನಾನು ತಪ್ಪು ಮಾಡಿಬಿಟ್ನಲ್ಲಪ್ಪ ಮೂರ್ತಿ, ನನ್ನ ಮಕ್ಕಳ ತಲೆಗೆ ನಾನೇ ಚಪ್ಪಡಿ ಕಲಿ ಅಂದ್ಬಿಟ್ನಲ್ಲಪ್ಪ ಮೂರ್ತಿ.
0: ಚಿಕ್ಕಪ್ಪ ಅಕ್ಕ ಮತ್ತೆ ಸರಿ ಹೋಗ್ತಾಳ ಹೇಳಿ, ಚಿಕ್ಕಪ್ಪ ಮತ್ತೆ ಸರಿ ಹೋಗ್ತಾಳ ಹೇಳಿ.
1: ನಮ್ ಕಲ್ಯಾಣಿನ ಮತ್ತೆ ಮೊದಲ ಹಾಗೆ ನೋಡ್ಬೇಕು ಅಂತ ನನಗೂ ಆಸೆ ಕಣಮ್ಮ. ಆದ್ರೆ ಎಷ್ಟು ದಿವಸ ಹಿಡಿತೋ ಗೊತ್ತಿಲ್ಲ. ಡ್ಯಾಮಿಟ್, ಇಟ್ಸ್ ಆಲ್ ರೈಟ್, ಐ ವಿಲ್ ಟ್ರೈ ಮೈ ಬೆಸ್ಟ್. ಆಫ್ಟರ್ ಆಲ್ ಶಿ ಇಸ್ ಆಲ್ಸೋ ಮೈ ಫೇವರೇಟ್ ಚೈಲ್ಡ್, ಮೈ ಫೇವರೇಟ್ ಚೈಲ್ಡ್.
3: ಅಣ್ಣಯ್ಯ, ನಡೆದು ಹೋದ ವಿಷಯ ಯೋಚನೆ ಮಾಡಿ ಪ್ರಯೋಜನವಿಲ್ಲ, ಈಗ ಮುಂದೆ ಆಗ್ಬೇಕಾದ ನೋಡು.
2: ನಂಗೊಂದು ತೋಚ್ತಾ ಇಲ್ಲಪ್ಪ.
3: ಈಗ ನೀನ್ ಯೋಚನೆ ಮಾಡ್ಬೇಕಾದ್ದು ಇವರಿಬ್ಬರ ಭವಿಷ್ಯ ಏನು ಅಂತ. ಕಲ್ಯಾಣಿ ಗುಣ ಆಗೋದಕ್ಕೆ ಇನ್ನು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ, ಇವರಿಬ್ಬರನ್ನ ಹೀಗೆ ಎಷ್ಟು ದಿನ ಅಂತ ಕಾಯಿಸ್ತೀಯ?
1: ಈ ನಾಟಕಕ್ಕೆ ನಾನು ಒಪ್ಕೊಳ್ದೆ ಹೋಗಿದ್ದಿದ್ರೆ ಅವ್ರಿಗೆ ಹಾಗೆ ಗುಣವಾಗ್ತಿತ್ತೋ ಏನು? ಈಗ ನನ್ನಿಂದಾದ ನಿರಾಶೆಯಿಂದ ಅವ್ರ ಹುಚ್ಚು ಇನ್ನೂ ಜಾಸ್ತಿ ಆಗಿದೆ. ಇದಕ್ಕೆ

0: ಕಾಣುವನ್ನಲ್ಲ ಅಂತ.
1: ನೋ ನೋ, ಖಂಡಿತ ಇಲ್ಲ. ಯುವರ್ ಎಫರ್ಟ್ ವಾಸ್ ಮ್ಯಾಗ್ನಾನಿಮಸ್. ನಿಮ್ಮ ನಿಸ್ವಾರ್ಥ ಪ್ರಯತ್ನ ಈ ರೀತಿ ಕೊನೆಗಾರತ್ತೆ ಅಂತ ಯಾರು ಎದುರು ನೋಡಲಿಲ್ಲ. ಸಂತೋಷ್, ನೀವು ಪ್ರಭಾನು ಇದೆಲ್ಲ ಒಂದು ಕೆಟ್ಟ ಕನಸು ಮರೆತುಬಿಟ್ಟು ನಿಮ್ಮ ಜೀವನ ಸಂತೋಷವಾಗಿ ರೂಪಿಸ್ಕೊಳ್ಳೋಕೆ ಪ್ರಯತ್ನ ಪಡಿ. ಮೇ ಯುವರ್ ಫ್ಯೂಚರ್ ಬಿ ಹ್ಯಾಪಿ. ಐ ನೋ ಮೈ ಚೈಲ್ಡ್, ನಿಮ್ಮ ಅಕ್ಕನ ಹೀಗಾಗಿರುವಾಗ ನಿನಗೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ, ನಂಗೆ ಗೊತ್ತು. ಆದ್ರೆ ನಾ ಹೇಳ್ತಿರೋದು ಎಲ್ಲರೂ ಒಳ್ಳೇದಕ್ಕೋಸ್ಕರ. ಅಣ್ಣಯ್ಯ, ಆದಷ್ಟು ಬೇಗ ಇವರಿಬ್ಬರು ಮದುವೆ ಮುಗಿಸೋದಕ್ಕೆ ಏರ್ಪಾಡು ಮಾಡು.
2: ಮತ್ತೆ ಕಲ್ಯಾಣಿ?
1: ಕಲ್ಯಾಣಿ, ಆ ಮಗು ಜವಾಬ್ದಾರಿ ನನಗೆ ಬಿಟ್ಬಿಡಿ. ಕಲ್ಯಾಣಿ ಬಾಮ್ಮ.
3: ಅಪ್ಪ, ನಾನು ಹೋಗ್ಬಿಟ್ಟು ಬರ್ತೀನಿ. ಚಿಕ್ಕಪ್ಪ, ಚಿಕ್ಕಪ್ಪ ನಂಗೆ ಮದುವೆ ಮಾಡಿಸ್ತಾರಂತೆ.
2: ಕಲ್ಯಾಣಿ.
3: ಅಪ್ಪ ನೀವೇನು ಯೋಚನೆ ಮಾಡ್ಬೇಡಿ, ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ.
2: ಆಗಲಮ್ಮ.
4: ಏ ಪ್ರಭಿ,
3: ನಿಂಗೂ ಸಂತೋಷ್ಗೂ ಮದ್ವೆ ಅಂತೆ. ನೀನ್ ಮದ್ವೆ ಆದ್ಮೇಲೆ ಈ ಅಕ್ಕನ್ನ ಮರಿಬಾರ್ದು. ನೋಡು, ನನ್ ಮದ್ವೆಗೆ ನೀನ್ ಖಂಡಿತ ಬರ್ಬೇಕು. ನಿಂಗೆ ಈ ತರ ಹೊಸ ಸೀರೆ ಕೊಡಿಸ್ತೀನಿ.
5: ಆಗ್ಲಕ್ಕ, ಖಂಡಿತ ಬರ್ತೀನಿ.
3: ಥ್ಯಾಂಕ್ ಯು.
4: ಏ ಹಾಯ್ ಸಂತೋಷ್.
3: ರೀ ಸಂತೋಷ್, ನಿಮ್ಗೂ ಪ್ರಭಿಗೂ ಮದ್ವೆ ಅಂತೆ. ನೀವ್ ನನ್ ತಂಗಿನ ಚೆನ್ನಾಗಿ ನೋಡ್ಕೋಬೇಕು.
4: ನಂಗು ಮದ್ವೆ ಅಂತೆ. ನಮ್ ಚಿಕ್ಕಪ್ಪ ಇಲ್ಲ, ನಮ್ ಚಿಕ್ಕಪ್ಪ ನಂಗ್ ಗಂಡು ನೋಡಿದಾರಂತೆ, ತುಂಬಾ ಚೆನ್ನಾಗಿದ್ದಾನಂತೆ.
3: ನೀವ್ ನನ್ ಮದ್ವೆಗ್ ಬರ್ಲಿಲ್ಲ ಅಂದ್ರೆ
4: ಈ ಕಂಬದಾಣೆ.
2: ಕ್ಷಮಿಸಿ, ನಿಮ್ ಮನಸ್ಸನ್ನು ತುಂಬಾ ನೋಯಿಸ್ಬಿಟ್ಟೆ.
3: ನನಗೇನ್ರಿ ನೋಯಿಸಿದ್ರಿ? ನಂಗ್ ನೋವೇ ಆಗಿಲ್ಲ. ಬನ್ನಿ. ರೀ ಗೋವಿಂದು, ನಿಮಗ್ ಮದ್ವೆ ಆಯ್ತಂತೆ. ಮತ್ತೆ ನಂಗ್ ಸ್ವೀಟ ಕೊಡ್ಲಿಲ್ವಲ್ಲ. ನಾನ್ ಹಾಗಲ್ಲಪ್ಪ, ನನ್ ಮದ್ವೆಗೆ ನಿಮ್ಗೆ ಇಷ್ಟ ಸ್ವೀಟ್ ಕೊಡ್ತೀನಿ, ನೀವು ತಿಂದು ತಿಂದು ಸುಸ್ತಾಗ ಹೋಗ್ಬೇಕು. ಏ ಅಯ್ಯೋ ಅಯ್ಯೋ ಅಯ್ಯೋ. ಚಿಕ್ಕಪ್ಪ ಬನ್ನಿ ಹೋಗೋಣ. ಮತ್ತೆ ಆ ಗಂಡು ನಂಗೋಸ್ಕರ ಕಾಯ್ತಿರ್ತಾನೆ.
1: ಹೌದಲ್ವಾ, ಮರ್ತೇ ಬಿಟ್ನಮ್ಮ, ನಡಿ ಹೋಗೋಣ.

0: ಬರ್ತೀನಪ್ಪ, ರವಿ ಬರ್ತೀನಿ.
1: ಬರ್ತೀನಿ.

ಸಮಯ 9:15 ಆಗಿದೆ. ಬನ್ನಿ ಕೆಲವು ಹಿಂದಿ ಹಾಡುಗಳನ್ನು ಕೇಳೋಣ 9:10 ವರೆಗೂ. ಮೊದಲನೇದಾಗಿ ಸರಸ್ವತಿ ಚಂದ್ರ ಚಿತ್ರದ ಹಾಡು ಮುಖೇಶ್ ಅವರು ಹಾಡಿದ್ದಾರೆ. ಇಂದಿವರ್ ಅವರ ಸಾಹಿತ್ಯ, ಕಲ್ಯಾಣ್ ಜಿ ಆನಂದ್ ಜಿ ಅವರ ಸಂಗೀತ ಈ ಹಾಡಿಗಿದೆ.

ಮಿಸ್ಟರ್ ಎಕ್ಸ್ ಇನ್ ಬಾಂಬೆ ಚಿತ್ರದ ಹಾಡಿದಾಗಿತ್ತು. ಕಿಶೋರ್ ಕುಮಾರ್ ಅವರು ನಟಿಸಿ ಹಾಡಿದ್ರು. ಈ ಹಾಡಲ್ಲಿ ಆನಂದ್ ಬಕ್ಷಿ ಅವರ ಸಾಹಿತ್ಯಕ್ಕೆ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರ ಸಂಗೀತ ಇತ್ತು. ಈಗ ಗೀತಾದತ್ ಅವರು ಹಾಡಿರುವಂತಹ ಒಂದು ಹಾಡನ್ನ ಕೇಳೋಣ ಬನ್ನಿ. ಓಪಿ ನಾಯರ್ ಅವರ ಸಂಗೀತ ಇದೆ, ಮಜರು ಅವರು ಬರೆದಿದ್ದಾರೆ. ಚಿತ್ರದ ಹೆಸರು ಆರ್ ಪಾರ್.

0: ಇದೇ ಜೋಡಿ ಹಾಡಿರುವ ಇನ್ನೊಂದು ಹಾಡು ಮಿಲನ್ ಚಿತ್ರದ್ದು, ಲತಾ ಮಂಗೇಶ್ಕರ್ ಮುಖೇಶ್ ಅವರು ಹಾಡಿದ್ದಾರೆ, ಆನಂದ್ ಬಕ್ಷಿ ಅವರ ಸಾಹಿತ್ಯ, ಲಕ್ಷ್ಮೀಕಾಂತ್ ಪ್ಯಾರೇನಾಥ್ ಅವರ ಸಂಗೀತ ಇದೆ. ಇದಾದ ನಂತರ ಅನಾಮಿಕ ಚಿತ್ರದೊಂದು ಹಾಡನ್ನು ಕೇಳೋಣ, ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ. ಮಜ್ರು ಅವರ ಸಾಹಿತ್ಯ, ಆರ್ ಡಿ ಬರ್ಮನ್ ಅವರ ಸಂಗೀತ ಆ ಹಾಡಿಗಿದೆ. ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳು.
1: सावन का महीना पवन करे शोर,
2: सावन का महीना पवन करे शोर,
1: पवन करे शोर,
2: पवन करे शोर.
3: अरे बाबा शोर नहीं, शोर शोर शोर.

ಈಗ ನೀವು ಕೇಳಿದಂತ ಹಾಡು ಮಿಸ್ಟರ್ ನಟ್ವರ್ ಲಾಲ್ ಚಿತ್ರದಾಗಿತ್ತು. ಕಿಶೋರ್ ಕುಮಾರ್ ಮತ್ತು ಲತಾ ಮಂಗೇಶ್ಕರ್ ಅವರು ಹಾಡಿದ್ರು. ಸಾಹಿತ್ಯ ಆನಂದ ಭಕ್ಷಿ ಅವರದು, ರಾಜೇಶ್ ರೋಷನ್ ಅವರ ಸಂಗೀತ ಈ ಹಾಡಿಗಿತ್ತು. ಮಾಧವನ್ ಜಯಲಕ್ಷ್ಮಿ ಚೆನ್ನೈಯಿಂದ, ನಾಗರತ್ನ ಅವರು ಹಾಗೆ ಪಡೋಸನ್ ಹಾಡು ಇಷ್ಟ ಆಯಿತು ಅಂತ ಕೆಂಪಣ್ಣ, ಶಾಂತಾ, ಸ್ನೇಹ ಸುಧಾಕರ್ ಅವರು, ಶಾಂತಾಚಾರ್ ಬಡಿಗೇರ್ ಅವರು, ಹಾಗೆ ಹರೀಶ್ ಅವರು ಮಲ್ಲೇಶ್ವರಂನಿಂದ, ಮಮತಾ, ಮೇಘ, ಧ್ರುವ ಹುಬ್ಬಳ್ಳಿಯಿಂದ ಇವರೆಲ್ಲ ನಮಗೆ ಸಂದೇಶನ ಕಳಿಸಿ ಹಿಂದಿ ಮೆಲೋಡೀಸ್ ಹಾಡುಗಳು ಇಷ್ಟ ಆಯಿತು ಅಂತ ಹೇಳಿದರೆ ಸಂದೇಶ ಕಳಿಸ್ತೇನೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಕೊನೆ ಹಾಡೊಂದು ಬರ್ತದೆ ನೋಡಿ, ರಾಮ್ ತೇರಿ ಗಂಗಾ ಮೇಲಿ ಚಿತ್ರದ ಲತಾ ಮಂಗೇಶ್ಕರ್ ಮತ್ತು ಸಂಗಡಿಗರ ಹಾಡಿದ್ದಾರೆ. ಹಸರತ್ ಜೈಪುರಿ ಅವರ ಸಾಹಿತ್ಯ, ರವೀಂದ್ರ ಜೈನ್ ಅವರ ಸಂಗೀತ ಈ ಹಾಡಿಗಿದೆ. ಈ ಹಾಡಿನೊಂದಿಗೆ ಇಂದಿನ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಇದೇ ಸೋಮವಾರದಿಂದ ಆರಂಭವಾಗಲಿರುವ ಸಂಸತ್ತಿನ ಮುಂಗಾರು ಅಧಿವೇಶನದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು ನಾಳೆ ಸರ್ವಪಕ್ಷ ಸಭೆ ಕರೆದಿದೆ. ಈ ಸಭೆಯಲ್ಲಿ ಸಂಸತ್ತಿನ ಉಭಯ ಸದನಗಳ ಸುಗಮ ಕಾರ್ಯನಿರ್ವಹಣೆಗೆ ಎಲ್ಲಾ ರಾಜಕೀಯ ಪಕ್ಷಗಳ ಸಹಕಾರವನ್ನು ಕೇಂದ್ರ ಸರ್ಕಾರ ಕೋರಲಿದೆ. ಪೌರಕಾರ್ಮಿಕರ ಕೆಲಸದ ಪರಿಸ್ಥಿತಿ, ಸುರಕ್ಷತೆ ಹಾಗೂ ಸಮಗ್ರ ಕಲ್ಯಾಣವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ರಾಷ್ಟೀಯ ಪೌರಕಾರ್ಮಿಕರ ಆಯೋಗ ಎನ್

ಎಸ್ಸಿಎಸ್ಕೆ ನವದೆಹಲಿಯಲ್ಲಿ ಇಂದು ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿತು. ಕೋಲಾರ ಜಿಲ್ಲೆಯನ್ನು ರಾಜ್ಯದ ಪ್ರಥಮ ಕಾರ್ಬನ್ ಜಿಲ್ಲೆಯನ್ನಾಗಿ ರೂಪಿಸುವ ಯೋಜನೆಯೊಂದು ಸಿದ್ದಗೊಳ್ಳುತ್ತಿದೆ. ಕೃಷಿ ಅರಣ್ಯ ಬೆಳೆಸುವ ರೈತರಿಗೆ ಕಾರ್ಬನ್ ಕ್ರೆಡಿಟ್ ಮೂಲಕ ಜಾಗತಿಕ ಮಾರುಕಟ್ಟೆಯಿಂದ ಹೆಚ್ಚುವರಿ ಆದಾಯ ತಂದುಕೊಡುವುದು ಪ್ರಮುಖ ಗುರಿಯಾಗಿದೆ ಎಂದು ಕರ್ನಾಟಕ ಹವಾಮಾನ ರಾಯಭಾರಿ ಉಪೇಂದ್ರ ತ್ರಿಪಾಠಿ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ಜೆಡಿಎಸ್ನ ಪ್ರಭಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಸಂಸದ ಡಾ ಕೆ ಸುಧಾಕರ್, ಶಾಸಕ ಧೀರಜ್ ಮುನಿರಾಜು ಮತದಾನದಲ್ಲಿ ಭಾಗವಹಿಸಿ ನೂತನ ಅಧ್ಯಕ್ಷರಿಗೆ ಶುಭ ಕೋರಿದ್ದಾರೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಚೆನ್ನಮ್ಮನವರು ತಮ್ಮ ವಿನಯ ಮತ್ತು ಸಮಾಜ ಸೇವೆಯ ಮೇಲಿನ ಬದ್ದತೆಗಾಗಿ ಎಲ್ಲರ ಗೌರವಕ್ಕೆ ಪಾತ್ರರಾಗಿದ್ದರು ಎಂದು ಹೇಳಿದ್ದಾರೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಪಟಾಕಿ ಕಾರ್ಖಾನೆಯಲ್ಲಿ ಸಂಭವಿಸಿದ ಸ್ಫೋಟ ದುರಂತದಲ್ಲಿ ಜೀವಹಾನಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ಪ್ರಧಾನಮಂತ್ರಿಗಳ ರಾಷ್ಟೀಯ ಪರಿಹಾರ ನಿಧಿಯಿಂದ ಮೃತರ ಕುಟುಂಬಕ್ಕೆ ತಲಾ 2 ಲಕ್ಷ ರೂಪಾಯಿ ಹಾಗೂ ಗಾಯಾಳುಗಳಿಗೆ ತಲಾ 50,000 ರೂಪಾಯಿ ಪರಿಹಾರ ನೀಡಲಾಗುವುದು ಎಂದು ಪ್ರಧಾನಿ ಘೋಷಿಸಿದ್ದಾರೆ. ಭಾರತೀಯ ಕ್ರಿಕೆಟ್ ತಂಡದ ಹಿರಿಯ ಆಟಗಾರ ರೋಹಿತ್ ಶರ್ಮಾ ಅವರ ಅಂತಾರಾಷ್ಟೀಯ ಕ್ರಿಕೆಟ್ ಭವಿಷ್ಯದ ಕುರಿತು ಮಾಧ್ಯಮದಲ್ಲಿ ಹರಿದಾಡುತ್ತಿರುವ ವದಂತಿಗಳನ್ನು ಭಾರತೀಯ ಕ್ರಿಕೆಟ್ ಮಂಡಳಿ ಬಿಸಿಸಿಐ ತಳ್ಳಿಹಾಕಿದೆ. ನಾಳೆ ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ಇಂಗ್ಲೆಂಡ್ ವಿರುದ್ದ ನಡೆಯಲಿರುವ ಸರಣಿಯ ನಿರ್ಣಾಯಕ 3ನೇ ಹಾಗೂ ಅಂತಿಮ ಏಕದಿನ ಕ್ರಿಕೆಟ್ ಪಂದ್ಯದ ನಂತರವೂ ರೋಹಿತ್ ಶರ್ಮಾ ಭಾರತ ತಂಡದಲ್ಲಿ ಮುಂದುವರಿಯಲಿದ್ದಾರೆ ಎಂದು ಬಿಸಿಸಿಐ ತಿಳಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ಸಮಯ 10:03 ಆಗಿದೆ. ಪ್ರೀತಿಯ ರಾಗ ಮತ್ತು ಹಳೆಯ ನೆನಪುಗಳ ಸುಂದರ ಸಂಗಮ ಈ ಪ್ರೇಮನಿನಾದ. ಇಂದಿನ ಪ್ರೇಮನಿನಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಬಹಳ ರಸಿಕತೆ ಇರುವಂತಹ ಹಾಡು, ಆದರೆ ಎಲ್ಲಿಯೂ ಎಳ್ಳಷ್ಟು ಅಶ್ಲೀಲತೆ ಅನ್ನೋದು ಇಲ್ಲವೇ ಇಲ್ಲ ಈ ಹಾಡಲ್ಲಿ. ಬನ್ನಿ, ಆ ರೀತಿಯ ಒಂದು ಹಾಡು ನಿಮಗಾಗಿ.

ಮಂಕುದಿಣ್ಣೆ ಚಿತ್ರದ ಹಾಡಿದಾಗಿತ್ತು. ಪಿ ವಿ ಶ್ರೀನಿವಾಸ್, ಪಿ ಸುಶೀಲ ಅವರು ಹಾಡಿದರು. ಚಿ ಉದಯಶಂಕರ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ಈ ಹಾಡಿಗಿತ್ತು. ಪಿ ವಿ ಶ್ರೀನಿವಾಸ್ ಅವರ ಮಧುರ ಕಂಠದ ಇನ್ನೊಂದು ಹಾಡು ನಿಮಗಾಗಿ, ಕಪ್ಪು ಬಿಳುಪು ಚಿತ್ರದ. ಆರ್ ಎನ್ ಜಿ ಗೋಪಾಲ್ ಅವರು ಸಾಹಿತ್ಯ ಬರೆದಿದ್ದಾರೆ. ಆರ್ ರತ್ನ ಅವರು ಈ ಹಾಡಿಗೆ ಸಂಗೀತ ನೀಡಿದ್ದಾರೆ.

ಹಳ್ಳಿ ಭಾಷೆ ಕೇಳೋಕೆ ಚೆನ್ನ, ಇನ್ನ ಆ ಹಳ್ಳಿಯ ಸೊಗಡು, ಆ ಭಾಷೆಯ ಸೊಗಡು ಪ್ರೇಮ ಗೀತೆಲಿದ್ರೆ ಇನ್ನೆಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಬನ್ನಿ ಕೇಳ್ಕೊಂಡು ಬರೋಣ ಆ ರೀತಿಯ ಒಂದು ಹಾಡನ್ನು.

ಎಸ್ ಜಾನಕಿ, ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ್ರಿ ಹಾಡ್ನ. ಮಿಸ್ಟರ್ ರಾಜ್ಕುಮಾರ್ ಚಿತ್ರದ್ದು, ಚಿವದೇ ಶಂಕರ್ ಅವರ ಸಾಹಿತ್ಯ, ರಾಜೇಶ್ವರ ರಾವ್ ಅವರ ಸಂಗೀತ ಈ ಹಾಡಿಗಿತ್ತು. ಇನ್ನು ಹೇಗಮ್ಮ ನೀನು ಕುಣಿತೀಯ ಅಂದರೆ ಚೆನ್ನಾಗಿ ಕುಣಿತೀನಿ, ಇಷ್ಟಪಟ್ಟು ಖುಷಿಯಾಗಿ ಕುಣಿತೀನಿ ಅಂತ ಕೆಲವರು ಹೇಳ್ತಾರೆ. ಆದರೆ ಈಕೆ ಹೇಳ್ತಾರೋದೇ ಬೇರೆ. ಬನ್ನಿ, ಏನು ಹೇಳ್ತಾ ಇದ್ದಾಳೆ ಕೇಳ್ಕೊಂಡು ಬರೋಣ. ಹೇಗೆ ಕುಣಿತಾ ಇದ್ದಾಳೆ ಕೇಳ್ಕೊಂಡು ಬರೋಣ.

ಗೋಪಾಲಕೃಷ್ಣ ಅಡಿಗರ ರಚನೆಯನ್ನು ಮುಕ್ತಿ ಚಿತ್ರಕ್ಕಾಗಿ ಅಳವಡಿಸಿಕೊಂಡಿದ್ದರು ವಿಜಯ ಭಾಸ್ಕರ್ ಅವರು. ಪಿ ಬಿ ಶ್ರೀನಿವಾಸ್ ಅವರು ಈ ಹಾಡನ್ನು ಹಾಡಿದರು. ಈ ಹಾಡುಗಳಲ್ಲಿರೋ ಮುಗ್ಧತೆ ಮತ್ತು ಗೌರವ ಅದೇ ಒಂದು ರೀತಿ ಚಂದ ಅಲ್ವಾ? ಈ ಹಾಡುಗಳು ಬರೀ ಸಾಹಿತ್ಯ ಅಷ್ಟೇ ಅಲ್ಲ, ನಮ್ಮ ಹಳೆಯ ದಿನಗಳಿಗೆ ಕರ್ಕೊಂಡು ಹೋಗುತ್ತೆ, ಬದುಕಿನ ಸುಂದರ ಪುಟಗಳನ್ನು ಮತ್ತೆ ತೆರೆಯುತ್ತೆ. ಈ ಕೇಳಿದ ಹಾಡು ಸಹ ನಿಮ್ಮನ್ನು ನಿಮ್ಮ ಪ್ರೇಮ ಲೋಕಕ್ಕೆ, ಹಳೆಯ ಪ್ರೇಮ ಲೋಕಕ್ಕೆ ಕರ್ಕೊಂಡು ಹೋಗಿತ್ತು ಅಂತ ಅನ್ಕೋತೀನಿ. ಕಣ್ಣಿನ ಹಾಡಾಯಿತು, ಎಂಥ ಕಣ್ಣು ಎಂಥ ಕಣ್ಣು ಅಂತ ಹೊಗಳಿದ್ರು. ಆದರೆ ಈ ಪ್ರೇಮಿಗಳಿಗೆ ಬೇರೆಯವ್ರ ಕಣ್ಣು ತಾಕ್ಬಿಟ್ರೆ ಅಲ್ವಾ, ಅದಕ್ಕೆ ಜೋಪಾನವಾಗಿರ್ಬೇಕಲ್ವಾ? ಅದಕ್ಕೆ ಈಕೆ ಕೊಡ್ತಾ ಇರೋ ಎಚ್ಚರಿಕೆ ಹೀಗಿದೆ.

ಮಾಲತಿ ಮಾಧವ ಚಿತ್ರದ ಹಾಡಿದಾಗಿತ್ತು. ಪಿ ವಿ ಶ್ರೀನಿವಾಸ್, ಎಸ್ ಜಾನಕಿ ಅವರು ಹಾಡಿದ್ರು. ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯ, ಟಿ ಜಿ ಲಿಂಗಪ್ಪ ಅವರ ಸಂಗೀತದಲ್ಲಿ. ಈಗ ಪ್ರಸಾರ ಆಗ್ತಾ ಇರೋ ಹಾಡನ್ನು ನಾನು ಕೇಳ್ತಾ ಇರೋದು ಮೊದಲನೇ ಸತಿ. ಮೊದಲನೇ ಸತಿ ಕೇಳಿಸ್ಕೊಂಡಾಗಲೇ ಬಹಳ ಒಂದು ರೀತಿ ವಿಭಿನ್ನ

ನೋಡಿ ಎಷ್ಟು ಪ್ರಾಸಬದ್ಧ ಪದಗಳು, ಒಂದೂ ಸಹ ಇಂಗ್ಲಿಷ್ ಪದ ಬಳಕೆಯಲ್ಲಿ ಇರಲಿಲ್ಲ. ಜಾತಕ ರತ್ನ ಗುಂಡಾ ಜೋಯ್ಸ ಚಿತ್ರದ ಹಾಡು ನೀವೀಗ ಕೇಳಿದ್ರಿ. ಎಂ ಸತ್ಯಂ ಅವರ ಮತ್ತು ಎಲ್ ಆರ್ ಈಶ್ವರಿ ಇವರಿಬ್ಬರು ಹಾಡಿದರು. ವಿಜಯ ನರಸಿಂಹ ಅವರ ಸಾಹಿತ್ಯ, ಎಸ್ ಪಿ ಕೋದಂಡಪಾಣಿ ಅವರ ಸಂಗೀತ ಈ ಹಾಡಿಗಿತ್ತು. ಇನ್ನು ಮುಂದಿನ ಹಾಡಿನಲ್ಲಿ ತನ್ನ ಪ್ರೀತಿಯನ್ನು, ತನ್ನ ಪ್ರೇಮಿಯನ್ನು ಎಲ್ಲ ಪ್ರಕೃತಿಯ ಎಲ್ಲ ಸೌಂದರ್ಯಕ್ಕೆ ಹೋಲಿಸ್ತಾ ಇದ್ದಾರೆ. ಅದ್ಭುತವಾದ ಹೋಲಿಕೆ ಇರುವಂತಹ ಈ ಹಾಡು, ಇದು ಸಹ ಹಳ್ಳಿಯ ಸೊಗಡಿನ, ಹಳ್ಳಿಯ ಭಾಷೆಯ ಸೊಗಡಿರುವಂತಹ ಸುಂದರವಾದ ಹಾಡು.

ಸುಬಿ ಸುಬ್ಬಕ್ಕ ಸುವಲಾಲಿ ಚಿತ್ರದ ಹಾಡಿದಾಗಿತ್ತು. ದೊಡ್ಡರಂಗೇಗೌಡ ಅವರು ಬರೆದಿದ್ರು. ವಿಜಯ ಭಾಸ್ಕರ್ ಅವರ ಸಂಗೀತದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ರು. ನಾವು ಒಬ್ಬಂಟಿಯಾಗಿದ್ದಾಗ ಇಂಥ ಹಾಡುಗಳು ನಮಗೆ ಬೆಚ್ಚಗಿನ ಅನುಭವನ ಕೊಡುತ್ತೆ. ನಮ್ಮ ಮನಸ್ಸಿನ ಭಾವನೆಗಳಿಗೆ ಈ ರೀತಿಯ ಹಾಡುಗಳು ಧ್ವನಿಯಾಗುತ್ತೆ ಅಂದರೆ ತಪ್ಪಾಗೋದಿಲ್ಲ. ನಿಮ್ಮ ಒಂಟಿತನವನ್ನು ದೂರ ಮಾಡಿ ಮನಸ್ಸಿಗೆ ನೆಮ್ಮದಿ ನೀಡೋಕ್ಕೆ ಬರ್ತಾ ಇದೆ ಇದೇ ರೀತಿಯ ಇನ್ನೊಂದು ಮಧುರವಾದ ಹಾಡು.

ಮಂಜಿನ ತೆರೆಚಿತ್ರದ ಹಾಡಿದಾಗಿತ್ತು. ಕೆಜೆ ಯೇಸುದಾಸ್, ವಾಣಿ ಜಯರಾಮ್ ಅವರು ಹಾಡಿದರು. ಉಪೇಂದ್ರ ಕುಮಾರ್ ಅವರ ಸಂಗೀತ, ಚಿ ಉದಯ ಶಂಕರ್ ಅವರ ಸಾಹಿತ್ಯದಲ್ಲಿ. ಇನ್ನು ಸಂಗೀತ ನಿರ್ದೇಶಕ ಗಾಯಕ ಸಿ ಅಶ್ವಥ್ ಅವರು ಯಾರಿಗೆ ತಾನೇ ಗೊತ್ತಿಲ್ಲ ನೋಡಿ. ಅವರು ಎಸ್ ಜಾನಕಿ ಅವರು ಹಾಡಿರುವಂತಹ ಎಷ್ಟೋ ಹಾಡುಗಳಿಗೆ ಸಂಗೀತನ ನೀಡಿದ್ದಾರೆ. ಒಂದು ಸಂದರ್ಶನದಲ್ಲಿ ನಾನು ಇತ್ತೀಚೆಗೆ ಕೇಳಿಸ್ಕೊಂಡೆ, ಅವ್ರು ಹೇಳ್ತಾರೆ, ಆ ಸಂದರ್ಶನದಲ್ಲಿ ಅವ್ರು ಹೇಳಿದರು, ಬಹಳಷ್ಟು ಗೀತೆಗಳಿಗೆ ಸಂಗೀತ ನೀಡಿದ್ದೀನಿ ಎಸ್ ಜಾನಕಿ ಅವರು ಹಾಡಿರೋದು, ಆದರೆ ಅದರಲ್ಲಿ ನನಗೆ ಕಾಡುವಂತಹ ಹಾಡು ಇವಾಗ ನಾನು ಪ್ರಸಾರ ಮಾಡ್ತೀನಿ, ಹಾಡು ಯೌವನ ಅಂತ ಒಂದು ಹಾಡು. ಆ ಹಾಡು ಆಕೆ ಹೇಗೆ ಹೇಳಿದ್ದಾರೆ ಅನ್ನೋದೇ ನನಗೆ ಇದುವರೆಗೂ ಅರ್ಥವಾಗಿಲ್ಲ ಅಂತ ಅವರು ಆ ಸಂದರ್ಶನದಲ್ಲಿ ಹೇಳಿದರು. ಅಂದರೆ ಅಷ್ಟು ಮಾದಕತೆಯಿಂದ, ಅಷ್ಟು ಭಾವ ತುಂಬಿ ಅದು ಸಂಗೀತ ನಿರ್ದೇಶಕ ಅಶ್ವಥ್ ಅವ್ರಿಗೆ ಒಂದು ರೀತಿಯ ಅಚ್ಚರಿಯಾಗಿತ್ತು ಅಂಥ ಒಂದು ಗಾಯಕಿ ಎಸ್ ಜಾನಕಿ. ಎಂಥ ಪ್ರಾಸಪದ ನೋಡಿ, ಗಾಯಕಿ ಎಸ್ ಜಾನಕಿ. ಬನ್ನಿ, ಅಶ್ವಥ್ ಅವರನ್ನು ಕಾಡಿದಂಥ ಎಸ್ ಜಾನಕಿ ಅವರು ಹಾಡಿರುವಂತಹ ಈ ಹಾಡು.

ಮೈ ಕಾಣೋ ಬಟ್ಟೆ ತೊಟ್ಟವೋ ತುಡುಗೆ ಯದ್ವಾ ತದ ಕಣ್ಬೀರಿ ಕುಣಿಯ ಬ್ಯಾಡ ಯಂಗಂದ್ರಂಗೆ ಕೈಯಾಳಿ ಮೆರೆಯ ಬ್ಯಾಡ ಅಯ್ಯಯ್ಯೋ ಹೆಣ್ಣಿಗೆ ನಾಚಿಕೆ ಇರ್ಬೇಡ್ವಾ ಅಯ್ಯಯ್ಯೋ ಹೆಣ್ಣಿಗೆ

ರಾಜನಾಗೆ ಹಾದಿ ಬಿಟ್ರೆ ಹಾಳಾಗಿ ಹೋಗ್ತೈತೆ, ಹೆಣ್ಣಿಗೆ ನಡತೆ ಬಂಗಾರ, ಗುಣವೊಂದೇ ಅವಳಿಗೆ ಸಿಂಗಾರ. ತಿಳ್ಕೋ, ಹೆಣ್ಣಿಗೆ ನಡತೆ ಬಂಗಾರ, ಗುಣವೊಂದೇ ಅವಳಿಗೆ ಸಿಂಗಾರ. ಮುತ್ತಿನಂಥ ಮಾತಿದು

ಈಗ ನೀವು ಕೇಳಿದಂತಹ ಹಾಡು ಭೂಲೋಕದಲ್ಲಿ ಯಮರಾಜ ಚಿತ್ರದ್ದು. ಎಸ್ ಬಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರು ಹಾಡಿದ್ರು, ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ಆಗಲೇ ನಾನು ಹೇಳಿದ್ನಲ್ಲ ಸಿ ಅಶ್ವಥ್ ಅವರ ಸಂಗೀತ ಈ ಹಾಡಿಗಿತ್ತು. ಸುಂದರ ಹಾಡುಗಳ ಈ ಮಾಲೆಯಲ್ಲಿ ಮುಂದಿನ ಹೂವು

ನೀ ಅಪ್ಪಲಾಂ ಅಮೃತ, ನೀ ತಪ್ಪಿದರೆ ನಾಮೃತ, ರಾಷ್ಟ್ರಕವಿಯ ಅದ್ಭುತ ಸಾಲುಗಳಿವು. ಕುವೆಂಪು ಅವರ ರಚನೆಯನ್ನು ಹಂತಕನ ಸಂಚು ಚಿತ್ರಕಾಗ ಅಳವಡಿಸಿಕೊಂಡಿದ್ದರು ವಿಜಯಭಾಸ್ಕರ್ ಅವರು. ಜಯಚಂದ್ರನ್ ಮತ್ತು ವಾಣಿ ಜಯರಾಮ್ ಅವರು ಹಾಡಿದರು ಆರತಿ ಮತ್ತು ವಿಷ್ಣುವರ್ಧನ್ ಅವ್ರಿಗೋಸ್ಕರ. ನಿಜವಾಗ್ಲೂ ಇಂಥ ಹಾಡುಗಳೇ ನಮ್ಮ ಜೀವನಕ್ಕೆ ಸಂಜೀವನ. ನೀವು ಒಪ್ತೀರಾ ಅಲ್ವಾ? ಬನ್ನಿ, ಆರತಿಯವರ ಇನ್ನೊಂದು ಅಮೋಘ ಅಭಿನಯ ಇರುವಂತಹ ಇನ್ನೊಂದು ಹಾಡು ನಿಮಗಾಗಿ.

ವಾಣಿ ಜಯರಾಮ್ ಅವರು ಹಾಡಿದ್ರು ಆರತಿಯವ್ರಿಗೋಸ್ಕರ ಬಂಗಾರದ ಜಿಂಕೆ ಚಿತ್ರದಲ್ಲಿ. ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ಈ ಹಾಡಿಗಿತ್ತು. ಪ್ರೇಮದ ಮಾತುಗಳಿಗೆ ಮಳೆ ಸಾಕ್ಷಿಯಾದಾಗ ಹುಟ್ಟಿದ ಅನೇಕ ಅಮರ ಗೀತೆಗಳು ಇಂದಿಗೂ ಮನಸ್ಸನ್ನು ತಟ್ಟುತ್ತವೆ. ಅಂಥ ಒಂದು ಅಮರ ಗೀತೆ ನಿಮಗಾಗಿ. ಮೊದಲಿನಿಂದ ಕೊನೆಯವರೆಗೂ ಮಳೆ ಸುರಿತಾನೆ ಇರುತ್ತೆ, ಪಾಪ ನಾಯಕ ನಾಯಕಿ ಮಳೆಯಲ್ಲಿ ನೆನೀತಾನೆ ಇರ್ತಾರೆ ಈ ಹಾಡಲ್ಲಿ.

ನಾನಿರುವುದೇ ನಿನಗಾಗಿ ಚಿತ್ರದ ಹಾಡನ್ನ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರು ಹಾಡಿದ್ರು. ರಾಜನಾಗೇಂದ್ರ ಅವರ ಸಂಗೀತ, ಚಿ ಉದಯಶಂಕರ್ ಅವರ ಸಾಹಿತ್ಯದಲ್ಲಿ. ಬೆಲ್ಲ ಎಲ್ಲ ಕಡಿದ್ರು ಸಿಹಿನೇ, ಹಾಗೆ ಹಳೆಯ ಪ್ರೇಮ ಗೀತೆಗಳು ಸಹ. ಬನ್ನಿ ಮುಂದಿನ ಗೀತೆ ಪ್ರೇಮ ಸಾಕ್ಷಿ ಚಿತ್ರದ್ದು. ಎಸ್ ಜಾನಕಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಹಾಡಿಗಿದೆ. ಈ ಹಾಡಿನೊಂದಿಗೆ ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಈ ಪ್ರೀತಿಯ ಹಾಡುಗಳ ಮೆರವಣಿಗೆಯಲ್ಲಿ ನಮ್ಮ ಜೊತೆ ಹೆಜ್ಜೆ ಹಾಕದಂತಹ ಎಲ್ಲ ಪ್ರೀತಿಯ ಶ್ರೋತೃಗಳಿಗೂ ಧನ್ಯವಾದಗಳು. ಸಂದೇಶನ ಕಳಿಸಿದ್ದೀರಾ, ಸಂದೇಶ ಕಳಿಸದೆ ನಮ್ಮ ಕಾರ್ಯಕ್ರಮನ ಕೇಳಿಸ್ಕೊಂಡಿದ್ದೀರಾ, ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಳೆ ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತಂತೆ ಜಿಲ್ಲಾಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದದ ಮೂಲಕ ಸಭೆ ನಡೆಸಲಿದ್ದಾರೆ. ಬಳಿಕ ಬರ ನಿರ್ವಹಣೆ ಕುರಿತಂತೆ ತುರ್ತು ಸಚಿವ ಸಂಪುಟ ಸಭೆ ನಡೆಸಲಿದ್ದಾರೆ. ಭಾರತದ ಕಾಫಿಯನ್ನು ವಿಶ್ವಮಟ್ಟಕ್ಕೆ ಕೊಂಡೊಯ್ಯಲು ಕಾಫಿ ಮಂಡಳಿಯು ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದು ಇಂಡಿಕಾ ಕಾಫಿ ಬ್ರ್ಯಾಂಡ್ ನಿರ್ಮಾಣ ಮಾಡಲಾಗಿದೆ ಎಂದು ಭಾರತೀಯ ಕಾಫಿ ಮಂಡಳಿ ಅಧ್ಯಕ್ಷ ಎಂಜೆ ದಿನೇಶ್ ಚಿಕ್ಕಮಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಪನಾಮಾದ ವಿದೇಶಾಂಗ ಸಚಿವ ಜೇವಿಯರ್ ಎಡ್ವಾರ್ಡೋ ಮಾರ್ಟಿನೇಜ್ ಆಚಾ ವಾಸ್ಕ್ವೆಜ್ ಅವರು ನಾಳೆಯಿಂದ 5 ದಿನಗಳ ಅಧಿಕೃತ ಭಾರತ ಪ್ರವಾಸ ಕೈಗೊಳ್ಳಲಿದ್ದಾರೆ. ನಾಡಿದ್ದು ಅವರು ನವದೆಹಲಿಯಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರನ್ನು ಭೇಟಿ ಮಾಡಲಿದ್ದಾರೆ. ಹೈದರಾಬಾದ್ ಭವನದಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೂ ಮಾತುಕತೆ ನಡೆಸಲಿದ್ದಾರೆ. ಕೋಲಾರ ಜಿಲ್ಲೆಯನ್ನು ರಾಜ್ಯದ ಪ್ರಥಮ ಕಾರ್ಬನ್ ಜಿಲ್ಲೆಯನ್ನಾಗಿ ರೂಪಿಸುವ ಬೃಹತ್ ಯೋಜನೆಯೊಂದು ಸಿದ್ದಗೊಳ್ಳುತ್ತಿದ್ದು, ಕೃಷಿ ಅರಣ್ಯ ಬೆಳೆಸುವ ರೈತರಿಗೆ ಕಾರ್ಬನ್ ಕ್ರೆಡಿಟ್ ಮಾರಿ ಜಾಗತಿಕ ಮಾರುಕಟ್ಟೆಯಿಂದ ಹೆಚ್ಚುವರಿ ಆದಾಯ ತಂದುಕೊಡುವುದು ಪ್ರಮುಖ ಗುರಿಯಾಗಿದೆ ಎಂದು ಮುಖ್ಯಮಂತ್ರಿಯವರ ಸಲಹೆಗಾರರು ಹಾಗೂ ಕರ್ನಾಟಕ ಹವಾಮಾನ ರಾಯಭಾರಿ ಉಪೇಂದ್ರ ತ್ರಿಪಾಠಿ ತಿಳಿಸಿದ್ದಾರೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಪಟಾಕಿ ಕಾರ್ಖಾನೆಯಲ್ಲಿ ಸಂಭವಿಸಿದ ದುರಂತ ಅಪಘಾತಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತೀವ್ರ ಸಂತಾಪ ಸೂಚಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಅಪಘಾತದಲ್ಲಿ ಗಾಯಗೊಂಡವರಿಗೆ ಅಗತ್ಯವಿರುವ ಎಲ್ಲ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯು ಅಂತಿಮ ಘಟ್ಟ ಸಮೀಪಿಸುತ್ತಿದ್ದು, ಮಿಯಾಮಿ ಕ್ರೀಡಾಂಗಣದಲ್ಲಿ 3ನೇ ಸ್ಥಾನಕ್ಕಾಗಿ ನಡೆಯಲಿರುವ ಪ್ಲೇಆಫ್ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 2:30ಕ್ಕೆ ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಸಮಯ ಆಗಲೇ 11:04 ಆಗಿದೆ. ನಮ್ಮೆಲ್ಲ ಕಾರ್ಯಕ್ರಮಗಳು ಪ್ರಸಾರ ಮಾಡಿದ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ಇಂದಿನ ಪ್ರಸಾರ ಕಾರ್ಯವನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ನಿಮ್ಮೆಲ್ಲರ ಭೇಟಿಗಾಗಿ ಕಾಯ್ತಾ ಇರ್ತೀನಿ. ಪ್ರೀತಿಯ ಕೇಳುಗರೇ, ನಿಮ್ಮೆಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.